ಆಕಾಶವಾಣಿ ಮಂಗಳೂರು. ಇಂದು ಮಂಗಳವಾರ, ರಾಷ್ಟ್ರೀಯ ಶಕವರ್ಷ 1948, ಜ್ಯೇಷ್ಠ ಮಾಸದ 5ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 26ನೇ ತಾರೀಕು. ಈಗ ಸಮಯ 5:58:50. ಮೀಡಿಯಂ ವೇವ್ ತರಂಗಾಂತರ 275.5 meters, 1089 kHz, ಎಫ್ಎಂ ಕಂಪನಾಂಕ 100.3 MHz ನಮ್ಮ ಈ ದಿನದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಬೆಳಗ್ಗಿನ ಈ ಪ್ರಸಾರಕ್ಕೆ ಸ್ವಾಗತ. ಶ್ರೋತೃಗಳೇ, ನಿಮ್ಮ ಜೊತೆ ನಾನು ಗಾಯತ್ರಿ ನಾನಿಲ್.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಕೆಆರ್ ರಾಘವೇಂದ್ರ ಆಚಾರ್ಯ ಹಾಡಿದ ಸಾಂಪ್ರದಾಯಿಕ ರಚನೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ವೃಂದಗಾನದಲ್ಲಿ ದೇಶಭಕ್ತಿಗೀತೆ ರಚನೆ ಎಂ. ಗೋಪಾಲಕೃಷ್ಣ ಅಡಿಗ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಚಿಂತನ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕಾರು ಅವರಿಂದ.
1: ಅಳುವ ಕಂದನ ತುಟಿಯು ಹವಳಾದ ಕುಡಿಯಂಗ, ಕುಡಿಹುಬ್ಬು ಬೇವಿನ ಎಸಳಂಗ, ಕುಡಿಹುಬ್ಬು ಬೇವಿನ ಎಸಳಂಗ ಕಣ್ಣೋಟ, ಶಿವನ ಕೈಯಲಗು ಹೊಳೆದಂಗ. ಮಗುವಿನ ಅಳುವಿನಲ್ಲಿ ಸೌಂದರ್ಯವನ್ನ ಕಾಣುವ ಜನಪದ ಕವಿಯ ಅಭಿವ್ಯಕ್ತಿಯಿದು. ಅಳುವ ಮಗುವಿನ ಕೆಂಪಾದ ತುಟಿಯಲ್ಲಿ ಹವಳವನ್ನು ಕಂಡರೆ ಕುಡಿಹುಬ್ಬು ಬೇವಿನ ಎಸಳಿನಂತೆ ಕಾಣುತ್ತದೆ. ಮಗುವಿನ ತುಂಟ ಕಣ್ಣೋಟ ಸಾಕ್ಷಾತ್ ಪರಮೇಶ್ವರನ ಕೈಯ ತ್ರಿಶೂಲದಂತೆ ಭಾಸವಾಗುತ್ತದೆ. ಮುಗ್ಧ ಪುಟ್ಟ ಮಗುವಿನ ಅಳುವಿನಲ್ಲಿರುವ ಭವ್ಯ ಸೌಂದರ್ಯವನ್ನು ಈ ಜನಪದ ಮುಕ್ತಕ ನಮಗೆ ಸಂವಹನ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ. ಹೀಗೆ ಸಾಹಿತ್ಯವು ಭಾವನೆಗಳನ್ನು ಸಮರ್ಥವಾಗಿ ಸಂವಹನ ಮಾಡಲು ಮುಖ್ಯ ಕಾರಣ ಅದರಲ್ಲಿರುವ ಸಂವೇದನೆ. ಕಾವ್ಯ ಅಥವಾ ಸಾಹಿತ್ಯ ನಮಗೆ ಅರ್ಥವಾಗುವ ಬಗೆ ಹೇಗೆ, ಇದರ ಹಿಂದಿನ ಕಾರಣಗಳೇನು, ಈ ಪ್ರಶ್ನೆಯ ಕುರಿತಾಗಿ ಸಾವಿರಾರು ವರ್ಷಗಳಿಂದ ಜಿಜ್ಞಾಸೆ ನಡೆದಿವೆ. ಸಾಹಿತ್ಯ ಸಂವಹನವಾಗುವ ಬಗೆಯನ್ನು ಕಾವ್ಯಮೀಮಾಂಸೆಯಲ್ಲಿ ರಸಾನುಭವ ಎಂದು ಕರೆದಿದ್ದಾರೆ. ಈ ರಸಾನುಭವದ ಕಾರಣಗಳನ್ನು ಭಾರತೀಯ ಮತ್ತು ಪಾಶ್ಚಾತ್ಯ ಸಾಹಿತ್ಯ ವಿಶ್ಲೇಷಕರು ಸುಂದರವಾಗಿ ವಿವರಿಸಿದ್ದಾರೆ. ನಮ್ಮ ಮನಸ್ಸಿನಲ್ಲಿರುವ ಸ್ಥಿರವಾದ ಸ್ಥಾಯಿ ಭಾವಗಳೇ ಉದ್ದೀಪನಗೊಂಡು ರಸಾನುಭವವಾಗುತ್ತದೆ, ಆನಂದಾನುಭವವನ್ನು ನೀಡುತ್ತವೆ ಎಂದು ಭಾರತೀಯ ವಿದ್ವಾಂಸರು ವಿವರಿಸಿದರೆ, ಭಾವರೇಚನ ಅಂದರೆ ಭಾವನೆಗಳ ಅಭಿವ್ಯಕ್ತಿ ಎಂದು ಅರಿಸ್ಟಾಟಲ್ರಂಥ ಪಾಶ್ಚಾತ್ಯ ಚಿಂತಕರು ವಿವರಿಸಿದ್ದಾರೆ. ಒಟ್ಟಿನಲ್ಲಿ ಕಲೆ ಸಾಹಿತ್ಯಗಳ ಸಂವಹನಕ್ಕೆ ಭಾವನೆಗಳೇ ಮೂಲಾಧಾರ ಎಂಬುದು ಅವರೆಲ್ಲರ ಅಭಿಮತ.

0: ಈ ಭಾವನೆಗಳನ್ನೇ ಸಂವೇದನೆ ಎಂದು ಕರೆಯಬಹುದು. ಮನುಷ್ಯ ಭಾವನೆಗಳು ಮಾತ್ರವಲ್ಲ, ಒಂದು ಬೆದರಿದ ಜಿಂಕೆಯ ಮುಗ್ಧ ಸುಕೋಮಲ ಕಣ್ಣು ಮತ್ತು ಮನಸ್ಸೂ ಕೂಡ ಈ ಸಂವೇದನೆಯಿಂದ ನಮಗೆ ಅರ್ಥವಾಗುತ್ತದೆ. ಕನ್ನಡ ಸಾಹಿತ್ಯವನ್ನು ಗಮನಿಸಿದರೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಹೊಸಗನ್ನಡದಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ, ಹೀಗೆ ವಿವಿಧ ಕಾಲಘಟ್ಟದಲ್ಲಿ ವಿವಿಧ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ಸಾಹಿತ್ಯವು ರೂಪುಗೊಂಡಿದೆ. ಯಾವುದೇ ಸಿದ್ಧಾಂತವಿರಲಿ, ಸಾಹಿತ್ಯ ಸಂವಹನದ ಮೂಲ ಸಿದ್ಧಾಂತವೆಂದರೆ ಸಂವೇದನೆ. ನಾವು ಸಂವೇದನಶೀಲರಿದ್ದಾಗ ಮಾತ್ರ ಅದು ನಮಗೆ ಅರ್ಥವಾಗಲು ಸಾಧ್ಯವಾಗುತ್ತದೆ. ಮನುಷ್ಯ ಕುಲಂ ತಾನೊಂದು ವಲಂ ಎಂಬ ಪಂಪನ ಉದ್ಗಾರವಾಗಲಿ, ಜನ ಬದುಕಬೇಕೆಂದು ಕಾವ್ಯ ಬರೆಯುತ್ತೇನೆ ಎಂದ ರಾಘವಾಂಕನ ನುಡಿಗಳಾಗಲಿ, ತಿಳಿಯ ಹೇಳುವೆ ಕೃಷ್ಣ ಕಥೆಯ ಇಳೆಯ ಜಾನರು ಮೆಚ್ಚುವಂದದಿ ಎಂಬ ಕುಮಾರವ್ಯಾಸನ ಅಭಿವ್ಯಕ್ತಿಯಾಗಲಿ, ಓ ನನ್ನ ಚೇತನ ಆಗುನಿ ಅನಿಕೇತನ ಎಂಬ ಮಹಾಕವಿ ಕುವೆಂಪುರವರ ಸಂದೇಶವಾಗಲಿ, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಎನ್ನುವ ಬೇಂದ್ರೆಯವರ ಮಾತಾಗಲಿ, ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರ ಎನ್ನುವ ರಂಜಾನ್ ದರ್ಗರವರ ಘೋಷಣೆಯಾಗಲಿ, ನಮಗೆ ಮುಟ್ಟುವುದು ಸಂವೇದನೆಯ ಮೂಲಕ. ಈ ಸಂವೇದನೆಯಿಂದಾಗಿ ಜಾತಿ, ಧರ್ಮ, ಲಿಂಗ ಇತ್ಯಾದಿಗಳನ್ನು ಮೀರಿ ಸಿದ್ಧಾಂತದ ಎಲ್ಲೆಗಳನ್ನು ದಾಟಿ ಸಾಹಿತ್ಯವು ನಮಗೆ ಅರ್ಥವಾಗುತ್ತದೆ. ಬಡವರ, ದಲಿತರ ಶೋಷಣೆ, ಅವರು ಅನುಭವಿಸಿದ ಯಾತನೆಯ ನೋವಿನ ಚಿತ್ರಣಗಳನ್ನು ಕಲಾತ್ಮಕವಾಗಿ ಚಿತ್ರಿಸುವ ದೇವನೂರು ಮಹಾದೇವರ ಒಡಲಾಲ ಎಂಬ ಪುಟ್ಟ ಕೃತಿ ನಮ್ಮ ಸಂವೇದನೆಯನ್ನು ಕೆರಳಿಸಬಲ್ಲದು. ನಾವು ಸಂವೇದನಾಶೀಲರಿದ್ದಾಗ ದಲಿತರ ಬದುಕು ನಮ್ಮನ್ನು ತಲ್ಲನಗೊಳಿಸುತ್ತದೆ. ನಮ್ಮ ಬದುಕಿನಲ್ಲಿ ದಲಿತರ ನೋವಿಗೆ ಸ್ಪಂದಿಸುವ ಮನಸ್ಥಿತಿಯನ್ನು ಕಟ್ಟುವ ಅದ್ಭುತ ಶಕ್ತಿ ಇಂತಹ ಸಾಹಿತ್ಯ ಕೃತಿಗಳಿಗಿರುತ್ತವೆ. ಸಂವೇದನೆ ಎಂದರೆ ಮನುಷ್ಯ ಭಾವನೆಗಳು ಎಂದರ್ಥ. ಮನುಷ್ಯ ಸಂವೇದನಾಶೀಲನಾಗಬೇಕೆಂದರೆ ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸಬೇಕೆಂಬುದು ಅರ್ಥ. ಸಂವೇದನಾರಹಿತ ಮನುಷ್ಯ ಬದುಕಿನ ಎಲ್ಲ ಸಾರವನ್ನು ಕಳೆದುಕೊಳ್ಳುತ್ತಾನೆ. ಸಾಹಿತ್ಯ, ಕಲೆ, ಸಂಸ್ಕೃತಿಗಳು ಈ ಸಂವೇದನೆಯಿಂದಲೇ ಅರ್ಥವಾಗುತ್ತವೆ. ನಮ್ಮನ್ನು ಮುಟ್ಟುತ್ತವೆ, ತಟ್ಟುತ್ತವೆ, ಸುಸಂಸ್ಕೃತನಾಗುತ್ತವೆ, ಮಾನವೀಯಗೊಳಿಸುತ್ತವೆ.
1: ಇದುವರೆಗೆ ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕಾರು ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ, ಬೊಕ್ಕತಲೆ ಸಮಸ್ಯೆಗೆ ಆಯುರ್ವೇದದ ಪರಿಹಾರ, ಈ ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಹಾಗೂ ಆಸ್ಪತ್ರೆ ಉಡುಪಿ ಇಲ್ಲಿನ ವೈದ್ಯರಾದ ಡಾಕ್ಟರ್ ಸುಷ್ಮಾ ಶೆಣೈ ಅವರೊಂದಿಗೆ ಸಂದರ್ಶನ, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಹಾರ್ಮೋನ್ ಸಂಬಂಧಿ ಕಾಯಿಲೆಗಳು, ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಹಾಗೂ ಮಧುಮೇಹ ತಜ್ಞರಾದ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 9:00 ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, ಮಳೆಯ ನೆನಪಿನ ಹಾಡುಗಳು, ಮಳೆ ಅಂದರೆ ಮಳೆ ಬಂದರೆ ನಿಮಗೆ ಯಾವ ಹಾಡು ನೆನಪಾಗತ್ತೆ ಅನ್ನೋದನ್ನು ಹೇಳಿ ನಿಮ್ಮ ಇಷ್ಟದ ಹಾಡನ್ನು ಕೇಳಿ. 11:30 ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ, ಮೌನೇಶ್ ಕುಮಾರ್ ಛಾವಣಿ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ, 12:05 ವನಿತಾ ವಿಹಾರ ನಾಟಕ ನಾವು ಸೂಪರ್ ಉಮನ್ನೆ, ರಚನೆ ನೇತ್ರಾ ಕೆ, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದ ಚಿಕಿತ್ಸೆ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ, ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಯೋಜನೆಯ ಕುರಿತು ಮಾಹಿತಿ ಕೇಳುವಿರಿ. 11:20 ಸ್ವರಮಾಧುರ್ಯ, ಪರಮೇಶ್ವರ ಹೆಗಡೆ ಹಾಡಿರುವ ವಚನಗಳು, 11:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಪಂಕಜ್ ಉದಾಸ್ ಹಾಡಿರುವ

ಗಝಲ್ಗಳು. ಇನ್ನು ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ. ಗುರುಗಳು ಮಾಧವ ಅಡಿಗ, ವಿದ್ಯಾರ್ಥಿಗಳು ಪ್ರಣೀತಾ ಹಾಗೂ ಪನ್ನಗ ಮಯ್ಯ. 5:45ಕ್ಕೆ ಕನ್ನಡ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ. ಮೂಡಬಿದಿರೆಯ ದಿವಾಕರ ಶೆಟ್ಟಿ ಅವರ ಹೈನುಗಾರಿಕೆ ಹಾಗೂ ಕೃಷಿ ಅನುಭವದ ಕುರಿತು ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 8:00ಕ್ಕೆ ಯುವವಾಣಿ. ಡಾಕ್ಟರ್ ಬಿಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಿಸುವವರು ನಮಿತಾ ಆಂತರ್ಯ ಶೆಟ್ಟಿ. 8:30ಕ್ಕೆ ಲಘು ಧಾಟಿಯ ಭಾಷಣ, ಕೇಶ್ ಎಲ್ಲಂಗಳ ಅವರಿಂದ ನಾಟಕದೊಳಗೆ ನಾಟಕ. 9:30ಕ್ಕೆ 100.3 ಆಕಾಶವಾಣಿ ಟೆಲಿಕ್ವಿಜ್ ಭಾಗ 2, ಕ್ವಿಜ್ ಮಾಸ್ಟರ್ ಮೋಹನ್ದಾಸ್ ಮರಕಡ, ಪತ್ರಕರ್ತರು ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು, 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಕೇಳುಗರಿ ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇಂದು ನೀವು 11:30 12:40 ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 22119992 22 22611, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. 100.3 ಆಕಾಶವಾಣಿ ಟೆಲಿಕ್ವಿಜ್, ಪಾಲ್ಗೊಳ್ಳಿ, ಬಹುಮಾನ ಗೆಲ್ಲಿ.

0: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ವ್ಯಸನೀಯ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ.
1: ಈಗ ನಾವು ನೋಡುದಂದ್ರೆ ಅವರಿಗೆ ಹಸಿವಾಗದಿರೋದು, ಸಣ್ಣ ಸಣ್ಣ ವಿಚಾರಕ್ಕೂ ಸಿಟ್ಟು ಮಾಡ್ತಾ ಇರೋದು, ಅಥವಾ ಕ್ರೇವಿಂಗ್ಸ್, ಇದು ಕಾಮನ್. ನಾವು ಮುಂಚೆ ಇದು ಬೆಳಿಗ್ಗೆ ಎದ್ದ ತಕ್ಷಣ ಸ್ಮೋಕ್ ಮಾಡಿರ್ತೇವೆ, ಈಗ ಅದು ಇಲ್ಲ. ಅದು ಏನು ನನ್ನಿಂದ ಕಳೆದು ಹೋಯಿತು ಆ ಥರದ್ದೊಂದು ಅನುಭವ ಆಗುವಂಥದ್ದು, ಅಥವಾ ವಾಂತಿ ಆಗುವಂಥದ್ದು, ಇರಿಟೇಷನ್ ಆಗುವಂಥದ್ದು, ಬೇಗ ಸಿಟ್ಟು ಬರೋದು, ಅಥವಾ ಆಫೀಸಿಗೆ ಹೋಗ್ಲಿಕ್ಕೆ ಮನಸ್ಸಾಗದಿರೋದು, ಕೆಲಸ ಮಾಡಲಿಕ್ಕೆ ಮನಸ್ಸಾಗದಿರೋದು, ಕಾನ್ಸಂಟ್ರೇಷನ್ ಇಲ್ಲದಿರುವುದು, ಸಿಡಿಮುಡಿಗೊಳ್ಳುವುದು, ಭಯ, ಆತಂಕ, ಡಿಪ್ರೆಷನ್ ಅಂತಹ ಖಿನ್ನತೆ ಭಾವ, ಹೆದರಿಕೆ ಹೆದರಿಕೆ ಆಗುವುದು, ಈ ಥರದ್ದೆಲ್ಲ, ಕೈ ನಡುಗುವುದು, ಈ ಥರದ್ದೆಲ್ಲ ಒಂದು ಸಣ್ಣ ಪುಟ್ಟ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಬಹುದು, ಅಥವಾ ದೊಡ್ಡ ಲಕ್ಷಣಗಳು ಕಾಣ್ಕೊಳ್ಬಹುದು. ಯಾಕಂದ್ರೆ ಇದನ್ನು ನಾವು ಕಾಂಪ್ಲಿಕೇಟೆಡ್ ಮತ್ತು ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಂತ ಹೇಳ್ತೇವೆ. ಈಗ ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಲ್ಲಿ ಸಣ್ಣ ಸಣ್ಣದು ವಿಡ್ರಾವಲ್ ಸಿಂಪ್ಟಮ್ಸ್ ಆ ಥರ ಕಾಣುವಂಥದ್ದು, ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಲ್ಲಿ ಅವರಿಗೆ ಸೀಜರ್ಸ್ ಬರ್ಬೋದು, ಎಪಿಲೆಪ್ಸಿ ಅಂದ್ರೆ ನಾವು ಫಿಟ್ಸ್ ಅಂತ ಹೇಳ್ತೇವೆ, ಫಿಟ್ಸ್ ಬರುವಂತದ್ದು, ಅಥವಾ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೇವೆ. ಹ್ಯಾಲುಸಿನೇಷನ್ಸ್ ಅಂದ್ರೆ ಯಾರು ಕಿವಿಯಲ್ಲಿ ಮಾತಾಡಿದ ಹಾಗೆ ಆಗೋದು, ಅಥವಾ ಎದುರಿಗೆ ಯಾರು ಬಂದಾಗೆ ಆಗೋದು, ಈ ತರ ಹ್ಯಾಲುಸಿನೇಷನ್ಸ್ ಅಥವಾ ಡಿಲ್ಯೂಷನ್ಸ್ ಅಥವಾ ಡಿಲಿರಿಯಸ್ ಸ್ಟೇಟ್

0: ಅಂತ ಅಂತ ಹೇಳ್ತೇವೆ. ಡಿಲಿರಿಯಸ್ ಅಂದ್ರೆ ನಾನು ಎಲ್ಲಿದ್ದೇನೆ, ಯಾರು, ಈ ತರ ಗೊತ್ತಾಗದಿರೋದು, ರೆಸ್ಟ್ಲೆಸ್ನೆಸ್ ಇರೋದು, ಡಿಸೊರಿಯೆಂಟೆಡ್ ಟು ಟೈಮ್ ಪ್ಲೇಸ್ ಪರ್ಸನ್, ಇದು ಹಗಲ ರಾತ್ರಿಯ, ಇದು ನನ್ನ ಹೆಂಡತಿಯ ಮಕ್ಕಳ ತನ್ನ ಹೆಸರೇನು, ಇದೆಲ್ಲ ಗೊತ್ತೇ ಇರೋದಿಲ್ಲ. ಇದು ಡಿಲಿರಿಯಸ್ ಸ್ಟೇಜ್ ಅಲ್ಲಿ ಕಾಮನ್ ಆಗಿ ನೋಡ್ತೇವೆ, ರೆಸ್ಟ್ಲೆಸ್ನೆಸ್. ಈ ತರ ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಇದ್ದಾಗ ಅವರಿಗೆ ಅಡ್ಮಿಷನ್ ಅಗತ್ಯರ್ತದೆ ಫಾರ್ ಫ್ಯೂ ಡೇಸ್. ಬಟ್ ಅನ್ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಇದ್ದಾಗ ನಾವು ಔಷಧೋಪಚಾರಗಳಿಂದ ಮತ್ತೆ ಸೂಕ್ತ ಮಾರ್ಗದರ್ಶನ, ಆಪ್ತ ಸಲಹೆಯಿಂದ ಅವರನ್ನು ಮುಕ್ತರಾಗಿಸಲು, ವ್ಯಸನದಿಂದ ಮುಕ್ತರಾಗಿಸಲು ಚಾನ್ಸಸ್ ಇರ್ತದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ವ್ಯಸನೀಯ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ಸರಿತಾ ಟಿ. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ. ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ಇವು APJ ಅಬ್ದುಲ್ ಕಲಾಂ ಅವರ ಮಾತುಗಳು.

ಕೇಳುಗರಿ ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇಂದು ನೀವು 11:30 12:40 ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 22119992 22 22611, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. 100.3 ಆಕಾಶವಾಣಿ ಟೆಲಿಕ್ವಿಜ್, ಪಾಲ್ಗೊಳ್ಳಿ, ಬಹುಮಾನ ಗೆಲ್ಲಿ.

0: ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ರೈತರಿಗೆ ಸಲಹೆ.
1: ಎಳ್ಳನ್ನ ಎಣ್ಣೆಕಾಳುಗಳ ರಾಣಿ ಎಂದು ಕರೆಯುತ್ತಾರೆ. ಇದು ಮುಖ್ಯವಾಗಿ ಒಂದು ಮಳೆಯಾಶ್ರಿತ ಬೆಳೆಯಾಗಿದ್ದು ಹೆಚ್ಚು ತೇವಾಂಶವಿರುವ ಮರಳು ಮಿಶ್ರಿತ ಕೆಂಪು ಅಥವಾ ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಭಾರತದಲ್ಲಿ ಹಿಂದಿನ ಕಾಲದಲ್ಲೇ ಸಾಂಪ್ರದಾಯಿಕವಾಗಿ ಎಣ್ಣೆಕಾಳಿನ ಬೆಳೆಯಾಗಿ ಬೆಳೆಯುತ್ತಿದ್ದು ಉಷ್ಣ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಇದನ್ನು ಬೆಳೆಯಲಾಗುತ್ತಿತ್ತು. ನಮ್ಮ ದೇಶದಲ್ಲಿ ಸುಮಾರು 175ಕ್ಕಿಂತಲೂ ಹೆಚ್ಚು ದಶಲಕ್ಷ ಹೆಕ್ಟೇರ್ಗಳಲ್ಲಿ ಇದನ್ನು ಬೆಳೆಸಲಾಗುತ್ತದೆ. ಪ್ರತಿ ಹೆಕ್ಟೇರಿಗೆ ಇದರ ಉತ್ಪಾದನೆ ಸುಮಾರು 330 ಕಿಲೋ ಇರುತ್ತದೆ. ಕರ್ನಾಟಕದಲ್ಲೂ ಕೂಡ ಇದನ್ನು ಬೆಳೆಸಲಾಗುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬೆಳೆಯನ್ನು ಸುಗ್ಗಿ ಅಥವಾ ಕೊಳಕ್ಕೆ ಬೆಳೆಯ ಸಂದರ್ಭದಲ್ಲಿ ಕೂಡ ಬೆಳೆಸಬಹುದು. ಈ ಬೆಳೆಯ ಎಣ್ಣೆಯಲ್ಲಿ ಎಲ್ಲ ಥರದ ಅಮೈನೋ ಆಮ್ಲಗಳು ಮತ್ತು ಫ್ಯಾಟಿ ಆಮ್ಲಗಳು ಇರುವುದು ಕಂಡುಬರುತ್ತದೆ. ಇದರಲ್ಲಿ ಬಹಳಷ್ಟು ಪ್ರಮಾಣದ ಹರಿತುಗಳಿವೆ, ಹಾಗೆಯೇ ಉತ್ತಮ ಔಷಧೀಯ ಗುಣವನ್ನು ಕೂಡ ಹೊಂದಿದೆ. ಎಣ್ಣೆಕಾಳುಗಳ ಹಿಂಡಿಯನ್ನು ದನಕರುಗಳಿಗೆ ಆಹಾರವಾಗಿ ಕೊಡಬಹುದು. ಇದರಲ್ಲಿರುವ ತಳಿಗಳೆಂದರೆ DS1, DSS9, DS5, E8,

0: ನವಿಲೆ ಒಂದು ಇವೆಲ್ಲ. ಈ ಎಂಟು ನವಿಲೆ ಒಂದು ಹಾಗೂ TMV ಕರಾವಳಿಗೆ ಸೂಕ್ತ ತಳಿಗಳು. ಪ್ರತಿ ಹೆಕ್ಟೇರಿಗೆ ಶಿಫಾರಸು ಮಾಡಿದ ತಳಿಯಿಂದ ಆಯ್ಕೆ ಮಾಡಿ ಸಂಸ್ಕರಿಸಿದ ಸುಮಾರು 2.5 kg ಬೀಜವನ್ನು ಉಪಯೋಗಿಸಬೇಕು. ಇದನ್ನು ಬೀಜೋಪಚಾರ ಮಾಡಿ ಬಳಸುವುದು ಉತ್ತಮ. ಇದರಿಂದಾಗಿ ರೋಗಗಳನ್ನು ತಡೆಗಟ್ಟಬಹುದು. ಬಿತ್ತುವ 15-20 ದಿನ ಮುಂಚೆ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕು. ಬಿತ್ತನೆಗಾಗಿ 30 cm ಸಾಲಿನಿಂದ ಸಾಲಿಗೆ ಅಂತರ ಕಾಪಾಡಿಕೊಳ್ಳಬೇಕಾಗ್ತದೆ. ಬೀಜಗಳನ್ನು 2-3 ಅಂಗುಲಕ್ಕಿಂತ ಆಳವಾಗಿ ಬಿತ್ತಬಾರದು. ಬಿತ್ತಿದ 15 ದಿನಗಳೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಂಥ ಸಸಿಗಳನ್ನು ಕಿತ್ತು ಹಾಕಬೇಕು. ಇದಕ್ಕೆ ಮುಖ್ಯವಾಗಿ ಸಸಿ ಕೊಳೆ ರೋಗ, ಹಾಗೆಯೇ ಅಂಗಮಾರಿ ರೋಗ, ಬೂದು ರೋಗ, ಎಲೆ ಚುಕ್ಕೆ ರೋಗ, ದುಂಡಾಣುವಿನ ಎಲೆ ಚುಕ್ಕೆ, ಹೂಗಂಚಲು ಹಸಿರು ಎಲೆ ರೋಗ ಮುಂತಾದಂತಹ ರೋಗಗಳು ಬರುತ್ತವೆ. ಹಾಗೆ ಎಲೆ ಕತ್ತರಿಸುವ ಹುಳು, ಕಾಯಿ ಗಂಟು ನೊಣ, ಹೇನು ಜಿಗಿ ಹುಳು, ಇವುಗಳೆಲ್ಲ ಇದನ್ನು ಬಾಧಿಸುವಂತಹ ಪ್ರಮುಖ ಕೀಟಗಳು. ಎಣ್ಣೆಕಾಳಿನಲ್ಲಿ ಸುಮಾರು 48-52% ಎಣ್ಣೆ ಅಂಶ ಇದ್ದು, ದಕ್ಷಿಣ ಭಾರತ ರಾಜ್ಯದಲ್ಲಿ 80% ಎಣ್ಣೆಯನ್ನು ಆಹಾರ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ. ಗಿಡದ ಕಾಂಡ ಮತ್ತು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದೊಡನೆ ಗಿಡವನ್ನು ನೆಲದ ಮಟ್ಟಕ್ಕೆ ಕೊಯ್ಲು ಮಾಡಿ ಸಣ್ಣ ಸಣ್ಣ ಕಟ್ಟು ಹಾಕಿ ಅವುಗಳನ್ನು ಸಣ್ಣಗೆ ಗೂಡು ಕಟ್ಟಿ ಒಣಗಿಸಿ ರಾಶಿ ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ಬೆಳೆದ E8 ತಳಿಯಿಂದ 5 ಕ್ವಿಂಟಾಲ್ ಹಾಗೂ DS1 ತಳಿಯಿಂದ 5-6 ಕ್ವಿಂಟಾಲ್, DS5 ತಳಿಯಿಂದ 7-8 ಕ್ವಿಂಟಾಲ್ ಇಳುವರಿಯನ್ನು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಪಡೆಯಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ಆತ್ಮೀಯ ಕೇಳುಗರೆ, ನಾಳೆ ರಾತ್ರಿ 8 ಗಂಟೆಗೆ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸಂಧಿವಾತದ ಲಕ್ಷಣಗಳು ಮತ್ತು ಪರಿಹಾರ. ಭಾಗವಹಿಸುವ ವಿಷಯ ತಜ್ಞರು ಎನಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮೆಟಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 9 9 2 2 2 6 1 1 2 2 2 3 6 1 1. ನಮ್ಮ STD ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277-03-8000. ತಪ್ಪದೆ ಕರೆ ಮಾಡಿ. ನಾಳೆ ರಾತ್ರಿ 8 ಗಂಟೆಗೆ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

0: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮು ಹ್ಯಃ ರಾಷ್ಟ್ರಪತಿ ಭವನೆ ಆಯೋಜಿತೆ ನಾಗರಿಕ ಅಲಂಕರಣ ಸಮಾರೋಹೆ ಷಟ್ಷಷ್ಟಿ ಪ್ರಮುಖಾಗ್ರಗಣ್ಯ ವಿಭೂತಿಭ್ಯಃ ಪದ್ಮ ಪುರಸ್ಕಾರಾನ್ ಪ್ರಾದಾತ್. ಇತೇಷು ದ್ವಾಭ್ಯಾಂ ವಿಭೂತಿಭ್ಯಾಂ ಪದ್ಮ ವಿಭೂಷಣಂ, ಷಡ್ಭ್ಯಃ ಪದ್ಮಭೂಷಣಂ, ಸಹೈವ ಅಷ್ಟಪಂಚಾಶದ್ ವಿಭೂತಿಭ್ಯಃ ಪದ್ಮಶ್ರೀಃ ಪ್ರದತ್ತಃ. ಕಲಾಕ್ಷೇತ್ರೆ ವಿಶಿಷ್ಟ ಯೋಗದಾನಾರ್ಥಂ ಸುಪ್ರಸಿದ್ಧಃ ಚಲಚ್ಚಿತ್ರ ಅಭಿನೇತಾ ಧರ್ಮೇಂದ್ರ ಸಿಂಗ್ ದೇಓಲ್ ಮಹೋದಯಃ ಮೃತ್ಯೋಪರಾಂತಂ ಪದ್ಮವಿಭೂಷಣ ಸಮ್ಮಾನೇನ ಅಲಂಕೃತಃ. ಅಭಿನೇತುಃ ಭಾರ್ಯಾ ಹೇಮಾ ಮಾಲಿನೀ ಏತಂ ಪುರಸ್ಕಾರಂ ಸ್ವೀಕೃತವತೀ. ಪ್ರಖ್ಯಾತಃ ಭಾರತೀಯ ಸಾರಂಗಿ ವಾದಕಃ ಡಾಕ್ಟರ್ ಎನ್ ರಾಜಂ ಅಪಿ ಪದ್ಮವಿಭೂಷಣ ಸಮ್ಮಾನೇನ ಸುಪೂಜಿತಃ. ಅಸ್ಮಿನ್ ಅಲಂಕರಣ ಸಮಾರೋಹೆ ಉಪರಾಷ್ಟ್ರಪತಿಃ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರೀಯ ಮಂತ್ರಿ ಅಮಿತ್ ಶಾಹ, ಗಜೇಂದ್ರ ಸಿಂಗ್ ಶೇಖಾವತಃ, ಎಚ್ ಡಿ ಕುಮಾರಸ್ವಾಮಿ ಚ ಉಪಸ್ಥಿತ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭ

0: ಹಬ್ಬವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31ರಂದು ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ June 1ರಂದು ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. June 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದೆ. 2026-27ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್, ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾ ಈಶ್ವರ್ ಉಳ್ಳಾಗಡ್ಡಿ.
1: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯವಾಕ್ಯ ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್, ಬ್ರೈಟ್ ಫ್ಯೂಚರ್. ಈ ಧ್ಯೇಯವಾಕ್ಯವು ಕೇವಲ ಒಂದು ಘೋಷವಾಕ್ಯವಲ್ಲ, ಅದು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ಈ ಧ್ಯೇಯವಾಕ್ಯದ ಗುರಿಯಾಗಿದೆ.
0: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ, ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿಯಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ 1,000 ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮುಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ KFT ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ, ಹೊಸನಗರ ಸಾಗರ ಭಾಗ

0: ಪ್ರದೇಶದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತ ನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಂದು ಕರೆಗೆ ನಮಗೆ, ತುರ್ತು ಸೇವೆ ನಿಮಗೆ ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ ಆಯ್ದ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ ಎಚ್ಎಸ್ ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ ಯುಜಿಸಿಇಟಿ 2026 ಕೌನ್ಸಿಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. ಮೇ 28 ಹೊರತುಪಡಿಸಿ ಮೇ 30 ಎಲ್ಲ ದಿನ 2 ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ರಿಯಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಜಂಡು ಆಯುಷ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು ಎನ್ಎಬಿಎಚ್ ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ. ಶಾಲಕ್ಕೆ ತಂತ್ರ ವಿಭಾಗವು ಊರ್ಧ್ವಾಂಗ ರೋಗಗಳ ಚಿಕಿತ್ಸೆಗೆ ಸಂಬಂಧಪಟ್ಟಿದ್ದು ಇದರ ಇಎನ್ಟಿ ಕರ್ಣ ನಾಸ ಮುಖ ಶಿರೋರೋಗ ವಿಭಾಗದಲ್ಲಿ ವಿವಿಧ ಕರ್ಣ ರೋಗಗಳು, ಕಿವಿನೋವು, ಶ್ರವಣನಾಶ, ಕರ್ಣನಾದ, ನಾಸ ರೋಗಗಳು, ಶೀತ, ಅಲರ್ಜಿ, ದುರ್ಮಾಂಸ, ಮುಖಕಂಠ ರೋಗಗಳು, ಗಂಟಲು ನೋವು, ಕಂಠಶೋಧ, ಬಾಯಿಯ ವ್ಯಾಧಿಗಳು ಹಾಗೂ

0: ಮೈಗ್ರೇನ್ ಮೊದಲಾದ ಶಿರೋವಿಕಾರಗಳಿಗೆ ತಪಾಸಣೆ ಹಾಗೂ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ.
1: ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೊಕ್ಕತಲೆ ಮತ್ತು ಆಯುರ್ವೇದದ ಪರಿಹಾರ ಈ ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಕುತ್ಪಾಡಿಯಲ್ಲಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸುಷ್ಮಾ ಶೆನೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಆಕಾಶವಾಣಿ ಮಂಗಳೂರು ಕೇಳುಗರಿಗೆ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿರುವ ವಿಷಯ ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೊಕ್ಕತಲೆ ಸಮಸ್ಯೆ ಮತ್ತು ಆಯುರ್ವೇದದ ಪರಿಹಾರ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಷ್ಮಾ ಶೆಣೆ, ಸಹಾಯಕ ಪ್ರಾಧ್ಯಾಪಕರು ಹಾಗೂ ವೈದ್ಯರು, ಸೌಂದರ್ಯ ಚಿಕಿತ್ಸಾ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉಡುಪಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ಕೂದಲು ಉದುರುವಿಕೆ ಅಥವಾ ಬೊಕ್ಕತಲೆಗೆ ಯಾವ ಕಾರಣಗಳು ಮುಖ್ಯವಾಗಿರ್ತದೆ ಹೇಳುವುದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ?
3: ಕೂದಲು ಉದುರೋದು ಈಗ ಸಾಮಾನ್ಯವಾಗಿ ಎಲ್ಲರಲ್ಲೂ ನೋಡ್ತಾ ಇದ್ದೇವೆ. ಯುವ ಜನರಲ್ಲಿ ಅವರಲ್ಲಿರುವಂತಹ ಬಲ ಜಾಸ್ತಿ ಇರ್ತದೆ, ಅವರಲ್ಲಿ ನರಿಷ್ಮೆಂಟ್ ಜಾಸ್ತಿ, ಉತ್ಸಾಹ ಜಾಸ್ತಿ. ಆ ವಯಸ್ಸಿನಲ್ಲಿ ಅವರಿಗೆ ಇಂತಹ ಸಮಸ್ಯೆಗಳು, ಬೊಕ್ಕತಲೆ ಸಮಸ್ಯೆ ಬಂದುಕೊಳ್ಳಿ, ಅವರಲ್ಲಿ ಖಿನ್ನತೆಯಂತಹ ತೊಂದರೆಗಳು ಅಥವಾ ಇನ್ಫೆರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ, ಅಂಥದ್ದು ಅವರಲ್ಲಿ ಜಾಸ್ತಿಯಾಗಿ ಕಾಣ್ತಾ ಇದ್ದೇವೆ. ಇದಕ್ಕೆ ಪ್ರಮುಖ ಕಾರಣಗಳಂತ ಹೇಳಿದರೆ ಮುಖ್ಯವಾಗಿರುವಂಥದ್ದು ಈಗಾದ ಜೀವನ ಶೈಲಿ. ಈಗಿನ ಜೀವನ ಶೈಲಿ ಹಾಗಿದೆ, ಆಹಾರ ಕ್ರಮ ಹಾಗಿದೆ, ನಾವು ತಿನ್ನುವಂಥ ಆಹಾರಗಳು ಯಾವುದು ಸಾತ್ವಿಕ ಅಲ್ಲ. ಅದರಲ್ಲಿ ಜಂಕ್ ಫುಡ್ಗಳಿರಬಹುದು ಅಥವಾ ಈಗಿನ ಯುವಜನರಲ್ಲಿ ಆಗುವಂಥ ವ್ಯಸನಗಳ, ಅಂದರೆ ಬೇರೆ ಬೇರೆ ರೀತಿಯ ಕೆಟ್ಟ ವ್ಯಸನಗಳಿಗೆ ಅವರು ಒಳಗಾಗ್ತಾ ಇದ್ದಾರೆ. ಅಥವಾ ಆಹಾರದಲ್ಲಿ ಇರಬಹುದು, ಯಾವುದೇ ಥರ ಸಾತ್ವಿಕ ಆಹಾರ ಸೇವನೆ ಈಗ ತುಂಬ ಕಡಿಮೆ ಎಲ್ಲರಲ್ಲಿಯೂ. ನಮಗೆ ದೇಹಕ್ಕೆ ಬೇಕಾಗುವಂತಹ ಯಾವುದೇ ಥರದ ಪೋಷಕಾಂಶ ಇರಬಹುದು ಅಥವಾ ನರಿಷ್ಮೆಂಟ್ ಅಂತ ಏನು ಹೇಳ್ತೇವೆ ಅದು ನಮಗೆ ಸರಿಯಾಗಿ ಸಿಗುವುದಿಲ್ಲ. ಅದರಲ್ಲಿ ಒಂದು ಲಕ್ಷಣ ನಾವು ಕಾಣುವುದು ಅತ್ಯಂತ ಕೂದಲು ಉದುರುವಿಕೆ. ಅದರಿಂದ ಕೂಡ ಆ ಕೂದಲು ಉದುರುವಿಕೆಯನ್ನು ಕಂಟ್ರೋಲ್ ಮಾಡಲಿಕ್ಕಾಗದೆ ನಮಗೆ ಬಾಳ್ನೆಸ್ ಅಂತಹ ಸಮಸ್ಯೆಯನ್ನು ಕಾಣಬಹುದು. ಒಂದು ಇನ್ನೊಂದು ನೋಡಬಹುದು, ಅನುವಂಶೀಯವಾಗಿ ಜೆನೆಟಿಕ್ಸ್ ಅಂತ ಹೇಳ್ತೇವೆ, ತಂದೆಯಲ್ಲಿದ್ದರೆ ಅದು ಮಕ್ಕಳಲ್ಲಿ ಬರುವಂಥದ್ದು ಸಾಮಾನ್ಯ. ಇನ್ನೊಂದು ಮುಖ್ಯವಾದ ಕಾರಣ ಹೇಳಿದರೆ ಆಹಾರ ಕ್ರಮ, ನಾನು ಆವಾಗಲೇ ಹೇಳಿದಾಗೆ, ಮತ್ತು ನಮ್ಮ ಜೀವನ ಶೈಲಿ, ಅವೆರಡು ಮುಖ್ಯ ಕಾರಣಗಳಾಗ್ತದೆ. ಅದಲ್ಲದೆ ಬೇರೆ ರೀತಿಯ ವೈದ್ಯಕೀಯ ಕಾರಣಗಳು ಕೂಡ ನಾವು ಕಾಣಬಹುದು. ಅಂದರೆ ಏನಾದರೂ ನಮ್ಮ ಆಹಾರ ವ್ಯತ್ಯಯ ಇರಬಹುದು ಅಥವಾ ಬೇರೆ ಏನಾದರೂ ಕಾರಣಗಳಿಂದ ನಮಗೆ ನಾನಾ ರೀತಿಯ ರೋಗಗಳು ಬಂದರೆ ಅದರಲ್ಲಿಯೂ ಕೂಡ ನಾವು ಬೊಕ್ಕತಲೆ ಸಮಸ್ಯೆಯನ್ನು ಕಾಣಬಹುದು.
2: ಸಾಮಾನ್ಯ ಜನರು ನಮ್ಮ ಕೂದಲು ಉದುರ್ತಾ ಇದೆ ಅಂತ ಹೇಳಿ ಬೇರೆ ಬೇರೆ ಶಾಂಪುಗಳನ್ನು ಬಳಸುವಂಥದ್ದು, ಮಾರ್ಕೆಟ್ನಲ್ಲಿ ಸಿಗುವಂಥದ್ದನ್ನು ನಾವು ಬಳಸಿ ಅದರಿಂದ ಕೂದಲು ಬರ್ತದೆ ಹೇಳುವಂತಹ ಒಂದು ಆಲೋಚನೆಯನ್ನು ಮಾಡ್ತಾ ಇರ್ತೇವೆ. ಆದರೆ ಮುಖ್ಯವಾಗಿ ಆಹಾರ ಕ್ರಮದಲ್ಲಿ ಎಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು ಹೇಳುವುದನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ಹಾಗಾದರೆ ಆಹಾರ ಶೈಲಿ ಮತ್ತು ಈ ಒಂದು ಜೀವನ ಕ್ರಮ ಏನಿದೆ ಅದನ್ನು ನಾವು ಹೇಗೆ ಸರಿ ಮಾಡಿಕೊಳ್ಬಹುದು ಅಂತ ಹೇಳ್ತೀರಾ?
3: ಮೊದಲಾಗಿ ಆಹಾರ ಕ್ರಮ ಅಂತ ಹೇಳಿದರೆ ನಾವು ತಿನ್ನುವ ಆಹಾರ ಯಾವ ಥರ ಇರಬೇಕು ಅನ್ನೋದು ಬಹಳ ಮುಖ್ಯ. ಅಂದರೆ ಎಲ್ಲರೂ ಆಹಾರ ತಿಂತಾರೆ ಹೊಟ್ಟೆ ಹಸಿವಿಗಾಗಿ, ಆದರೆ ಆಹಾರದ ಏನು ತಿಂತೇವೆ ಆ ಪಥ್ಯ ಇರ್ಬೋದು ಅಥವಾ ಸಾತ್ವಿಕ ಆಹಾರ ಇರ್ಬೋದು, ಅದು ನಮ್ಮ ದೇಹಕ್ಕೆ ಹಿತವನ್ನು ಕೊಡಬೇಕು, ಆರೋಗ್ಯವನ್ನು ಕೊಡುವಂಥ ಆಹಾರ ಆಗಿರಬೇಕು. ಮೊದಲನೇದಾಗಿ ನಾನು ಕೂದಲನ್ನು ಉದ್ದೇಶಿಸಿ ಹೇಳುವುದಂತಾದರೆ ಈಗ ಕಬ್ಬಿಣದ ಕೊರತೆಯಿಂದ ಇರ್ಬೋದು, ಸೊ ಕಬ್ಬಿಣದ ಅಂಶದ ಕೊರತೆಯಿಂದ ಕೂಡ ನಮಗೆ ಕೂದಲು ಉದುರುವಿಕೆ ಸಮಸ್ಯೆ ಅಥವಾ ಕೂದಲು ಬೇಗ ಬಿಳಿಯಾಗುವುದನ್ನು ನೋಡ್ತೇವೆ. ಕೆಲವೊಂದು ಪೋಷಕಾಂಶ ಇರ್ಬೋದು, ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರಬಹುದು ಅಥವಾ ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಕೂಡ ನಮಗೆ ಬೊಕ್ಕತಲೆ ಅಥವಾ ಅತ್ಯಂತ ಕೂದಲು ಉದುರುವಿಕೆ ಸಮಸ್ಯೆಯನ್ನು ಕಾಣ್ತೇವೆ. ಸೊ ಅಂತಹ ಪೋಷಕಾಂಶವನ್ನು ಪೂರೈಸುವ ಆಹಾರವನ್ನು, ತರಕಾರಿ ಇರಬಹುದು, ಹಣ್ಣುಗಳಿರಬಹುದು ಅಥವಾ ನಮಗೆ ಬೇರೆ ಧಾನ್ಯಗಳಿರಬಹುದು, ಅವುಗಳನ್ನು ಆಹಾರವನ್ನು ಸೇವನೆ ಮಾಡೋದು. ಕೇವಲ ಆಹಾರ ಸೇವನೆ ಅಲ್ಲದೆ ಯಾವ ಥರ ನಾವು ಪ್ರೊಸೆಸ್ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯ. ಅತ್ಯಂತವಾಗಿ ಆಯಿಲಿ ಫುಡ್ ಇರಬಹುದು ಅಥವಾ ತುಂಬ ಮಸಾಲೆಯುಕ್ತ ಪದಾರ್ಥಗಳಿರಬಹುದು, ತುಂಬ ಚೀಸ್ಗಳನ್ನು ಬಳಸುವುದು, ಅತ್ಯಂತ ಹಾಲಿನ ಉತ್ಪಾದನೆ ತುಂಬ ಜಾಸ್ತಿ ಬಳಸುವುದು, ಅದರಿಂದ ನಮ್ಮ ಕೂದಲು ಉದುರುವಿಕೆಯ ಆ ಚಕ್ರ ಏನಿದೆ ಅದು ಹ್ಯಾಂಪರ್ ಆಗ್ತದೆ. ಸೊ ಅದರಿಂದಾಗಿ ಕೂದಲು ಸರಿ ಬೆಳವಣಿಗೆ ಆಗುವುದಿಲ್ಲ, ಮತ್ತು ಇದ್ದ ಕೂದಲು ಕೂಡ ದುರ್ಬಲ ಆಗಿ ಅದು ಉದುರಿ ಹೋಗುವ ಚಾನ್ಸಸ್ ಇರ್ತದೆ. ಸೊ ಪೋಷಕಾಂಶದಲ್ಲಿ ನಾವು ಅತ್ಯಂತವಾಗಿ ಎಲ್ಲ ರೀತಿಯ ಪೋಷಕಾಂಶ ನಮ್ಮ ದೇಹಕ್ಕೆ ಸಿಗುವಾಗಿ ನೋಡಿಕೊಂಡು ಆಹಾರ ತಿನ್ನಬೇಕು. ಇನ್ನೊಂದು ಸಮಯ, ಆಹಾರದ ಸಮಯ ನಿಗದಿತವಾಗಿ ತಗೊಳ್ಬೇಕು, ಕರೆಕ್ಟ್ ಆಹಾರ, ಇಲ್ಲಾದರೆ ನಮ್ಮ ಜೀರ್ಣಕ್ರಿಯೆ ಸರಿಯಾಗದೆ ನಾವು ಏನೇ ಆಹಾರ ತಿಂದರೂ ಅದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ತಲುಪುವುದಿಲ್ಲ, ಅದರಿಂದ ಒಂದು ಕೂಡ ಕಾರಣ ಇರ್ತದೆ. ಜೀವನ ಶೈಲಿ ನೋಡೋದಾದರೆ ಫಸ್ಟ್ ಒಂದು ಶುಚಿತ್ವ. ಶುಚಿತ್ವ ಯಾಕಂದರೆ ನಮ್ಮ ದೇಹದ ಯಾವುದೇ ಅಂಗಗಳಿಗೆ ಕೂಡ ಶುಚಿತ್ವ ಇಂಪಾರ್ಟೆಂಟ್. ಕೂದಲಿಗಂತೂ ಬಹಳ ಇಂಪಾರ್ಟೆಂಟ್, ಯಾಕಂದರೆ ತುಂಬ ನಾವು ಬೆವರುವುದರಿಂದ ಅಥವಾ ಧೂಳಿಗೆ ಅದನ್ನು ಒಡ್ಡುವುದರಿಂದ ಅಲ್ಲಿ ಇರುವಂತಹ ಧೂಳೆಲ್ಲ ಜಮೆಯಾಗಿ ನಮಗೆ ಅಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗಬಹುದು, ಮತ್ತು ಸೆಬೋರಿಕ್ ಡರ್ಮಟೈಟಿಸ್ ಹೇಳ್ತೇವೆ, ಅಂದರೆ ಸಣ್ಣ ಸಣ್ಣ ಗುಳ್ಳೆ ಆಗುವಂಥದ್ದು ಇರ್ಬೋದು. ಸೊ ನಮ್ಮ ಕೂದಲಿನ ನೈರ್ಮಲ್ಯ ನಾವು ಇಟ್ಕೊಂಡ್ರೆ ಹೇರ್ ವಾಶ್ ಮಾಡೋದಿರ್ಬೋದು ವಾರದಲ್ಲಿ 2-3 ಸಲ, ಮತ್ತು ತಲೆಗೆ ಎಣ್ಣೆ ಹಚ್ಚೋದನ್ನು, ಆ ಥರ ಜೀವನ ಶೈಲಿಯನ್ನು ನಾವು ಇಟ್ಕೊಂಡ್ರೆ ಶುಚಿತ್ವವನ್ನು ಕಾಪಾಡಿದರೆ ನಾವು ನಮ್ಮ ಕೂದಲನ್ನು ಕಾಪಾಡಿಕೊಳ್ಬೋದು.

0: ಆಯುರ್ವೇದದಿಂದ ಕೂದಲಿನ ರಕ್ಷಣೆ ಅಥವಾ ಕೂದಲು ಬೊಕ್ಕತಲೆಯ ಸಮಸ್ಯೆಯನ್ನು ನಿವಾರಣೆಗೆ ಏನಾದರೂ ಒಂದು ಸೂತ್ರಗಳು ಅಂತ ಏನಾದರೂ ಇದೆಯಾ?
1: ಖಂಡಿತವಾಗಿದೆ. ಯಾಕಂದರೆ ನಮ್ಮ ದಿನಚರ್ಯದಲ್ಲಿ, ಅಂದರೆ ನಾವು ದಿನನಿತ್ಯ ಏನು ನಮ್ಮ ಕೆಲಸನ ಮಾಡಬೇಕು ಅದರಿಂದವೇ ನಮ್ಮ ಕೂದಲಿನ ರಕ್ಷಣೆ ಕೂಡ ಆಗ್ತದೆ. ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ತೈಲ ಅಭ್ಯಂಜನ ಅಂತ ಹೇಳಿ, ನಮಗೆ ಹೇಗೆ ನಾವು ಆಹಾರ ದೇಹಕ್ಕೆ ತಿಂತೇವೆ ಹಾಗೆ ಹೊರಗಿಂದ ಕೂದಲಿಗೂ ಕೂಡ ಪೋಷಣೆ ನೀಡುವಂಥ ಎಣ್ಣೆಗಳನ್ನು ಬಳಸಿ ತಲೆಗೆ ಅಭ್ಯಂಜನ ಮಾಡಿ ಮತ್ತು ತಲೆ ಸ್ನಾನ ಮಾಡುವಂಥದ್ದೊಂದು ಕ್ರಮ. ಇನ್ನೊಂದು ಕ್ರಮ ಹೇಳಿದರೆ, ಈಗ ಬೊಕ್ಕತಲೆ ಸಮಸ್ಯೆ ನಾನು ಹೇಳುವುದಾದರೆ, ಪರ್ಟಿಕ್ಯುಲರ್ ಆಗಿ ನಮಗೆ ಬೇರೆ ಬೇರೆ ಥರ ಚಿಕಿತ್ಸೆ ಇದೆ. ಶಿರೋಲೇಪ ಅಂತ ಮಾಡ್ತೇವೆ, ಅಂದರೆ ಕೆಲವು ಔಷಧೀಯ ಸಸ್ಯಗಳನ್ನು ಉಪಯೋಗಿಸಿ ನಾವು ಅಲ್ಲಿ ಲೇಪನ್ನು ಹಚ್ಚುವಂತಹದ್ದನ್ನು ಮಾಡ್ತೇವೆ. ಯಾಕಂದರೆ ಬೊಕ್ಕತಲಿಗೆ ತುಂಬ ಕಾರಣಗಳಿರ್ಬೋದು, ಆ ಕಾರಣದ ಮೇಲೆ ನಾವು ಅಸೆಸ್ ಮಾಡಿ ಯಾವ ರೀತಿಯ ಔಷಧನ ಹಚ್ಚಬೇಕು, ಲೇಪ ಮಾಡಬೇಕಂತ ನೋಡ್ತೇವೆ. ಹಾಗೆ ಕಷಾಯಗಳಿಂದ ಧಾರ ಮಾಡೋದಿರಬಹುದು, ಪರಿಷಕ ಇರಬಹುದು ಮಾಡ್ತೇವೆ. ಇನ್ನೊಂದು ನಮ್ಮದಲ್ಲಿ ಹೇಳಿರೋದು ರಕ್ತಮೋಕ್ಷಣ ಅಂತ, ಅಂದರೆ ಆ ಏರಿಯಾದಲ್ಲಿ ಏನು ಕೆಟ್ಟ ರಕ್ತಗಳಂತ ಹೇಳ್ತೇವೆ ನಾವು, ಅದನ್ನು ನಿರ್ಮೂಲನೆ ಮಾಡಿ ಒಳ್ಳೆಯ ರಕ್ತ ಸಂಚಾರನ ಮಾಡಲಿಕ್ಕೆ. ಯಾಕಂದರೆ ಹೇರ್ ಫಾಲಿಕಲ್ಸ್ ಅಂತ ಏನು ಹೇಳ್ತೀವ ಏರಿಯಾದಲ್ಲಿ ಅದು ಬ್ಲಾಕ್ ಆಗಿರ್ತದೆ ಕೆಲವೊಮ್ಮೆ, ಸೊ ಅಲ್ಲಿಗೆ ರಕ್ತ ಸಂಚಾರ ಸರಿ ಆಗಿರೋದಿಲ್ಲ. ಸೊ ಅದನ್ನು ಉತ್ತೇಜನ ಮಾಡಲಿಕ್ಕೆ ಅಥವಾ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ನಾವು ಸೂಜಿಯಿಂದ ಚುಚ್ಚುವಂತ, ಅಂದರೆ ನಾವು ಪ್ರಚ್ಛನ್ನ ಅಥವಾ ವ್ಯಧಕರ್ಮ ಅಂತ ಹೇಳ್ತೀವಿ ಆ ಏರಿಯಾಕ್ಕೆ, ಯಾವ ಬಾಳ್ನ ಸಿರುವ ಏರಿಯಾಕ್ಕೆ ನಾವು ಸೂಜಿಯನ್ನು ಚುಚ್ಚುವುದರ ಮೂಲಕ ಆ ಹೇರ್ ಫಾಲಿಕಲ್ಸನ್ನು ಉತ್ತೇಜಿಸಿ ಅಲ್ಲಿ ಹೊಸ ಹೇರ್ ಅಥವಾ ಕೂದಲು ಬರುವ ಹಾಗೆ ಮಾಡುವಂಥದ್ದು. ಇನ್ನೊಂದು ಜಲೌಕಾವಚರಣೆ ಅಂತ, ನೀವು ಲೀಚ್ ಎಲ್ಲರೂ ಕೇಳಿರ್ತೀವಿ, ಲೀಚ್ ಥೆರಪಿ ಅಂತ. ಆ ಏರಿಯಾದಲ್ಲಿ ನಾವು ಆ ಲೀಚ್ಗಳನ್ನು ಬಿಟ್ಟು ಅದನ್ನು ಥೆರಪಿಯನ್ನು ರಕ್ತಮೋಕ್ಷಣ ಅಂತ ಮಾಡ್ತೇವೆ, ಮತ್ತು ನಾವು ಅದಕ್ಕೆ ಒಳ್ಳೆ ಎವಿಡೆಂಟ್ ಆಗಿ ರಿಸಲ್ಟ್ ಕೂಡ ನೋಡ್ತಾ ಇದ್ದೇವೆ. ಅದು ವೈದ್ಯರ ಸಂದರ್ಶನ ನಂತರವೇ ಮಾಡಬೇಕಾದಂಥ ಚಿಕಿತ್ಸೆ. ಇನ್ನೊಂದು ನಸ್ಯಕರ್ಮ ಅಂತ, ಪಂಚಕರ್ಮದ ಇಂಪಾರ್ಟೆಂಟ್ ಒಂದು ಚಿಕಿತ್ಸೆ. ಅದರಲ್ಲಿ ನಾವು ಮೂಗಿಗೆ ಡ್ರಾಪ್ಸ್ಗಳನ್ನು ಬಿಡುವಂಥದ್ದು ಈ ಕೂದಲು ಉದುರುವಿಕೆಗೆ. ಯಾಕಂದರೆ ನಮ್ಮ ನಾಸಹಿ ಶಿರಸದ್ವಾರ ಅಂತ ಹೇಳ್ತೇವೆ, ಅಂದರೆ ನಮ್ಮ ತಲೆಗೆ ದ್ವಾರವೇ ನಮ್ಮ ಮೂಗಂತ. ಸೊ ಮೂಗಿನಿಂದ ಏನು ದ್ರವ್ಯ ಹಾಕ್ತೇವೆ ನಾವು, ಅದು ನಮಗೆ ಕೂದಲು ಉದುರುವಿಕೆಗೆ ಅಥವಾ ಬೇರೆ ರೀತಿಯ ಮುಖದ ಅಥವಾ ಕುತ್ತಿಗೆ ಮೇಲಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಕೂದಲಿಗೂ ಕೂಡ ಉತ್ತಮವಾದಂತಹ ಚಿಕಿತ್ಸೆ ನಸ್ಯದಿಂದ ನೋಡಬಹುದು. ಬೊಕ್ಕತಲೆ ಇರಬಹುದು, ಡ್ಯಾಂಡ್ರಫ್ಗಳಂಥ ಸಮಸ್ಯೆ ಇರಬಹುದು, ಅಥವಾ ಅತ್ಯಂತ ಕೂದಲು ಉದುರುವಿಕೆ ಇರಬಹುದು, ಅದಕ್ಕೆ ಕೂದಲಿಗೆ ಬಲ ನೀಡಿ ಒಳ್ಳೆಯ ಕೂದಲು ಬೆಳೆಯುವ ಹಾಗೆ ಹಾಗೂ ಬೊಕ್ಕತಲೆ ನಿವಾರಣೆ ಮಾಡುವಲ್ಲಿ ನಸ್ಯಕರ್ಮ ಕೂಡ ಇಂಪಾರ್ಟೆಂಟ್. ಅದೇ ರೀತಿಯೇ ನಾವು ಬೇರೆ ಬೇರೆ ತರಹದ ಔಷಧಿಗಳನ್ನು ಕೊಡ್ತೇವೆ ಕಾರಣ ಮೇಲೆ, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಂದು ಇರಬಹುದು, ಅನುಂಶತೆಯ ಕಾರಣ ಇರಬಹುದು, ಬೇರೆ ಬೇರೆ ರೋಗದ ಲಕ್ಷಣವಾಗಿ ಕೂಡ ಕೂದಲಿರುವಿಕೆ ಬೊಕ್ಕತಲೆ ಕಾಣಬಹುದು, ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತೇವೆ. ಇನ್ನೊಂದು ಹೇಳುವಂಥದ್ದು ರಸಾಯನ ಚಿಕಿತ್ಸೆ, ಅದು ಆಯುರ್ವೇದದಲ್ಲಿ ಪ್ರಮುಖವಾದ ಚಿಕಿತ್ಸೆ, ರೆಜುವಿನೇಷನ್ ಥೆರಪಿ ಅಂತ. ಹೇಗೆ ನಮ್ಮ ಬಾಡಿಗೆ ನಾವು ಪ್ಯೂರಿಫೈ ಮಾಡ್ತೇವೆ, ಡಿಟಾಕ್ಸಿಫೈ ಮಾಡ್ತೇವೆ, ನಮ್ಮ ರಕ್ತ ಶೋಧನ ಮಾಡ್ತೇವೆ, ಅದರ ನಂತರ ನಮ್ಮ ದೇಹದ ಬಲ ಮತ್ತು ಓಜ ಜಾಸ್ತಿ ಮಾಡಲಿಕ್ಕೆ ರಸಾಯನ ಚಿಕಿತ್ಸೆಯನ್ನು ಮಾಡ್ತೇವೆ. ಅದು ಕೂಡ ನಮ್ಮ ಬೊಕ್ಕತಲೆ ಸಮಸ್ಯೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ.
0: ಡಾಕ್ಟರ್, ಹಾಗೆ ನಾವೀಗ ನೋಡ್ಬೋದು 20-40 ವರ್ಷದ ಜನರಲ್ಲಿ ಕೂಡ ಹೆಚ್ಚಿನದಾಗಿ ಈ ಒಂದು ಬೊಕ್ಕತಲೆಯ ಸಮಸ್ಯೆ ಇದೆ. ಹಾಗಾದರೆ ಅವರು ಯಾವ ಟೈಮಲ್ಲಿ, ಅಂದರೆ ಈಗ 20 ವರ್ಷದವರಿಗೆ ನಾವು ಈ ಒಂದು ಟ್ರೀಟ್ಮೆಂಟನ್ನು ಹೇಳ್ಬೋದಾ, ಅಥವಾ ಒಂದು 40 ಇಯರ್ಸ್ ನಂತರದವರೆಗೂ ಕೂಡ ಟ್ರೀಟ್ಮೆಂಟ್ ಇದೆಯಾ?
1: ಎಲ್ಲರಿಗೂ ಇದೆ, ಇದು ಏಜ್ ಸ್ಪೆಸಿಫಿಕ್ ಕೂಡ ಆಗಿದೆ. ಯಾಕಂದರೆ ಕಾರಣಗಳು ಬೇರೆ ಬೇರೆ ಇರಬಹುದು. 40 ಇಯರ್ ನಂತರ 40 ವರ್ಷದ ನಂತರಗೆ ಬೇರೆ ಬೇರೆ ಥರ ಕಾರಣಗಳಿರಬಹುದು. 20 ವರ್ಷದ ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ಬೇರೆ ಬೇರೆ ಕಾರಣಗಳಿಂದ ಇರ್ಬೋದು, ನಾನು ಆವಾಗಲೇ ಹೇಳಿದಾಗೆ. ಸೊ ಅವರಿಗೆ ಬೇರೆ ಬೇರೆ ರೀತಿಯ ಚಿಕಿತ್ಸಾ ಪದ್ಧತಿಗಳು ಕೂಡ ಇದೆ. ಅದು ನಾವು ಯಾವುದೇ ರೋಗಿಗಳನ್ನು ಅಸೆಸ್ ಮಾಡಿ ನಂತರ ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತೇವೆ.
0: ಕೆಮಿಕಲ್ ಯುಗದಲ್ಲಿ ಕೂದಲಿನ ಸಂರಕ್ಷಣೆ ಮತ್ತು ಜಾಗರೂಕತೆಯ ಬಗ್ಗೆ ನಮ್ಮ ಕೇಳುಗರು ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಹೇಳ್ಬೋದಾ?
1: ಅಂದರೆ ಈಗ ನಮಗೆ ನಾವು ನೋಡ್ಬೋದು ತುಂಬ ರೀತಿಯ OTC ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಏನು ಮೀಡಿಯಾ ಓಪನ್ ಮಾಡಿದರೂ ಕೂಡ ನಮಗೆ ಬೇಕಾದಂತಹ ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. 100 ಥರ ಪ್ರಾಡಕ್ಟ್ ಇದೆ. ಕೆಲವು ಹರ್ಬಲ್ ಅಂತ ಕ್ಲೇಮ್ ಮಾಡ್ತಾರೆ, ಯಾವುದೇ ಇರಲಿ, ಆಯುರ್ವೇದವಿರಲಿ ಅಥವಾ ಅದನ್ನು ಕೆಮಿಕಲ್ ಇರ್ಬೋದು, ಅಲೋಪತಿಕ್ ಇರಬಹುದು, ಏನೇ ಇರ್ಬೋದು, ವೈದ್ಯರ ಸಂದರ್ಶನ ಮಾಡದೆ ಅವುಗಳನ್ನು ಬಳಸೋದು ಉತ್ತಮ ಅಲ್ಲ.
0: ಜನಸಾಮಾನ್ಯರು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೂದಲು ಜಾಸ್ತಿ ಉದುರ್ತಾ ಇದೆ ಅಂತ ಹೇಳಿದ್ರೆ ಬೇಗ ಪಾರ್ಲರ್ಗೆ ಹೋಗಿ ಕೆಲವಷ್ಟು ಟ್ರೀಟ್ಮೆಂಟ್ಗಳನ್ನು ಮಾಡ್ಕೊಳ್ಳೋದು, ಅದರಿಂದ ನಮಗೆ ಕೂದಲು ಒಳ್ಳೇದು ಬರ್ತದೆ, ಬೇರೆಯವರಿಗೆ ಆ ರೀತಿ ಆಗಿದೆ ಹೇಳುವ ಒಂದು ಅಭಿಪ್ರಾಯ ತೆಗೆದುಕೊಂಡು ನಾವು ಆ ಕೆಲಸಕ್ಕೆ ಮುನ್ನುಗ್ತೇವೆ. ಅದಕ್ಕಿಂತ ನಾವು ಆಯುರ್ವೇದದಲ್ಲಿ ಪರಿಹಾರ ಅಥವಾ ಡಾಕ್ಟರ್ಸನ್ನು, ತಜ್ಞ ವೈದ್ಯರನ್ನು ನಾವು ಸಂಪರ್ಕಿಸಿ ತೆಗೆದುಕೊಳ್ಳುವ ಪರಿಹಾರವೇ ಸೂಕ್ತ ಅಂತ ಹೇಳ್ತೀರಾ?
1: ಖಂಡಿತವಾಗಿ. ಯಾಕಂದರೆ ನೀವು ಪಾರ್ಲರ್ ಹೇಳಿದ ಹಾಗೆ ಎಲ್ಲರಿಗೂ ಈಗ ನಾವು ಚಂದ ಕಾಣಬೇಕು, ಸುಂದರವಾಗಿ ಕಾಣಬೇಕು ಅನ್ನೋದು ಇದ್ದೇ ಇರ್ತದೆ. ಕೂದಲುಗಳು ಸೊಂಪಾಗಿ ಕಾಣಬೇಕು, ನೈಸ್ ಕಾಣಬೇಕು ಅನ್ನುವಂಥದ್ದೊಂದು ದೃಷ್ಟಿ ಅಂತ ಕೂಡ. ಬೇರೆ ಬೇರೆ ರೀತಿಯ ಹೇರ್ ಐರ್ನಿಂಗ್ ಇರ್ಬೋದು, ಹೇರ್ ಸ್ಟ್ರೈಟ್ನಿಂಗ್ ಟ್ರೀಟ್ಮೆಂಟ್ ಮಾಡ್ತಾರೆ, ಬಯೋಟಿನ್ ಟ್ರೀಟ್ಮೆಂಟ್, ಕೆಲವರು ಇಂಜೆಕ್ಷನ್ಸ್ ಕೊಡುವಂತಹ ಟ್ರೀಟ್ಮೆಂಟ್ಗಳು ಕೂಡ ಮಾಡ್ತಾರೆ. ಅದು ಯಾವುದೇ ಟ್ರೀಟ್ಮೆಂಟ್, ಅವರು ಎಷ್ಟೇ ಎಕ್ಸ್ಪರ್ಟ್ಗಳಾಗಿರಬಹುದು, ಆದರೆ ಇದಕ್ಕೆ ವೈದ್ಯರ ಸಂದರ್ಶನ ಬೇಕೇ ಆಗ್ತದೆ. ಯಾಕಂದರೆ ಒಮ್ಮೆ ಹೇರ್ ಟೆಕ್ಸ್ಚರ್ ಅಂತ ಏನಿದೆ ಅದು ಹಾಳಾದರೆ ಪುನಃ ಅದನ್ನು ಸರಿ ಮಾಡೋದು ಬಹಳ ಕಷ್ಟ. ಕೆಮಿಕಲ್ನಿಂದ ಹಾಳಾಗಿರುವಂತಹ ತ್ವಚೆ ಹಾಗೂ ಕೂದಲನ್ನು ಸರಿ ಮಾಡಲಿಕ್ಕೆ ತುಂಬ ಟೈಮ್ ಕೂಡ ತಗೊಳ್ತದೆ, ಮತ್ತು ಅದರ ಹಾನಿಯನ್ನು ನಾವು ಸರಿ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಔಷಧಿಗಳ ಪ್ರಯೋಗ ಅದು ಅಗತ್ಯ ಅಂತ ಅಂತ ಅನಿಸುವುದಿಲ್ಲ. ಯಾಕಂದ್ರೆ ನಮ್ಮ ಸೌಂದರ್ಯವನ್ನು

ನಾವು ನ್ಯಾಚುರಲ್ ಆಗಿ ಕೂಡ ಮಾಡ್ಕೊಳ್ಬಹುದು. ನಾವು ಆಯುರ್ವೇದದ ಸೌಂದರ್ಯ ವಿಭಾಗ ನಮ್ಮ ಆಸ್ಪತ್ರೆಯಲ್ಲಿ ಇರುವಂಥದ್ದು ಬೇರೆ ಬೇರೆ ರೀತಿಯ ನಾವು ಕೇಶ ಚಿಕಿತ್ಸೆಯನ್ನು ಮಾಡ್ತೇವೆ. ಕೇವಲ ರೋಗಿಗಳಿಗೆ ಕೂಡ ಮಾತ್ರ ಅಲ್ಲದೆ ಆರೋಗ್ಯ ಸ್ವಸ್ಥ ಮನುಷ್ಯರಿಗೂ ಕೂಡ ನಮ್ಮ ಕೇಶ ಸುಂದರವಾಗಿ ಕಾಣಲಿಕ್ಕೆ ನಾನಾ ರೀತಿಯ ಟ್ರೀಟ್ಮೆಂಟ್ಗಳನ್ನು ನಮ್ಮ ಹರ್ಬಲ್ಸ್ ಅಥವಾ ನಮ್ಮಲ್ಲಿ ಆಯುರ್ವೇದದ ಸರಳ ಸೂತ್ರಗಳಿಂದ ಮಾಡ್ತಾ ಇದ್ದೇವೆ. ಬಹಳಷ್ಟು ರೋಗಿಗಳು ಕೂಡ ಅಥವಾ ಆರೋಗ್ಯ ಆಕಾಂಕ್ಷಿಗಳು ಕೂಡ ಅದನ್ನ ಪ್ರಯೋಗವನ್ನು ಪಡಿತಾ ಇದ್ದಾರೆ, ಅದರ ಸೌಲಭ್ಯವನ್ನು ಕೂಡ ಪಡಿತಾ ಇದ್ದಾರೆ. ಸೊ ಕೆಲವೊಂದುಗಳು ನಾವು ವೈದ್ಯರ ಸಂದರ್ಶನದ ಮೇರೆಗೆ ಮಾಡಬೇಕಾಗ್ತದೆ.

0: ಕೂಡ ಅದನ್ನು ಪ್ರಯೋಗವನ್ನು ಪಡಿತಾ ಇದ್ದಾರೆ, ಅದರ ಸೌಲಭ್ಯವನ್ನು ಕೂಡ ಪಡಿತಾ ಇದ್ದಾರೆ. ಸೊ ಕೆಲವೊಂದುಗಳು ನಾವು ವೈದ್ಯರ ಸಂದರ್ಶನದ ಮೇರೆಗೆ ಮಾಡಬೇಕಾಗ್ತದೆ.
1: ಡಾಕ್ಟರ್, ಕೊನೆಯದಾಗಿ ಕೇಳುವುದಾದ್ರೆ ನಮ್ಮ ಕೇಳುಗರಿಗೆ ಕೂದಲು ಸಂರಕ್ಷಣೆ ಮಾಡುವುದಾಗ್ಲಿ ಅಥವಾ ಕೇಶವರ್ಧನ ಆ ಒಂದು ಕಿವಿ ಮಾತನ್ನ ಯಾವ ರೀತಿಯಲ್ಲಿ ಕೊಡ್ಲಿಕ್ಕೆ ಬಯಸ್ತೀರಾ?
0: ಫಸ್ಟ್ ಒನ್ ಆಗಿ ಹೇಳುವುದಾದ್ರೆ ನೈರ್ಮಲ್ಯ. ನಾನು ಆವಾಗಲೇ ಹೇಳಿದಾಗೆ ಕೂದಲಿನ ನೈರ್ಮಲ್ಯ, ವಾರದಲ್ಲಿ 2-3 ಸಲ ಹೇರ್ ವಾಶ್ ಮಾಡೋದಿರಬಹುದು, ಅಥವಾ ಈಗ ನಾವು ಕೇಳುವ ಹಾಗೆ ನೋಡುವ ಹಾಗೆ ತುಂಬ ಬಿಸಿಲಿದೆ, ಸೊ ಬೆವರು ಜಾಸ್ತಿ ಆಗೋದ್ರಿಂದ ಕೂದಲಿಗೆ ಧೂಳು ಅಂಟಿಗಳು ಇರಬಹುದು, ಅಥವಾ ಪೊಲ್ಯೂಷನ್ಗಳಿಂದ ನಾನಾ ರೀತಿಯ ಕೆಮಿಕಲ್ಗಳು ನಮ್ಮ ಕೂದಲಿನ ಮೇಲೆ ಡೆಪಾಸಿಟ್ ಎಲ್ಲ ಆಗಿರ್ತದೆ. ಸೊ ವಾರದಲ್ಲಿ 3 ಸಲ ಆದರೂ ಹೇರ್ ವಾಶ್ ಮಾಡೋದು ಉತ್ತಮ. ಮತ್ತು ತುಂಬ ಹಾರ್ಷ್ ಕೆಮಿಕಲ್ಗಳು ಅಥವಾ ಶ್ಯಾಂಪುಗಳನ್ನು ಯೂಸ್ ಮಾಡದೇ ಇರುವುದು ಬಹಳ ಉತ್ತಮ. ಮತ್ತು ಆಗಾಗ ತೈಲಾಭ್ಯಂಜನ ಮಾಡೋದು, ವಾರದಲ್ಲಿ 1-2 ಸಲ ಆದರೂ ಕೂಡ ತೈಲಾಭ್ಯಂಜನ, ಸೂಕ್ತವಾದ ತೈಲಗಳಿಂದ ಅಭ್ಯಂಜನ ಮಾಡಿದ್ದು ಮತ್ತು ನಾವು ತಲೆಯನ್ನು ತೊಳ್ಕೊಳ್ಬಹುದು. ಇನ್ನೊಂದೇನೆಂದರೆ ಸರಿಯಾದ ಆಹಾರ, ಸಾತ್ವಿಕ ಆಹಾರವನ್ನು ಸೇವಿಸುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಕೇವಲ ಆಹಾರ ಮಾತ್ರ ಅಲ್ಲದೆ ಮಾನಸಿಕ ಆರೋಗ್ಯ ಕೂಡ ನಮ್ಮ ಬೊಕ್ಕ ತಲೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದೊಂದು ಪಾಯಿಂಟ್. ಯಾಕಂದರೆ ತುಂಬ ಸ್ಟ್ರೆಸ್ ಇರುವವರು, ಟೆನ್ಷನ್ ಇರುವವರಿಗೆ ಕೂಡ ನಾವು ಹೇರ್ ಫಾಲ್ ನೋಡಬಹುದು. ಡೈಲಿ ಯೋಗ ಅಥವಾ ಪ್ರಾಣಾಯಾಮ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಆದಷ್ಟು ನಾವು ರಾಸಾಯನಿಕ ಪದಾರ್ಥಗಳನ್ನು ವೈದ್ಯರ ಪರ್ಮಿಷನ್ ಇಲ್ಲದೆ ಅಥವಾ ಸಂದರ್ಶನ ಇಲ್ಲದೆ ಬಳಸುವುದು ಬೇಡ ಅಂತ ನನ್ನ ಒಂದು ಸಲಹೆ.
1: ಡಾಕ್ಟರ್, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಈ ಒಂದು ಕೂದಲಿನ ಸಂರಕ್ಷಣೆಯ ಬಗ್ಗೆ, ಅಂದರೆ ಬೊಕ್ಕ ತಲೆಯ ಸಮಸ್ಯೆಯಿಂದ ದೂರ ಇರಲಿಕ್ಕೆ ಯಾವ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ಬೋದು ಹೇಳುವುದರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಜಂಡು ಆಯುರ್ ಸಿಂಚನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಹೆಚ್ಚುತ್ತಿರುವ ಬೊಕ್ಕ ತಲೆ ಮತ್ತು ಆಯುರ್ವೇದದ ಪರಿಹಾರ ಈ ಕುರಿತು ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಕುತ್ಪಾಡಿಯಲ್ಲಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸುಷ್ಮಾ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸ್ನೇಹ ವಿನೋದ್ ಪೈ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಂಡು.
3: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುತ್ಪಾಡಿ ಉದ್ಯಾವರ ಉಡುಪಿಯು ಎನ್ಎಬಿಎಚ್ ಮಾನ್ಯತೆಯೊಂದಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಹೊಂದಿರುವ ಆಸ್ಪತ್ರೆಯಾಗಿದ್ದು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆ ಹಾಗೂ ರೋಗ ಪರೀಕ್ಷಾ ವಿಭಾಗದೊಂದಿಗೆ ಸುಸಜ್ಜಿತವಾಗಿದೆ. ರಸಾಯನ ಚಿಕಿತ್ಸೆಯು ಆಯುರ್ವೇದದಲ್ಲಿ ತಿಳಿಸಿದ ಒಂದು ವಿಶಿಷ್ಟ ಚಿಕಿತ್ಸಾ ಕ್ರಮವಾಗಿದೆ. ಆರೋಗ್ಯ ರಕ್ಷಣೆಗೆ, ದೀರ್ಘಾಯುಷ್ಯಕ್ಕೆ, ಚಿರಯೌವನ ಪಡೆಯಲು ಹಾಗೂ ವ್ಯಾಧಿ ಚಿಕಿತ್ಸೆಗೂ ಈ ಚಿಕಿತ್ಸಾ ಕ್ರಮವು ಶ್ರೇಷ್ಠ. ತಜ್ಞ ಆಯುರ್ವೇದ ರಸಾಯನ ಚಿಕಿತ್ಸಕರ ಮುಖತಃ ಭೇಟಿಯಿಂದ ಮಕ್ಕಳ ಸಮಸ್ಯೆಗಳಿಂದ ಮೊದಲುಗೊಂಡು ವೃದ್ಧಾಪ್ಯದ ಸಮಸ್ಯೆಗಳಿಗೂ ಪರಿಹಾರಗಳನ್ನು ನೀಡಲು ನಮ್ಮ ಆಸ್ಪತ್ರೆಯಲ್ಲಿ ಸಕ್ಷಮ ವೈದ್ಯರ ತಂಡ ಸುಸನ್ನದ್ಧವಾಗಿದೆ.
4: ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು.
5: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಆತ್ಮೀಯ ಕೇಳುಗರೆ, ನಾಳೆ ರಾತ್ರಿ 8 ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸಂಧಿವಾತದ ಲಕ್ಷಣಗಳು ಮತ್ತು ಪರಿಹಾರ. ಭಾಗವಹಿಸುವ ವಿಷಯ ತಜ್ಞರು ಎನಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 2 ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ನಾಳೆ ರಾತ್ರಿ 8 ಗಂಟೆಗೆ ಎನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪೋಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
4: ಕೇಳುಗರೆ ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇಂದು ನೀವು 11:30 12:40 ವರೆಗೆ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು

0: 2211 9999 2222611 STD ಕೋಡ್ 0824 ಮೊಬೈಲ್ 8277038000 100.3 ಆಕಾಶವಾಣಿ ಟೆಲಿಕ್ವಿಸ್ ಪಾಲ್ಗೊಳ್ಳಿ ಬಹುಮಾನ ಗೆಲ್ಲಿ
1: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285ನೆಯ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

0: ಕೇಳುಗರೆ, ಈ ಬೆಳಗ್ಗೆ 10:30 ಹೃದಯ ರಾಗ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದಿನ ವಿಷಯ ಮಳೆಯ ನೆನಪಿನ ಹಾಡುಗಳು. ಮಳೆ ಅಂದ್ರೆ ಯಾಕಿಷ್ಟ ಹೇಳಿ ನಿಮ್ಮ ಇಷ್ಟದ ಹಾಡನ್ನ ಕೇಳಿ. ಬೆಳಗ್ಗೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಮೌನೀಶ್ ಕುಮಾರ್ ಛಾವಣಿ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಮುಂದಿನ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
1: 7:35 ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
2: ಪರಂಪರೆಯನ್ನು ಪಸರಿಸುವ
3: ಐತಿಹಾಸಿಕ ಸ್ಥಳಗಳ ಪರಿಚಯ
2: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
3: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
2: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
3: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ, ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ ಹೊರಹೊಮ್ಮಿದೆ. ಪ್ರಸ್ತುತ

0: ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ಧವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥೂಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಾಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಾಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡಾ ಕಾಂಗೋ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು DGCA ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಅಡಿ ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು, ಮಕ್ಕಳು ಸೇರಿದಂತೆ 300ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ

0: ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲಿ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಇರಾನ್ ಯುದ್ದವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು, ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ ಮತ್ತೆ ಯುದ್ದಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ದ 11-0 ಅಂತರದ ಭರ್ಜರ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು, ಸೋತ ತಂಡಕ್ಕೆ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ದ ಭಾರತ ಶುಭಾರಂಭ ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ರಾಗರಂಜನಿ ಇನ್ನು ಕೆಲವೇ ಕ್ಷಣಗಳಲ್ಲಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
5: ಬುದ್ಧಿ ಚಾರ್ಜ್ ಮಾಡೋ.
6: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
5: ನೋಡಿದ್ಯಾ
4: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
6: ಈಗೇನ್ ಮಾಡ್ತೀಯಾ?
4: ಫ್ರೀ ವೈಫೈ ಇದೆಯಲ್ಲ.
5: ಪೆದ್ದು ಸುಧಾರಿಸ್ಕೋ.
6: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
4: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
6: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಇದೀಗ ಮಲಯ ಮಾರುತ ಚಿತ್ರಕ್ಕಾಗಿ ಕೆಜೆ ಯೇಸುದಾಸ್ ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ, ಸಂಗೀತ ವಿಜಯ ಭಾಸ್ಕರ್.

ಹಾಲು ಜೇನು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಶ್ರೀ ಉದಯಶಂಕರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಜಿಕೆ ವೆಂಕಟೇಶ್. ಕಾರ್ಯಕ್ರಮದ ಕೊನೆಯಲ್ಲಿ ನಿನ್ನೆ ಪ್ರೀತಿಸುವೆ ಚಿತ್ರಕ್ಕಾಗಿ ರಾಜೇಶ್ ಹಾಗೂ ಚಿತ್ರ ಹಾಡಿರುವ ಕೆ ಕಲ್ಯಾಣ್ ಅವರ ಗೀತೆ. ಸಂಗೀತ ರಾಜೇಶ್ ರಾಮನಾಥ್.

0: ₹2 is a top front page headline in the Pioneer. Defending the Prime Minister's austerity push, Finance Minister is quoted by the Statesman saying, Indian economy is resilient, but West Asia crisis exerting pressure on Forex. The Hindu writes about a two-judge bench issuing notice to the Union Ministry of Education, NTA and others on pleas to replace on or fundamentally restructure the exam body and make it answerable to Parliament. The editorial in the Tribune talks about renewable energy generation growing by leaps and bounds and accounting for about a quarter of electricity production. Under the headline, Time to Stop Slipping on Oil, the paper says how renewable energy can make India resilient to oil price shocks. The Indian Express states, live-in rules, polygamy ban as Assam introduces uniform civil code bill. With Trump administration's new policy, 7 lakh green card seekers left US in state of anxiety, writes the Economic Times. City swelters, warmest May night in 14 years, says the Times of India. And finally, the Tribune cites Chhattisgarh government turns former Naxal hit areas into tourist hubs, with tribal culture helping the communities develop a sense of ownership while generating income. And with that, it's back to you, Anuja.
1: Thank you, Nina. And now, before we end the bulletin, the headlines once again. Quad foreign ministers meeting to be held in New Delhi today. President Draupadi Murmu to embark on a three-day visit to Sikkim beginning today. More than 300 tourists stranded in Gulmarg gondola in Jammu and Kashmir rescued after technical snag halted its operations. DGCA issues directives for airlines after Ebola outbreak declared health emergency by WHO. CNG price hiked by ₹2 per kg in Delhi. India thrashed Maldives 11-0 in their opening Group B match of SAF Women's Football Championship. And in IPL cricket, defending champions Royal Challengers Bengaluru to take on Gujarat Titans this evening. And with that, we end the morning news. Have a nice day.
2: Medium wave tarangantara 85.5 meters, 1089 kilohertz, FM kampananka. 100.3 megahertz ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 8:30:20. ಇದೀಗ ಕೇಳಿ, ಹಾರ್ಮೋನ್ ಸಂಬಂಧಿ ಕಾಯಿಲೆಗಳು, ಈ ಕುರಿತು ಎಂಡೋಕ್ರೈನಾಲಜಿಸ್ಟ್ ಹಾಗೂ ಮಧುಮೇಹ ತಜ್ಞರಾದ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ.
3: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೋನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ
3: ಸರ್. ಈಗ ನಾವು ಸಾಮಾನ್ಯವಾಗಿ ಎಂಡೋಕ್ರೋನಾಲಜಿಸ್ಟ್ ಅಂತ ಕೇಳ್ತೀವಿ, ಈ ಸ್ಪೆಷಾಲಿಟಿ ಏನು, ಇವ್ರು ಏನ್ ಮಾಡ್ತಾರೆ, ಇದ್ರ ಬಗ್ಗೆ ನಮಗೆ ಮೊದಲು ತಿಳಿಸಿ ಆಮೇಲೆ ಉಳಿದ ವಿಚಾರದತ್ತ ನಾವು ಹೋಗೋಣ.
4: ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ಸಿಸ್ಟಮ್ ಇರುತ್ತೆ, ಅಂದ್ರೆ ನರದ ಸಂಬಂಧ ನ್ಯೂರಾಲಜಿ, ಹಾರ್ಟ್ಗೆ ಸಂಬಂಧದ ಕಾರ್ಡಿಯಾಲಜಿ, ಹಾಗೆ ಹಾರ್ಮೋನ್ ಗ್ಲ್ಯಾಂಡ್ಗಳಿಗೆ ಸಂಬಂಧಪಟ್ಟ ಸ್ಪೆಷಲಿಸ್ಟ್ ಅಂದ್ರೆ ಎಂಡೋಕ್ರೈನಾಲಜಿಸ್ಟ್. ಸೊ ಎಂಡೋಕ್ರೈನ್ ಅಂದ್ರೆ ಆಕ್ಚುಲಿ ಒಂದು ಗ್ಲ್ಯಾಂಡ್, ಅದಕ್ಕೆ ನಿರ್ನಾಳ ಗ್ರಂಥಿ ಅಂತ ಕರಿತೇವೆ. ಅದರಿಂದ ಕೆಲವು ಸಬ್ಸ್ಟೆನ್ಸ್ಗಳು ಬರುತ್ತೆ ಈ ಗ್ಲ್ಯಾಂಡ್ ಇಂದ, ಹಾರ್ಮೋನ್ಸ್ ಅಂತ. ಅದು ನಿಮ್ಮ ಒಂದು ಪಾರ್ಟ್ ಆಫ್ ದಿ ಬಾಡಿಯಿಂದ ರಿಲೀಸ್ ಆಗಿ ಇನ್ನೊಂದು ಪಾರ್ಟಿಗೆ ಮೆಸೇಜ್ ತರ ಕೊಡುತ್ತೆ. ಸೊ ಈ ನಿರ್ನಾಳ ಗ್ರಂಥಿ ಮುಖ್ಯವಾಗಿ ಕೆಲವು ಮೇಜರ್ ಗ್ಲ್ಯಾಂಡ್ಸ್ ಉಂಟು. ಒಂದು ಪಿಟ್ಯೂಟರಿ ಗ್ಲ್ಯಾಂಡ್, ಮತ್ತೆ ನಿಮ್ದು ಥೈರಾಯ್ಡ್, ಮತ್ತೆ ಥೈರಾಯ್ಡ್ ಹಿಂದ್ಗಡೆ ಒಂದು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಮತ್ತೆ ಕಿಡ್ನಿ ಮೇಲೆ ಒಂದು ಎಡ್ರಿನಲ್ ಗ್ರಂಥಿ ಅಂತ ಉಂಟು, ಮತ್ತೆ ಗೊನಾಡ್ಸ್. ಗೊನಾಡ್ಸ್ ಅಂದ್ರೆ ಜೆಂಟ್ಸ್ ಅಲ್ಲಿ ಟೆಸ್ಟಿಸ್, ಲೇಡೀಸ್ ಅಲ್ಲಿ ನಿಮ್ಮ ಓವರೀಸ್, ಮತ್ತೆ ಲಾಸ್ಟ್ಗೆ ನಮ್ಮ ಪ್ಯಾಂಕ್ರಿಯಸ್. ಸೊ ಪ್ಯಾಂಕ್ರಿಯಸ್ ಇಂದ ನಿಮ್ಗೆ ಗೊತ್ತಿರ್ಬೋದು ಇನ್ಸುಲಿನ್ ಬರುತ್ತೆ. ಈ ಎಲ್ಲ ಗ್ಲ್ಯಾಂಡ್ಗಳು ಮುಖ್ಯವಾಗಿ ನಿರ್ನಾಳ ಗ್ರಂಥಿಗಳು, ಅದರಿಂದ ಹಾರ್ಮೋನ್ಸ್ ಬರುತ್ತೆ. ಸೊ ಅದರ ಸ್ಪೆಷಲಿಸ್ಟ್ ಅಂದ್ರೆ ಎಂಡೋಕ್ರೈನಾಲಜಿಸ್ಟ್.
3: ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದ್ರೆ, ಒಂದೊಂದು ಹಾರ್ಮೋನಿಗೂ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ?
4: ಹೌದು. ಸೊ ಈ ಎಲ್ಲ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು, ಅದರದ್ದು ಮೇನ್ ಕೆಲಸ ಏನಂದ್ರೆ ಗ್ರೋತ್ ಅನ್ನ ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು. ಸೊ ಅದರದ್ದು ಮೇನ್ ಕಾರ್ಯ ಏನಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗೋ ಜಾಗ ಬೇರೆ ಇರ್ಬೋದು, ಅದರ ಆಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು.
3: ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟರ್?
4: ಇದು ಬಯೋಕೆಮಿಕಲ್ ರಿಯಾಕ್ಷನ್ ತರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು. ಸೊ ಅದರಿಂದ

0: ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡಿಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸಿಗೆ ಡಕ್ಟ್ ಇರುತ್ತೆ, ಟ್ಯೂಬು ಇರುತ್ತೆ, ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ಡಿಗೆ ಹೋಗುತ್ತೆ. ಅದು ಎಲ್ಲಿ ಆ್ಯಕ್ಟ್ ಮಾಡೋದಂದ್ರೆ ಅದಕ್ಕೆ ಸರಿಯಾಗಿ ಒಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಆ ಥರನೇ ಈ ಕೀಯಲ್ಲಿ ಮ್ಯಾಚ್ ಆಗ್ತದೆ, ಆ ಜಾಗದಲ್ಲದು ಹೋಗಿ ಕೆಲಸ ಮಾಡ್ತದೆ.
1: ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ, ಇದು ಯಾಕಾಗಿ ಆಗುತ್ತೆ?
0: ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬ ರೀಸನ್ಸಿಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು. ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತು ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದರೆ ನೀವು ಹುಟ್ಟುವಾಗ ಸರಿ ಇರ್ಬೋದು ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ನಿಗೆ ಅಟ್ಯಾಕ್ ಮಾಡಿದರೆ ವಿಟಿಲಿಗೋ ಅನಿಸ್ತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಾಸಿಗೆ ಅಟ್ಯಾಕ್ ಆದರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡಿಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದರೆ ಹೈಪೋ ಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದರೆ ಎನ್ವೈರ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಥವಾ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ತುಂಬ ಜಾಸ್ತಿ ಆಯಿತು, ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ನಿಂದಾಗಿ ಇದು ಪ್ರಾಬ್ಲಮ್ಸ್ಗಳು ಟ್ರಿಗರ್ ಆಗ್ಬೋದು.
1: ಈ ಹಾರ್ಮೋನ್ಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದರೂ ಮಾಡಬಹುದಾ?
0: ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಲೈಫ್ ಸ್ಟೈಲ್ ನಮ್ಮ ಕೈಯಲ್ಲಿ ಉಂಟು. ಸೊ ಅಟ್ ಲೀಸ್ಟ್ ಹಾಫ್ ಎನ್ ಅವರ್ ಎಕ್ಸಸೈಸ್ ಪರ್ ಡೇ, ಮತ್ತು ಒಂದೇ ಕಡೆಯಲ್ಲಿ ತುಂಬ ಕೂತ್ಕೊಳ್ಬಾರ್ದು ಒನ್ ಅವರ್ಕ್ಕಿಂತ ಜಾಸ್ತಿ, ಮತ್ತು ನಿಮ್ಮ ಸ್ಲೀಪ್ ಸೈಕಲ್. ಸೊ ನಾರ್ಮಲಿ ನಮ್ಮ ಸ್ಲೀಪ್ ಮತ್ತು ಹೊರಗಡೆದು ಸನ್ ಸೆಟ್ ಸನ್ರೈಸಿಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ ಅಥವಾ ಯಾರು ಸನ್ರೈಸ್ ಆದಮೇಲೆ ಕೂಡ ಏಳೋದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ.
1: ಈ ಹಾರ್ಮೋನಿಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ, ಅಂದರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ, ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದ?
0: ಹಾಂ, ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡಿಗೆ ತುಂಬ ಬ್ರೈನ್ ಕನೆಕ್ಷನ್ ಉಂಟು, ಅಂದರೆ ಹೈಪೋಥೈರಾಯ್ಡ್ ಪೇಷಂಟಿಗೆ ಸ್ವಲ್ಪ ಡಿಪ್ರೆಷನ್ ಥರ ಅಥವಾ ಸ್ಲೋನೆಸ್, ಏನು ಮಾಡೋದು ಬೇಡ ಆ ಥರ ಫೀಲಿಂಗ್ಸ್ ಬರ್ಬೋದು. ವೆರ್ ಇಸ್ ಹೈಪರ್ ಥೈರಾಯ್ಡ್ ಪೇಷಂಟ್, ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬ ಜಾಸ್ತಿ ಉಂಟು, ಅಂಥವ್ರು ಸ್ವಲ್ಪ ಆ್ಯಂಕ್ಷಿಯಸ್ ಇರ್ತಾರೆ, ಮತ್ತು ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತು ಅಂಥವರಿಗೆ ಮೇನಿಯಾ ಅಂತ ಹೇಳ್ತೇವೆ, ಅಂಥ ಕಾಯಿಲೆಗಳು ಜಾಸ್ತಿ. ಮತ್ತು ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ ಪಿ ಸಿ ಒ ಡಿ ಕಾಯಿಲೆ ಇರ್ಬೋದು ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂಥ ಪೇಷಂಟ್ಸಿಗೆ ಸೈಕೊಲಾಜಿಕಲಿ ಸ್ವಲ್ಪ ಬೇಸ್ ಲೈನ್ ಡಿಪ್ರೆಷನ್ ಥರ ಆಗ್ಬೋದು, ಮತ್ತು ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್ ನಿಮ್ದು ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರ್ಬೋದು.
1: ಈಗ ನೀವು ಹೇಳಿದ್ರಿ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂತಹ ಕೆಲವು ಆರೋಗ್ಯದ ಕಾಯಿಲೆಗಳನ್ನು ಕುರಿತು ಹೇಳಿದ್ರಿ, ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ, ಇದರ ಬಗ್ಗೆ ನಮಗೆ ತಿಳಿಸಿ ಡಾಕ್ಟ್ರೆ.
0: ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80-140 ರೇಂಜಿಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ 80 ಕಮ್ಮಿ ಆದರೆ ಲೋ ಶುಗರ್, 140 ಮೇಲೆ ಆದರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ ಎರಡು ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರನ್ನು ಕಮ್ಮಿ ಮಾಡೋದು. ಇನ್ನೊಂದು ಗ್ಲುಕಗಾನ್, ಅದು ಶುಗರನ್ನು ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆ್ಯಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತು ಕಾರ್ಟಿಸೋಲ್, ಅದು ಎರಡು ಸ್ವಲ್ಪ ಶುಗರ್ಸನ್ನು ಜಾಸ್ತಿ ಮಾಡುತ್ತೆ, ಬಟ್ ಡೇ ಟು ಡೇ ಲೈಫಲ್ಲಿ ಅದರದ್ದು ಆ್ಯಕ್ಷನ್ ಕಮ್ಮಿ. ಸೊ ಈ ರೇಂಜಿಂದ ಜಾಸ್ತಿ ಹೋದರೆ, ಸೊ 140 ಹೋಗಿ 200 ಆಯಿತು, ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಶುಗರ್ ಇರೋದು ಬ್ಲಡ್ಡಲ್ಲಿ, ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ಡಲ್ಲಿ ಜಾಸ್ತಿ ಇದ್ದರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ, ಮತ್ತು ಅದರ ಲೈನಿಂಗ್ ದಪ್ಪಾಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪ್ಯಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಪೈಪ್ ದಪ್ಪ ಇದ್ದರೆ ನೀರು ಇಟ್ಕೊಳ್ಳೋ ಕೆಪ್ಯಾಸಿಟಿ ಕಮ್ಮಿ ಅಲ್ವಾ? ಸೊ ಸೇಮ್ ವೇ ಸೊ ಇದು ಚೇಂಜಸ್. ಮತ್ತು ಇನ್ನೊಂದು ಏನಂದರೆ, ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್ ಕಣ್ಣು ಮತ್ತು ಕಿಡ್ನಿದು ರಕ್ತನಾಳ ತುಂಬ ಚಿಕ್ಕದು. ಸೊ ಈ ಥರ ಹೈ ಶುಗರ್ ತುಂಬ ಸಮಯ ಇದ್ದರೆ ರಕ್ತನಾಳ ಸ್ಮಾಲ್ ಆದರೆ ಅದಕ್ಕೆ ರಕ್ತ ಸಿಕ್ಕೋದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ, ನಮ್ಮ ಶುಗರ್ ಮೇಂಟೈನ್ ಮಾಡಲಿಕ್ಕೆ ನಾವು ಅದನ್ನು ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆ್ಯಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆಕ್ಟಿವಿಟಿ ಉಂಟು ಬಟ್ ನಾವು ತಿನ್ನು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸ್, ಇದೆಲ್ಲ ರೆಗ್ಯುಲರ್ ಬೇಸಿಸಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದರೆ ನೋ ಪ್ರಾಬ್ಲಮ್, ಬಟ್ ನೀವು ರೆಗ್ಯುಲರ್ ಬೇಸಿಸಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ. ಮತ್ತು ಇನ್ನೊಂದಂದರೆ ಜೆನೆಟಿಕ್ಸ್, ಈಗ ತಂದೆ ತಾಯಿಗೆ ಶುಗರಿಗೆ 60 ಇಯರ್ಸಿಗೆ ಬಂದರೆ ಮಕ್ಕಳಿಗೆ 50 10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ ಮೂರು ಕಾರಣದಿಂದ ಶುಗರ್ಸ್ ಬರ್ಬೋದು.

0: ಆ್ಯಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲಿಂದ ಬರೋದಲ್ಲ, ಇಟ್ ಈಸ್ ಆಟೋ ಇಮ್ಯೂನ್, ಅಂದರೆ ನಮ್ಮ ಬಾಡಿ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನು ಆ್ಯಸ್ ಆಫ್ ನಾವು ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2 ಆ್ಯಂಡ್ ಇಟ್ ಈಸ್ ವೆರಿ ಪ್ರಿವೆಂಟೇಬಲ್.
1: ಈಗ ಈ ಡಯಾಬಿಟೀಸ್ ಬಗ್ಗೆ ಹೇಳುವಾಗ ಈ ವಯಸ್ಸಿನ ಬಗ್ಗೆ ಮಾತಾಡೋದಾದರೆ, ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅಂದರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದರೂ ಮಾಡಲಿಕ್ಕೆ ಆಗುತ್ತಾ?
0: ಹಾಂ, ಸೊ ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ 2 ಡಯಾಬಿಟೀಸ್ ಬಗ್ಗೆ. ಸೊ ಟೈಪ್ 2 ಡಯಾಬಿಟೀಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದರೆ 60 ವರ್ಷ ಆದಮೇಲೆ ಬರೋದು. ಯಾಕೆ 60 ಬರೋದಂದರೆ, ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ ಪ್ಯಾಂಕ್ರಿಯಾಸು ಓಲ್ಡ್ ಆಯಿತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು, ಅದು ತುಂಬ 8 ವರ್ಷ ಆದಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡಬೇಕು. ಸೇಮ್ ವೇ ತುಂಬ ವಯಸ್ಸಾಗುವಾಗ ಪ್ಯಾಂಕ್ರಿಯಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದರೆ ಬೇಗ ಬೇಗ ಬರ್ತಾ ಉಂಟು. ಸೊ 40 ಇಯರ್ಸಿಗೆ ಬರ್ತಾ ಉಂಟು, 30 ಇಯರ್ಸಿಗೆ ಬರ್ತಾ ಉಂಟು, 20 ಇಯರ್ಸಿಗೆ ಬರ್ತಾ ಉಂಟು. ಸೊ ಇದು ಕಾರಣ ಏನಂದರೆ, ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್, ಮತ್ತು ಜನ್ರೇಷನ್ ಟು ಜನ್ರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತು ಈಗ ಸಾಮಾನ್ಯವಾಗಿ ನಮ್ಮೆಲ್ಲ ಹತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತು ಪ್ರಾಬ್ಲಮ್ ಏನಂದರೆ, ಈಗ 60 ವರ್ಷಕ್ಕೆ ಬಂದರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ಮದೆಲ್ಲ 75 ಇಯರ್ಸ್ ಇಟ್ಕೊಳ್ಳಿ. ಸೊ 15 ಇಯರ್ಸ್ ಆಫ್ ಡಯಾಬಿಟೀಸ್, ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್. ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ವರ್ಷಕ್ಕೆ ಬಂತು. ಸೊ ದೆನ್ ಆ ಪೇಷಂಟ್ ಅಟ್ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ, ಒನ್ 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ, ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನು ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಈಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ. ಓಲ್ಡ್ ಏಜ್ ಅಲ್ಲಿ ಬರೋ ಶುಗರ್ ಈಸಿಲಿ ಮ್ಯಾನೇಜ್ ಮಾಡ್ಬೋದು.
1: ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟೀಸ್ ಬರುವಂತ ಸಾಧ್ಯತೆಗಳು ಇರ್ತದ?
0: ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಯುನೋ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು 5-6 ಜನ ಬರ್ತಾರೆ, 20 ವರ್ಷಕ್ಕಿಂತ ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದರೆ, ಒಂದು ಹೊರಗಡೆದ ಫುಡ್ಡು, ಇನ್ನೊಂದು ಏನಂದರೆ ಸ್ವಲ್ಪ ದಪ್ಪ ಇರ್ತಾರೆ. ಸೊ ಬಾಡಿ ಫ್ಯಾಟನ್ನು ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂಥವ್ರಿಗೆ ಟೈಪ್ 2 ಡಯಾಬಿಟೀಸ್ 20 ವರ್ಷ ಮುಂಚೆ ಕೂಡ ಬರ್ಬೋದು.
1: ಈ ಡಯಾಬಿಟೀಸನ್ನು ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದರೆ, ಈ ಕಂಟ್ರೋಲ್ ಮಾಡೋದಂದರೆ ಹೇಗೆ?
0: ಸಾಮಾನ್ಯವಾಗಿ ಈಗ ಡಯಾಬಿಟೀಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟಿಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅಂಥ ಫುಡ್ಡನ್ನು ನಾವು ತಗೊಳ್ಬೇಕು. ಮತ್ತು ಸಿಂಪಲ್, ಈಗ ಕಾರ್ಬೋಹೈಡ್ರೇಟಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದರೆ ಶುಗರ್, ರಿಫೈನ್ಡ್ ಶುಗರ್, ಅದು ಒಳ್ಳೆಯದಲ್ಲ. ವೆರ್ ಎಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗೋದಿಲ್ಲ. ಸೊ ಅಂಥದ್ದು ನಾವು ಪ್ರಿಫರ್ ಮಾಡಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ರೈಸ್ ಒಳ್ಳೆಯದ, ಚಪಾತಿ ಒಳ್ಳೆಯದ, ಎರಡೂ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ. ಅಂದರೆ 100 ಗ್ರಾಮ್ ರೈಸ್ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂಥದ್ದು ನಾವು ಯೂಸ್ ಮಾಡಿದರೆ ಒಳ್ಳೆಯದು.
1: ಈಗ ಈ ಡಯಾಬಿಟೀಸ್ನ ಚಿಕಿತ್ಸೆಗೆ ಸಂಬಂಧಿಸಿದ ಹಾಗೆ ಅಥವಾ ಅದರ ಕಂಟ್ರೋಲ್ಗೆ ಅಥವಾ ಒಟ್ಟಾರೆಯಾಗಿ ಡಯಾಬಿಟೀಸ್ನಲ್ಲಿ ಇತ್ತೀಚೆಗೆ ಏನಾದರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳು ಏನಾದರೂ ನಡೀತಾ ಇದೆಯಾ?
0: ಸೊ ಟೈಪ್ 1 ಡಯಾಬಿಟೀಸಲ್ಲಿ ಆ್ಯಕ್ಚುಲಿ ಕ್ಯೂರ್ ಅಂತ ಇರಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಇನ್ಸುಲಿನೇ ಕೊಡಬೇಕು, ಟ್ಯಾಬ್ಲೆಟು ನಡೆಯೋದಿಲ್ಲ ಅದರಲ್ಲಿ. ಸೊ ಈ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್, ಯು ಕೆಯಲ್ಲಿ ಎಲ್ಲ ರಿಸರ್ಚ್ ನಡೀತಾ ಉಂಟು. ಮತ್ತು ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು. ಅಂದರೆ ಅಸ್ತಮಾ ಇನ್ಹೇಲರ್ ಉಂಟಲ್ಲ, ಆ ಥರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್.
1: ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತು ಅದರ ಉದ್ದೇಶ ಏನಿರುತ್ತೆ?
0: ಹಾಂ, ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು ಎರಡು ವಿಷಯ. ಒಂದು, ಬಾಡಿಯಲ್ಲೇ ಇನ್ಸುಲಿನ್ ಇಲ್ಲ. ಇನ್ನೊಂದು ಏನಂದರೆ, ಟ್ಯಾಬ್ಲೆಟ್ಸ್

0: ಸೊ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ ಅಪ್ ಥರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ ಒನ್ನಲ್ಲಿ ನಾವು ಕೊಡೋಕ್ಕೆ ಮೇನ್ ಕಾರಣ ಏನಂದರೆ ಇನ್ಸುಲಿನೇ ಇಲ್ಲ, ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಸೊ ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತೆ ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ ಒನ್ನಲ್ಲಿ. ಟೈಪ್ ಟೂವಲ್ಲಿ ನಾವು ಯೂಶಲಿ ಕೊಡೋದು ಎಲ್ಲಿ ಅಂದರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ, ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬ ಕಂಟ್ರೋಲ್ ಇಲ್ಲ ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ.
1: ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂಥ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು?
0: ಥೈರಾಯ್ಡಲ್ಲಿ 3 ಪ್ರಾಬ್ಲಮ್ ಬರ್ಬೋದು ಅಂದರೆ ಜನ್ರಲಿ ಹೇಳೋದಾಗುತ್ತೆ. ಒಂದು ಗಾಯ್ಟರ್ ಬರ್ಬೋದು. ಗಾಯ್ಟರ್ ಅಂದರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ 2 ವೆರೈಟಿ, ಡಿಫ್ಯೂಸ್ ಗಾಯ್ಟರ್ ಅಂದರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್ ನಿಮಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡ್ ಇಂದ 2 ಹಾರ್ಮೋನ್ ಬರ್ತದೆ, T4 ಮತ್ತೆ T3. ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ TSH ಜಾಸ್ತಿ ಇರೋದು, ಬಟ್ T4 T3 ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್. ಇದು ಅದರಲ್ಲಿ TSH ಕಮ್ಮಿ ಇರ್ತದೆ, T4 T3 ಜಾಸ್ತಿ ಇರ್ತದೆ. ಈ ಎರಡೂ ಕಾಯಿಲೆ ಆಟೋಇಮ್ಯೂನ್. ಆಟೋಇಮ್ಯೂನ್ ಅಂದರೆ ನಮ್ಮ ಬಾಡಿ ನಮಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯಿತು ಅಂದರೆ ಯೂಶಲಿ ಇದಕ್ಕೆ ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮಗೆ ಈಗ ಸಾಮಾನ್ಯವಾಗಿ ನೆಗಡಿ ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವಾ. ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನಿಂದಾಗಿ ನಮಗೆ ಈ ಆಟೋಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬೋದು. ಮತ್ತು ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು. ಈಗ ಒಂದು ಆಂಟಿಗೆ ಇದ್ದರೆ ನೀಸಿಗಿರ್ಬೋದು, ಅಥವಾ ಅಂದರೆ ಮಕ್ಕಳಿಗೆ ಬರಬೇಕಂತ ಇಲ್ಲ. ಸೊ ಇದ್ರದ್ದು ರಿಸ್ಕ್ ಇರೋದು ನಮ್ಮ ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು MHC ಕಾಂಪ್ಲೆಕ್ಸ್ ಅಂತ ಉಂಟು 6th ಕ್ರೋಮೋಸೋಮಲ್ಲಿ. ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ದರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ
1: ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ?
0: ಸೊ ಥೈರಾಯ್ಡ್ ಈಸ್ ಆ್ಯಕ್ಚುಲಿ ವೆರಿ ಈಸಿ. ನಾವು ಬೇಸಿಕ್ಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, TSH, T4, T3. ಆ ರಿಪೋರ್ಟ್ ನೋಡಿ ಈಗ ಥೈರಾಯ್ಡ್ ಕಾಯಿಲೆ ಇದ್ದರೆ ಮತ್ತೆ ನಾವು ಆ್ಯಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆ್ಯಂಟಿಬಾಡಿ ಯಾವ ರೋಗಕ್ಕೆ ಯಾವ ಆ್ಯಂಟಿಬಾಡಿ ಅಂತ ನಮಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆ್ಯಂಟಿಬಾಡಿ ಪಾಸಿಟಿವ್ ಇದ್ದರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್.
1: ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ?
0: ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದರೆ ಅವರಿಗೆ ಬೇಗ ಕಂಡುಹಿಡಿತದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗೋದಿಲ್ಲ, ಅಥವಾ ಡಿಸ್ಟರ್ಬೆನ್ಸ್, ಅಥವಾ ಮಕ್ಕಳಾಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸಲ್ಲಿ ನಮಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದರೆ ಈ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸಿಗೆ ಅಷ್ಟು ಉಪದ್ರ ಕೊಡೋದಿಲ್ಲ, ಅಂದರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೆಸ್ ಮೇಲ್ಸಲ್ಲಿ ಕೆಲವೊಮ್ಮೆ ಥೈರಾಯ್ಡಲ್ಲಿ ಹೈಪರ್ ಥೈರಾಯ್ಡಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸಲ್ಲಿ ಜಾಸ್ತಿ, ಲೇಡೀಸಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ.
1: ಅಂದರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ?
0: ಹಾಂ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್ ಸಿವಿಯರ್ ಆ ಥರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ, ಕೆಲವೊಮ್ಮೆ ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತು ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು, ಆ್ಯಂಡ್ ಯೂಶಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶಲಿ ಡೆಲಿವರಿ ಆದಮೇಲೆ ಬಂದ್ ಮಾಡ್ತೇವೆ. ವೆರ್ ಎಸ್ ಹೈಪರ್ ಥೈರಾಯ್ಡಿಸಮಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ಟರೆ 60-80% ಪೇಷೆಂಟ್ಗೆ ಕ್ಯೂರ್, ಅಂದರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರಲ್ಲಿ ಒಂದು 20% ಪೇಷೆಂಟ್ಗೆ ಪುನಃ ಬರ್ಬೋದು ರೋಗ, ಉಳಿದವ್ರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬೋದು. ಸೊ ಒಂದು 30-40% ಪೇಷೆಂಟಿಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಟಲೆ ವರ್ಷ ಕಟ್ಟಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗೋದು.
1: ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ದರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು?
0: ಹಾಂ, ಸೊ ಎರಡರಲ್ಲಿಯೂ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ಟರೆ ಒಂದು ಮಿಕ್ಸೆಡಿಮಾ ಕೋಮಾ ಅಂತ ಆಗ್ಬೋದು, ಅಂದರೆ ಕಾಲು ದಪ್ಪಾಗೋದು, ಮುಖ ದಪ್ಪಾಗೋದು, ಹಾರ್ಟ್ ರೇಟ್ ಕಮ್ಮಿ ಆಗೋದು, ಅಥವಾ ತುಂಬ ಡ್ರೌಸಿ ಆಗೋದು, ಅದು ಆಗ್ಬೋದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ಟರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬೋದು, ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಲೂಸ್ ಮೋಷನ್ ಆಗೋದು, ಅಲ್ಲಿ ಕೂಡ ಎರಡೂ ಕಾಯಿಲೆ ಈಕ್ವಲಿ ಡೇಂಜರಸ್. ಸೊ ಸಡನ್ ಬಿಡಬಾರ್ದು ಯಾವಾಗಲೂ.
1: ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದರೂ ಇರ್ತದ?
0: ಸೊ

0: ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು. ಅಂದರೆ ಹೈಪೋಥೈರಾಯ್ಡಿಸಮ್ ಪೇಷೆಂಟಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತು ಹೇರ್ ಫಾಲು, ಸ್ವಲ್ಪ ಲೇಸಿನೆಸ್ ಆಗೋದು, ಸ್ವಲ್ಪ ದಪ್ಪ ಆಗೋದು, ಹೇರ್ ಫಾಲ್ ನಾನು ಹೇಳಿದೆ. ಸೊ ಈ ಥರ ಪ್ರಾಬ್ಲಮ್ಗಳು ಬರ್ಬೋದು. ವೇರೆಸ್ ಹೈಪರ್ ಥೈರಾಯ್ಡಿಸಮಲ್ಲಿ ಉಲ್ಟಾ ವೆಯ್ಟ್ ಲಾಸ್, ಎದೆ ಡಬ ಡಬ ಜಾಸ್ತಿ ಆಗೋದು, ಲೂಸ್ ಮೋಷನ್, ಈ ಥರ ಪ್ರಾಬ್ಲಮ್ಸ್ಗಳು ಬರ್ಬೋದು. ಮತ್ತು ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟು ಟೈಮ್ ಪೇಷಂಟ್ ಯಾವುದೋ ಸ್ಕ್ರೀನಿಂಗ್ ಚೆಕ್ಕಿಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆ ಥರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲ ಪೇಷಂಟಿಗೆ ಸಿಂಪ್ಟಮ್ ಇರಬೇಕಂತ ಇಲ್ಲ, ಮತ್ತು ಎಲ್ಲ ನಾನು ಹೇಳಿದ ಸಿಂಪ್ಟಮ್ ಇರಬೇಕಂತನೂ ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ.
1: ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ?
0: ಸೊ ಮಹಿಳೆಯರಿಗೆ ತುಂಬ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ಈಗ ಥೈರಾಯ್ಡಿಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಪಾಲಿಸಿಸ್ಟಿಕ್ ಓವರಿ, ಅದೀಗ ರೀನೇಮ್ ಆಗಿದೆ PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೆ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗೋದು ಆಗ್ಬೋದು. ಮತ್ತೆ ನಿಮ್ಮ ಪಿಟ್ಯುಟ್ರಿ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ, ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತೆ ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್ ಅಂದ್ರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 ಇಯರ್ಸ್ ಆಗುವಾಗ ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬೋದು, ಸಡನ್ ಸ್ವೆಟ್ಟಿಂಗ್ ಆಗೋದು, ನಾವು ಅದಕ್ಕೆ ಹಾಟ್ ಫ್ಲಷಸ್ ಅಂತ ಕರಿತೇವೆ, ಅದರಿಂದ ರಗಳೆ ಆಗ್ಬೋದು. ಇನ್ನೊಂದು 5-10 ಇಯರ್ಸ್ ಆಗುವಾಗ ಇಸ್ಟ್ರೋಜನ್ ಆ್ಯಕ್ಚುಲಿ ಬೋನಿಗೆ ಒಳ್ಳೆಯದು, ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬೋದು. ಸೊ ಯೂಶಲಿ ನಾವು ಏನು ಮಾಡ್ತೇವೆ, ಈಗ ಮೆನೋಪಾಸ್ ಒಂದು 60 ಇಯರ್ಸ್ ಹತ್ರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನಲ್ಲಿ ನಮಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ.
1: ಈಗ ತಾವು ಹೇಳಿದ್ರಿ PCOS ಅಂದ್ರೆ ಈಗ PMOS ಅಂತ ಮರುನಾಮಕರಣ ಆಗಿದೆ ಅಂತ, ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟ್ರೆ?
0: PCOS ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು. ಅಂದ್ರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿನ ಕಾಲ ಏನಿತ್ತು, ಜನರು ಸ್ಕ್ಯಾನಿಗೆ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮ್ಗೆ PCOD ಉಂಟು ಅಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನು ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆಕ್ನೆ ಇರುತ್ತೆ ಮತ್ತೆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡಸರಲ್ಲಿ ಇಸ್ಟ್ರೋಜನ್ ಇರ್ತದೆ ಬಟ್ ಕಮ್ಮಿ ಲೆವೆಲ್, ಹಾಗೆ ಲೇಡೀಸಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷೆಂಟ್ಸಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಷಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ಲೀಸ್ಟ್ 2 ಏನಾದರೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ದರೆ ನಾವು ಈ ಥರ ಡಯಾಗ್ನೋಸ್ ಮಾಡ್ತೇವೆ. ಮತ್ತು ಯಾಕೆ ರೀನೇಮ್ ಮಾಡಿದಾರಂದರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್, ಬಟ್ ಈಗ ಏನು ಗೊತ್ತಾಗಿದೆ ಅಂದರೆ ಈ ಪೇಷೆಂಟ್ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸಲ್ಲಿ, ಸೊ ಡಯಾಬಿಟೀಸಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ. ಆ ಸೇಮ್ ಪ್ರಾಬ್ಲಮ್ PCODಯಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತು ಅವರಿಗೆ ಕನ್ಸೀವ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಮತ್ತು ಅವ್ರು ಕನ್ಸೀವ್ ಆದರೆ ಯೂಶಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಈಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನು ರೀನೇಮ್ ಮಾಡಿದ್ದಾರೆ.
1: ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತು ಯಾರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರ್ತದೆ?
0: ಯೂಶಲಿ ನಮ್ಮ ಹೈಟಿಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ದರೆ ಅದಕ್ಕೆ ನಾವು BMI ಅಂತ ಹೇಳ್ತೇವೆ. ಸೊ BMI ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ PCOD ಅಂತ ಇದ್ದಾರೆ, ಅಂದರೆ ಅವರ ಹೈಟಿಗೆ ಅವರ ವೆಯ್ಟ್ ಆ್ಯಕ್ಚುಲಿ ಒಳ್ಳೆಯದೇ ಉಂಟು, ಆದರೂ ಅವರಿಗೆ ಈ ರೋಗ ಉಂಟು. ಸೊ ಇದು ಯಾಕೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸಿಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ, ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ದರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್ ಅದೇ ಶುಗರ್ ಮೇಂಟೈನ್ ಮಾಡಲಿಕ್ಕೆ. ಸೊ ಅಂಥವರಿಗೆ ಈ ಡಯಾಬಿಟೀಸು ಬರುವ ಸಾಧ್ಯತೆ ಜಾಸ್ತಿ, PCOD ಬರುವ ಸಾಧ್ಯತೆಯೂ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್.
1: ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ, ಅಂದರೆ ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು ಮಾಡ್ತಾ ಇರಬೇಕಾಗುತ್ತೆ?
0: ಹಾಂ, ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಈಗ ಯಾರಿಗೆ ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮಿಂದ ಪೇಷಂಟ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್

0: ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ, ಕೆಲವೊಮ್ಮೆ ಗೈನೆಕೊಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಇದ್ದರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ ನಾವು ಓಸಿ ಪಿಲ್ಸ್ ಅಂತ ಕೊಡ್ತೇವೆ. ಮತ್ತು ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಅದು ಹೇರ್ ಟು ಟೆಸ್ಟೋಸ್ಟೆರಾನ್ ಆ್ಯಕ್ಷನ್ ಬ್ಲಾಕ್ ಮಾಡುವಂಥ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ದರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನು ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್.
1: ಡಾಕ್ಟರ್, ಈಗ ಈ ಹಾರ್ಮೋನ್ಗೆ ಸಂಬಂಧಿಸಿದ ಹಾಗೆ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ, ಮತ್ತು ಯಾವ ರೀತಿಯಾದಂಥ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ?
0: ಆಹಾರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್, ಅಂದರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು, ಮತ್ತು ಇತ್ತೀಚೆಗೆ ಚೀಸ್, ಬಟರ್, ಘೀ ಇಂಥದ್ದು ಜಾಸ್ತಿ ಆಗಿದೆ. ಸೊ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟಿಗೆ ತುಂಬ ಕಮ್ಮಿ. ಸೊ ಅದನ್ನು ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಈ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸು, ದಿ ವೆಜಿಟೇಬಲ್ಸ್, ಸೊ ಇದನ್ನು ಕೂಡ ಜಾಸ್ತಿ ಮಾಡಬೇಕು. ಸೊ ಈ ಥರ ಮಾಡಿದರೆ ರೋಗಗಳು ಕಮ್ಮಿ.
1: ಮತ್ತು ಜೀವನ ಶೈಲಿ ಹೇಗಿರಬೇಕಾಗುತ್ತೆ, ಎಕ್ಸಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ?
0: ಸೊ ಅಟ್ಲೀಸ್ಟ್ 6 days per week ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಆ ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು. ಕಾರ್ಡಿಯೋ ಅಂದರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗೋದು, ಡಂಬಲ್ಸ್ ಎತ್ತೋದು. ಸೊ ಇಟ್ ಕುಡ್ ಮಿಕ್ಸ್ ಇದ್ದರೆ ಒಳ್ಳೆಯದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದಂದರೆ ನಾವು ಈ ಥರ ಎಕ್ಸಸೈಸ್ ಮಾಡಿದರೆ ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡೀಲಿ ಇದ್ದದ್ದು ಅದು ಸ್ಪೆಂಟ್ ಆಗ್ತದೆ. ಸೊ ದೆನ್ ನಿಮಗೆ ಈ ಪ್ರಾಬ್ಲಮ್ಗಳು ಕಮ್ಮಿ.
1: ಡಾಕ್ಟ್ರೆ, ಹಾಗೆ ಈ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದ್ರಿ ತಾವು, ಅಂದರೆ ವರ್ಷಗಟ್ಟಲೆ ಇರುವಂಥ ದೀರ್ಘಕಾಲೀನ ಕಾಯಿಲೆಗಳು ಅಂಥೇಳಿ, ಅದಕ್ಕೆ ಮೆಡಿಸಿನನ್ನು ಎಷ್ಟರ ತನಕ ತೊಗೋಬೇಕಾಗತ್ತೆ, ಅಂದರೆ ಅದಕ್ಕೆ ಏನಾದರೂ ಕೊನೆ ಅಂತ ಇರ್ತದ ಅಥವಾ ತೊಗೊಳ್ಳದೇ ಇದ್ದರೆ ಆಗ್ತದ, ಹೇಗೆ?
0: ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದರೆ ಕಾಯಿಲೆಯೇ ಲೈಫ್ ಲಾಂಗ್. ಈಗ ತುಂಬ ಜನ ಕೇಳ್ತಾರೆ, ಸರ್ ಮೆಡಿಸಿನ್ ಹಾಕಬೇಡಿ, ಹಾಕಿದರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದ್ದಕ್ಕೆ ಲೈಫ್ ಲಾಂಗ್ ಆಗೋದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರೋದಿಲ್ಲ. ಈಗ ತುಂಬ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, 1 ವರ್ಷ ಆದಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 months ನಾವು ರಿಅಸೆಸ್ ಮಾಡಬೇಕು. ನಿಮ್ಮದು ಈಗ ಡಯಟ್ ಎಕ್ಸಸೈಸ್ ಒಳ್ಳೆದಿದ್ದರೆ ನಾವು ಕಮ್ಮಿ ಮಾಡ್ಬೋದು, ಹಾಗೆ ಶುಗರ್ ಜಾಸ್ತಿ ಹೋಗ್ತಾ ಇದ್ದರೆ ನಾವು ಜಾಸ್ತಿ ಮಾಡ್ಬೋದು. ಮತ್ತು ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್, ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈಗ ನಿಮಗೆ ಶುಗರ್ ಬಂದಿದ್ದರೆ ಆ್ಯಂಡ್ ನೀವು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ, ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದರೆ ಅದು ರಿವರ್ಸ್ ಆಗ್ಬೋದು. ಆ್ಯಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನು ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದರೆ ಕಾಯಿಲೆ ಉಂಟು ಬಟ್ ಮೆಡಿಸನ್ ಬೇಡ. ಸೊ ವಿತ್ ಯು ಮೇಂಟೈನ್ ಯುವರ್ ಡಯಟ್ ಆ್ಯಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬ ವರ್ಷ ಶುಗರ್ ಬಂದಮೇಲೆ ರೆಮಿಷನ್ಗೆ ಹೋಗೋದಿಲ್ಲ, ಫಸ್ಟ್ 2 to 5 years ಚಾನ್ಸಸ್ ಇರ್ತದೆ.
1: ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರಬೇಕಾಗುತ್ತೆ?
0: ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್. ತುಂಬ ಜನ ಹೇಳ್ತಾರೆ, ಸರ್ ನಾನು ಶುಗರ್ ಚೆಕ್ಕೇ ಮಾಡಲಿಲ್ಲ, ನನಗೆ ಅಂಥ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗಲ್ಲಿ ಹೋಗಬೇಡಿ, ನಾವು ಆಬ್ಜೆಕ್ಟಿವ್ ಆಗಿರಬೇಕು. ಸೊ ಲ್ಯಾಬಿಗೆ ಅಟ್ಲೀಸ್ಟ್ 3 months ಹೋಗಿ HbA1c ಅಂತ ಮಾಡಬೇಕು. ಅದು ನಮ್ಮ 3 month ಆ್ಯಾವ್ರೇಜನ್ನು ಕೊಡುತ್ತೆ. HbA1c 7 ಒಳಗಡೆ ಇದ್ದರೆ ನಿಮ್ಮ ಶುಗರ್ಸ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತು ಟೆಸ್ಟ್ ಮಾಡೋದೇ ಗೊತ್ತಾಗೋದಿಲ್ಲ. ಈಗ ಎಲ್ಲ ಪೇಷೆಂಟಿಗೆ ಸಿಂಪ್ಟಮ್ ಇರೋದಿಲ್ಲ, ಹೈ ಶುಗರ್ ಇರಲಿ, ಲೋ ಶುಗರ್ ಇರಲಿ. ಮತ್ತು ನಾವು ಸಿಂಪ್ಟಮಿಗೆ ಕಾದರೆ ಆಲ್ರೆಡಿ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ, ಮತ್ತು ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕೋದಿಲ್ಲ. ಸೊ ಡ್ಯಾಮೇಜ್ ಆದರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ಥರ ಮಾಡಿ ಸರಿ ಅರ್ಧ ಸರಿ ಮಾಡ್ಬೋದು, ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದ್ದು ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು. ಮತ್ತು ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲು ಇದೆಲ್ಲ ಚೆಕ್ ಮಾಡಿದರೆ ಒಳ್ಳೆಯದು.
1: ಎಷ್ಟೊತ್ತು ನಮಗೆ ಈ ಹಾರ್ಮೋನಿಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಹಾರ್ಮೋನ್ ಸಂಬಂಧಿ ಕಾಯಿಲೆಗಳು ಈ ಕುರಿತು ನಿರ್ನಾಳ ಗ್ರಂಥಿ ಹಾಗೂ ಮಧುಮೇಹ ತಜ್ಞರಾದ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಲತೀಶ್ ಪಾಲ್ದಾನಿ.
3: ಆತ್ಮೀಯ ಕೇಳುಗರೆ, ನಾಳೆ ರಾತ್ರಿ 8 ಗಂಟೆಗೆ ಎನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸಂಧಿವಾತದ ಲಕ್ಷಣಗಳು ಮತ್ತು ಪರಿಹಾರ. ಭಾಗವಹಿಸುವ ವಿಷಯ ತಜ್ಞರು ಎನಪೋಯ ಕಾಲೇಜು ಮತ್ತು ಆಸ್ಪತ್ರೆಯ

0: ರೆಮಟಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 9 9 2 2 2 6 1 1 2 2 2 3 6 1 1. ನಮ್ಮ ಎಸ್ಟಿಡಿ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ತಪ್ಪದೆ ಕರೆ ಮಾಡಿ. ನಾಳೆ ರಾತ್ರಿ 8 ಗಂಟೆಗೆ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಕೇಳುಗರೆ ಗಮನಿಸಿ, 100.3 ಆಕಾಶವಾಣಿ ಟೆಲಿಕ್ವಿಜ್ ಈ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ಇಂದು ಬೆಳಗ್ಗೆ 11:30 12:40 ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2211 9 9 9 2 2 2 6 1 1, ಎಸ್ಟಿಡಿ ಕೋಡ್ 0824, ಮೊಬೈಲ್ 8277038000. 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಬಹುಮಾನ ಗೆಲ್ಲಿ.
2: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2nd and 4th ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285ನೇ ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಆಕಾಶವಾಣಿ ಮಂಗಳೂರು, ಸಮಯ 9:00. ಇದೀಗ ಸುಗಮ ಸಂಗೀತ, ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಮಂಜುಳಾ ಗುರುರಾಜ್ ಹಾಡಿರುವ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ ಇಂದು ಕೆಂದಾವರೆಯೋ.

ಮಂಜುಳಾ ಗುರುರಾಜ್ ಹಾಡಿದ ಗೀತೆಯನ್ನು ಕೇಳಿದಿರಿ. ರಚನೆ ಎಂ ಗೋಪಾಲಕೃಷ್ಣ ಅಡಿಗ. ಇದೀಗ ಸಿ ಅಶ್ವಥ್ ಹಾಡಿರುವ ಎಚ್ಎಸ್ ವೆಂಕಟೇಶಮೂರ್ತಿ ಅವರ ಗೀತೆ.

ಎಚ್ ಎಸ್ ವೆಂಕಟೇಶ್ಮೂರ್ತಿ ಅವರ ಗೀತೆಯನ್ನು ಕೇಳಿದಿರಿ. ಇದೀಗ ಕೇಳಿ ಚನ್ನವೀರ ಕಣವಿ ಅವರ ರಚನೆ. ಹಾಡಿರುವವರು ನಗರ ಶ್ರೀನಿವಾಸ ಉಡುಪ ಹಾಗೂ ಇಂದೂ ವಿಶ್ವನಾಥ್.

ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮಳೆಯ ನೆನಪಿನ ಹಾಡುಗಳು ಈ ಕುರಿತು ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು, ಹಾಗೆಯೇ ನೆಚ್ಚಿನ ಹಾಡುಗಳನ್ನು ಕೇಳಬಹುದು. ಕರೆ ಮಾಡಿ ಹೃದಯರಾಗ ಈ ಬೆಳಗ್ಗೆ 10:30. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮೌನೀಶ್ ಕುಮಾರ್ ಛಾವಣಿ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಆಲಿಸುವಿರಿ.

ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ನಾವು ಸೂಪರ್ ಉಮನ್ನೇ, ರಚನೆ ನೇತ್ರಾ ಕೆ, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ.

ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆ. ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದದ ಚಿಕಿತ್ಸೆ. ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್.

ಒಂದು ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಈ ಯೋಜನೆಯ ಕುರಿತು ಮಾಹಿತಿ ಕೇಳುವಿರಿ. ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಒಂದು ಗಂಟೆ 20 ನಿಮಿಷಕ್ಕೆ ಪರಮೇಶ್ವರ ಹೆಗಡೆ ಹಾಡಿರುವ ವಚನಗಳು, 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:40 ಪಂಕಜ್ ಉದಾಸ್ ಹಾಡಿರುವ ಗಜಲ್ಗಳನ್ನು ಕೇಳಬಹುದು.

ಆಕಾಶವಾಣಿ ಮಂಗಳೂರು, ಸಮಯ 9:20:20. ಇದೀಗ ಹಿಂದಿ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಕುಚ್ ಕುಚ್ ಹೋತಾ ಹೈ ಚಿತ್ರಕ್ಕಾಗಿ ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ಜತಿನ್ ಲಲಿತ್.

ಇದೀಗ ಕೇಳಿ ಖಿಲಾಡಿ 786 ಚಿತ್ರಕ್ಕಾಗಿ ಹಿಮೇಶ್ ರೇಷಮ್ಯ ಸಂಗೀತ ನೀಡಿ ಹಾಡಿರುವ ಗೀತೆ, ರಚನೆ ಶಬ್ಬೀರ್ ಅಹಮದ್.

ದಿಶೂಮ್ ಚಿತ್ರಕ್ಕಾಗಿ ಅಭಿಜಿತ್ ಸಾವಂತ್ ಹಾಗೂ ಅದಿತಿ ಸಿಂಗ್ ಹಾಡಿದ ಕುಮಾರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಪ್ರೀತಂ, ಮುಂದಿನ ಗೀತೆ ರಾಕ್ಸ್ಟಾರ್ ಚಿತ್ರದಿಂದ. ಗಾಯಕರು ಕವಿತಾ ಸುಬ್ರಹ್ಮಣ್ಯ, ಇರ್ಷಾದ್ ಕಾಮಿಲ್ ಅವರ ಗೀತೆಗೆ ಸಂಗೀತ ಎ.ಆರ್. ರೆಹಮಾನ್.

ಹೇಟ್ ಸ್ಟೋರಿ 3 ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಹೀರೋ ಚಿತ್ರಕ್ಕಾಗಿ ಸಲ್ಮಾನ್ ಖಾನ್ ಹಾಡಿರುವ ಗೀತೆ, ಸಾಹಿತ್ಯ ಕುಮಾರ್ ಅವರದು, ಸಂಗೀತ ಅಮಾಲ್ ಮಲಿಕ್.

ಹೀರೋ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಪ್ಯಾರ್ ತೋ ಹೋನಾ ಹಿತಾ ಚಿತ್ರಕ್ಕಾಗಿ ಜಸ್ಪಿಂದರ್ ನೌರಾಲಾ ಹಾಗೂ ರೆಮೋ ಫೆರ್ನಾಂಡಿಸ್ ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ಜತಿನ್ ಲಲಿತ್.

0: ಹಿಂದಿ ಚಿತ್ರಗೀತೆಗಳ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು.
1: ಆತ್ಮೀಯ ಕೇಳುಗರೆ, ನಾಳೆ ರಾತ್ರಿ 8 ಗಂಟೆಗೆ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸಂಧಿವಾತದ ಲಕ್ಷಣಗಳು ಮತ್ತು ಪರಿಹಾರ. ಭಾಗವಹಿಸುವ ವಿಷಯ ತಜ್ಞರು ಏನಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮೆಟಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 2223611.

0: ಒಂದು. ನಮ್ಮ ಎಸ್ ಟಿ ಡಿ ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೆ ಕರೆ ಮಾಡಿ. ನಾಳೆ ರಾತ್ರಿ 8 ಗಂಟೆಗೆ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 10:30 ಹೃದಯ ರಾಗ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇಂದಿನ ವಿಷಯ ಮಳೆಯ ನೆನಪಿನ ಹಾಡುಗಳು. ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಮೌನೇಶ್ ಕುಮಾರ್ ಛಾವಣಿ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳುವಿರಿ. 12:05 ವನಿತಾ ವಿಹಾರ ನಾಟಕ ನಾವು ಸೂಪರ್ ಉಮನ್ನೇ, ರಚನೆ ನೇತ್ರಾಕೆ, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ.

ಆಕಾಶವಾಣಿ ಮಂಗಳೂರು. ಸಮಯ 10 ಗಂಟೆ. ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: बेटा हूं। इस सजा को मेरी रियासत का सामान्य सा व्यक्ति भी नहीं पसंद करेगा। फिर मैं तो राजा हूं।
1: एक छोटी सी रियासत के छोटी उम्र के राजा ने देश के लिए बड़ा काम कर दिखाया और मातृभूमि की रक्षा के लिए मौत को गले लगाकर अपना नाम इतिहास के पन्नों में दर्ज किया।
2: तो श्रोताओं, अभी आप सुन रहे थे कार्यक्रम बाल क्रांतिकारी जोरावर सिंह, और अब इसी के साथ हमारा आज का उमंग कार्यक्रम यहीं पर समाप्त होता है। तो अपने मित्र अजीत
3: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
2: नमस्कार।
4: ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಹೃದಯರಾಗ ಕೇಳುಗರ ಕೋರಿಕೆಯ ಮೆಚ್ಚಿನ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳುಗರೆ. ಇವತ್ತಿನ ಹೃದಯರಾಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಮಳೆಯ ನೆನಪಿನ ಹಾಡುಗಳು. ಶ್ರೋತೃಗಳೇ, ಮಳೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟವೇ. ನಮ್ಮಲ್ಲಿ ಮಳೆ ಒಂದಷ್ಟು ಸಲ ಬಂದು ಹೋಯಿತು. ಇದೀಗ ಈ ವಾರದ ಕೊನೆಯಲ್ಲಿ ಒಂದಷ್ಟು ಹೆಚ್ಚು ಬಿರುಸಾಗಿ ಬರಬಹುದು. ಆಗಲಿ, ಬರಲಿ. ಇವತ್ತಿನ ನಮ್ಮ ಹೃದಯರಾಗ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಾವು ಮಳೆಯ ಬಗ್ಗೆ ಮಾತಾಡೋಣ. ಮಳೆ ಬರುವಾಗ ನಿಮಗೆ ಯಾವ ಹಾಡು ಇಷ್ಟ ಆಗುತ್ತೆ ಆ ಬಗ್ಗೆ ಮಾತಾಡೋಣ. ಇದೀಗ ಈ ನಮ್ಮ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹಾಗೆ ಒಂದು ಚಂದದ ಹಾಡನ್ನು ಕೇಳ್ತಾ ಬರುವ. ಬನ್ನಿ, ಈ ಹಾಡನ್ನು ಕೇಳೋಣ.

0: ಕೇಳುಗರೆ, ಇದು ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ಅನ್ನುವಂಥ ನಮ್ಮ ಸಿಗ್ನೇಚರ್ ಟ್ಯೂನ್, ಹೃದಯ ರಾಗ ಕಾರ್ಯಕ್ರಮದ ಸಿಗ್ನೇಚರ್ ಟ್ಯೂನ್ ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಬನ್ನಿ, ಇದೀಗ ಒಬ್ಬರು ಕಾಲರ್ ಇದ್ದಾರೆ, ನೋಡೋಣ ಯಾರು ಅಂತ ಹೇಳಿ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದೆ ಮೇಡಮ್.
0: ಸರಸ್ವತಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ಇವತ್ತಿನ ನಮ್ಮ ಹೃದಯ ರಾಗದ ವಿಷಯ ಮಳೆಯ ನೆನಪಿನ ಹಾಡುಗಳು. ಮಳೆ ಬಂತ?
1: ಯಾರಿಗೆ ಖುಷಿ ಆಗುದಿಲ್ಲ ಮೇಡಮ್. ಮಳೆ ಬರ್ಬೇಕ ಮೇಡಮ್. ಮಳೆ ಬಂದ್ರೆಯೇ ಪ್ರಕೃತಿಯಲ್ಲಿ ನಮಗೆ ಒಳ್ಳೆ ಫಲ ಸಿಕ್ಕುವುದು, ಇಲ್ಲದಿದ್ರೆ ಇಲ್ಲ ಮೇಡಮ್.
0: ಪುತ್ತೂರಲ್ಲಿ ಮಳೆ ಬಂತ?
1: ಮಳೆ ಬಂದಿದೆ, ತುಂಬಾ ಸಲ ಬಂದಿದೆ ಮೇಡಮ್. ಒಂದು 10-11 ಸಲ ಬಂದಿದೆ.
0: ಜೋರಾಗಿ ಮೆಲ್ಲವಾ?
1: ಹಾ, ಜೋರಾಗಿ ಬಂದಿದೆ. ಗಾಳಿ ಗುಡುಗು ಮಳೆ ಜೋರಾಗಿ ಬಂದಿದೆ ಮೇಡಮ್.
0: ಮರ ಎಲ್ಲ ಬಿದ್ದಿದೆ?
1: ಮತ್ತೆ ಇವತ್ತು ಬರ್ಲಿಲ್ಲ, ಇಲ್ಲದಿದ್ರೆ ತುಂಬಾ ದಿವಸ ಬಂತು. ಒಂದು 12 ದಿವಸ ಆಯ್ತು ಮೇಡಮ್ ಮಳೆ ಬರುದು.
0: ಬರ್ಬಹುದು, ಈ ವಾರದ ಕೊನೆಗೆ ಬರ್ಬಹುದಲ್ವೇ?
1: ಹೌದು, ಇವತ್ತು ನಿನ್ನೆ ಬರ್ಲಿಲ್ಲ, ಇವತ್ತು ಬರ್ಲಿಲ್ಲ. ಇವತ್ತು ಮೋಡ ಕವಿದು ಉಂಟು, ಬರ್ತದೆ ಏನ ಗೊತ್ತಿಲ್ಲ.
0: ಹಾಗಿದ್ರೆ ನೀವು ಮೋಡ ಕವಿದ ವಾತಾವರಣದಲ್ಲಿ ಇದ್ದೀರಿ.
1: ಹೌದು ಮೇಡಮ್, ಮಳೆ ಬರ್ಬೇಕು. ಮಳೆ ಮಳೆಯಲ್ಲಿ ನೆನೆದುಕೊಂಡು ಹೋಗ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಶಾಲೆಗೆಲ್ಲ ಹೋಗುವಾಗ ಮೇಡಮ್ ಕೊಡೆ ಅರ್ಧ ಕೊಡೆ ಹಿಡಿಯುದು, ಅರ್ಧ ಸಂಜೆ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಇತ್ತು.
0: ಬೇಕು ಅಂತ ಮಾಡಿದ್ದಲ್ವಾ?
1: ಸಂಜೆ ಆದಾಗ ಸ್ಟಾರ್ ಹೊಡೆಯುತ್ತಿದ್ರು ನಮಗೆ ಕೇಳಿ, ಏನು ನೀವು ಚಂಡೆ ಒದ್ದಾಗ ಕೊಂಡು ಬಂದದ್ದು, ಕೊಡೆ ಇರ್ಲಿಲ್ಲ ಅಂತ ಕೇಳ್ತಾರೆ. ನಾನಂದ್ರೆ ಕೊಡೆ ಇದ್ದು ಪುಸ್ತಕವನ್ನೆಲ್ಲ ಒದ್ದೆ ಮಾಡ್ಲಿಲ್ಲ ಮೇಡಮ್.
0: ಅದೇನು
1: ಒದ್ದೆ ಆದ್ರು ಪುಸ್ತಕವನ್ನು ನಮ್ಮ ಅಂಗಿ ಒಳಗೆಲ್ಲ ಇಟ್ಟುಕೊಂಡು ಹೋಗ್ತೇವೆ.
0: ಪುಸ್ತಕವನ್ನ ನೀವು ಜೋಪಾನ ಮಾಡಿ ತಗೊಂಡು ಹೋಗ್ತಾ ಇದ್ರಿ?
1: ಹೌದು ಮೇಡಮ್, ಒಳ್ಳೆ ಮಳೆಯ ವಿಷಯ ಒಳ್ಳೇದು.

0: ಒಳ್ಳೆ ವಿಷಯ,
1: ಅತ್ಯಂತ
0: ಒಳ್ಳೆ ವಿಷಯ
1: ಒಳ್ಳೆಯದಾಯ್ತು ಮೇಡಮ್.
0: ಆಯ್ತು. ಈಗ ನಾವು ಒಳ್ಳೆಯ ಮಾತುಗಳನ್ನು ಆಡಿ ಇದೀಗ ಒಂದು ಚಂದದ ಹಾಡನ್ನು ಕೇಳುವ. ಹೇಳಿ, ಯಾವ ಹಾಡನ್ನು ಕೇಳಿಸುವ?
1: ನನಗೆ ಸೈನಿಕ ಚಿತ್ರದಿಂದ ಮಲೆಬಿಲ್ಲೆ ಮಲೆಬಿಲ್ಲೆ ಕೊಡೆ ಹಿಡಿಯೇ ಮಲೆಬಿಲ್ಲೆ ಗೆಳೆಯ ಬರುತ್ತಾನೆ ಊರಿಗೆ ಅಂತ ಒಂದು ಹಾಡುಂಟಲ್ಲ ಮೇಡಮ್,
0: ಯಾರಿದ್ರು ಅದರಲ್ಲಿ?
1: ಅದರಲ್ಲಿ ಯಾರಂದ ನನಗೆ ಈಗ ನೆನಪಿಲ್ಲ, ನಾನು ನೋಡಿದ್ದೇನೆ ಚಿತ್ರ ಮೇಡಮ್.
0: ಹೌದಾ? ಈಗ ಪುತ್ತೂರಿನಿಂದ ನಮಗೆ ಕರೆ ಮಾಡಿದವರದ್ದು ಹೆಸರನ್ನು ಇನ್ನೊಮ್ಮೆ ಹೇಳಿ ಅಂತೆ ನೀವು.
1: ಪುತ್ತೂರಿನಿಂದ ಸರಸ್ವತಿ.
0: ಪುತ್ತೂರಿನ ಸರಸ್ವತಿಯವರು ಕರೆ ಮಾಡಿ ಸೈನಿಕ ಚಿತ್ರದ ಹಾಡನ್ನು ಕೇಳಿದ್ದಾರೆ. ಎಲ್ಲ ಕೇಳುಗರಿಗಾಗಿ ಹಾಗೂ ಸರಸ್ವತಿಯವರಿಗಾಗಿ ಇದೀಗ ಅವರು ಕೇಳಿದಂತಹ ಹಾಡು ಬರ್ತಾ ಇದೆ. ಕರೆ ಮಾಡಿದ್ದಕ್ಕೆ
1: ನಮಸ್ತೆ.
0: ನಮಸ್ತೆ ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ.
2: ಮಳೆ ಮಳೆ ಮಳೆ ಚಿತ್ರ.

0: ಕೇಳುಗರೆ, ನೀವು ಆಲಿಸ್ತಾ ಇರೋದು ಹೃದಯ ರಾಗ ನೇರ ಫೋನ್ ಇನ್ ಕಾರ್ಯಕ್ರಮ. ಇದೀಗ ಇನ್ನೊಬ್ರು ಅತಿಥಿ ನಮ್ಮ ಜೊತೆ ಇದ್ದಾರೆ, ನೋಡೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಇಸ್ಮಾಯಿಲ್ ಕಲ್ಲಾಡಿ.
0: ಕಲ್ಲಾಡಿ ಇಸ್ಮಾಯಿಲ್ ಅವರು, ಮತ್ತೆ ಮಳೆ ಎಲ್ಲ ಬಂತಾ ನಿಮ್ಮ ಕಡೆ?
1: ಎಲ್ಲ ಕೇಳ್ತದೆ, ನನ್ನ ಮೊಬೈಲ್ ಮೇಲೆ ಉಂಟಾ ಗೊತ್ತಿಲ್ಲ ಮೇಡಮ್, ನೋಡ್ತೀನಿ.
0: ಅಲ್ಲ, ನನ್ನ ಮಾತು ಮೆಲ್ಲ ಕೇಳ್ತದೆ, ಕೇಳುದಿಲ್ವಾ ನಿಮ್ಗೆ?
1: ಈಗ ಕೇಳ್ತದೆ.
0: ನಾನು ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ. ಹ್ಮ್, ಕಲ್ ಇಸ್ಮಾಯಿಲ್ ಅವರೇ, ಮಳೆ ಬಂತಾ ಮತ್ತೆ ಅಲ್ಲಿ?
1: ಮಳೆ ನಿನ್ನೆ ಇಲ್ಲ, ಇವತ್ತಿಲ್ಲ.
0: ಎಲ್ಲಿ
1: ತುಂಬಾ ದಿವಸ ಬಂತು ಮಳೆ?
0: ಇದು ಕಲ್ಲಾಡಿ ಎಲ್ಲಿ ಬರ್ತದೆ?
1: ಕಲ್ಲಾಡಿ ಎಡಪದಲ್ ಕ್ರಾಸ್ ರೋಡ್ ಬರ್ಬೇಕು, ಇರುವಲ್ಲಿ ದೇವಸ್ಥಾನ ಉಂಟಲ್ಲ ಅದು ಪಕ್ಕ. ನಿಮ್ಮ ಪ್ರಶಾಂತ್ ಶೆಟ್ಟಿ ಅವರು ಇದ್ದಾರಲ್ವಾ?
0: ನಮ್ಮ ಪ್ರಶಾಂತ್ ಶೆಟ್ಟಿ
1: ಪಕ್ಕ ಅಷ್ಟೇ.
0: ಹ್ಮ್, ಹಾಗಿದ್ರೆ ಅಲ್ಲಿ ಇರುವಲ್ಲಿನ ಹತ್ರ ಮಳೆ ಬರ್ಲಿಲ್ಲ ಇವತ್ತು?
1: ಇಲ್ಲ ಇಲ್ಲ, ಇವತ್ತು ಬೈ. ನಿಮ್ಮ ಮಂಗಳೂರಲ್ಲಿ ಬಂತ?
0: ನಮ್ಮ ಮಂಗಳೂರಲ್ಲಿ ನಿನ್ನೆ ಅಲ್ಲ, ಮೊನ್ನೆ ಬಂದಿದೆ.
1: ಅದೇ ಅದೇ ಅಷ್ಟೇ
0: ಅಷ್ಟೇ ಅಲ್ಲ ಇಸ್ಮಾಯಿಲ್ ಅವರೇ, ಮತ್ತೆ ಹೇಳಿ ಅಂತೆ.
1: ಆದ್ರೆ ಎಂತದು ಎಲ್ಲ ಎಡವಟ್ಟೆಲ್ಲ ಆಗ್ತದಲ್ವ, ಅದಾಗಬಾರ್ದು ಅಂತ ಹೇಳುದು ಅಷ್ಟೇ. ಸಿಡಿಲು ಗುಡುಗು ಗಾಳಿ ಮತ್ತೆ ಪ್ರಳಯ ಇದೆಲ್ಲ ಆಗ್ಬಾರ್ದು ಅನ್ನೋದು.
0: ಪ್ರಳಯ ಆಗ್ಲಿಕ್ಕಿಲ್ಲ ಎಷ್ಟು ಬೇಗ.
1: ಪ್ರಳಯ ಅಂದ್ರೆ ಯಾವ ಪ್ರಳಯ? ನೀರಿನ ಪ್ರವಾಹ ಬರ್ತದಲ್ವಾ?
0: ಹಾಗೆ ಜಲಪ್ರಳಯ.
1: ಜಲಪ್ರಳಯ
0: ಬೇಡ ಅಲ್ಲ, ಆಗುದಲ್ಲ. ನೈಸರ್ಗಿಕ ಪ್ರಕೋಪಗಳು ಆಗುದು ಬೇಡ ಅಂತ ನೀವು ಹಾರೈಕೆ ಮಾಡ್ತಾ ಇದ್ದೀರಿ ಅಲ್ವೇ?
1: ಹೌದು ಮೇಡಮ್.
0: ಇಸ್ಮಾಯಿಲ್ ಅವರೇ, ಮತ್ತೆ ಮಳೆಯನ್ನು ನೋಡುವಾಗ, ಚಂದದ ಮಳೆಯಲ್ಲಿ ನೋಡುವಾಗ, ಅದು ಜೋರ್ ಜೋರಿನ ಮಳೆ ಅಲ್ಲ, ಚಂದದಲ್ಲಿ ಬರ್ತಾ ಇರ್ತದಲ್ಲ, ಆ ಮಳೆಯನ್ನು ನೋಡುವಾಗ ನಿಮ್ಗೆ ಯಾವ ಹಾಡು ನೆನಪಾಗ್ತದೆ?
1: ಅದೇ ಮಣ್ಣಿನ ದೋಣಿ ಚಿತ್ರದ್ದು, ಮಳೆ ಮಳೆ ಮಳೆ ಮಳೆ ಸುರಿಮಳೆ.
0: ನೋಡಿದೀರಾ ಆ ಫಿಲ್ಮ್ ಅನ್ನ?
1: ಇಲ್ಲ ಮೇಡಮ್, ಅದು ಅಂಬರೀಶ್ ಸುಧಾರಾಣ್ ಇರ್ಬೇಕು, ನೋಡ್ಲಿಕ್ಕೆ ಆಗ್ಲಿಲ್ಲ. ಅದೊಂದೊಂದು ಹಾಡೆಲ್ಲ ನೋಡಿದ್ದೇನೆ ಟಿವಿಯಲ್ಲಿ.
0: ಚಂದದ ಹಾಡು ಕೇಳಿಸುವ ಆ ಹಾಡನ್ನ.
1: ಆಯ್ತು ಮೇಡಮ್,
0: ಕೇಳಿಸುವ. ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ. ಕೇಳುಗರೆ, ಇದೀಗ ಇಸ್ಮಾಯಿಲ್ ಕಲ್ಲಾಡಿ ಅವರು ಕರೆ ಮಾಡಿ ಮಣ್ಣಿನ ದೋಣಿ ಚಿತ್ರದ ಒಂದು ಗೀತೆಯನ್ನು ಕೇಳಿದರು. ಬನ್ನಿ ನಾವು ಕೂಡ ಆಲಿಸುವ ಅದೇ ಗೀತೆಯನ್ನು.

0: ಕೇಳುಗರೆ, ಇದೀಗ ನಾವು ಆಲಿಸಿದ್ದು ಇಸ್ಮಾಯಿಲ್ ಕಲ್ಲಾಡಿ ಅವರ ಗೀತೆ. ಇದೀಗ ಮತ್ತೊಬ್ಬರು ಕಾಲರ್ ಲೈನಲ್ಲಿದ್ದಾರೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ,
1: ನಾನು ಉಜಿರೆಯಿಂದ ಕಮಲ ಮಾತಾಡುದು.
0: ಕಮಲ ಅವರು ಯಾವ ಊರು?
1: ಉಜಿರೆಯಿಂದ ಸ್ವಲ್ಪ ಬಾಲಿಂಜ ನಿಮಿಕಲ್ಲು ಈ ಕಡೆ ಬರ್ತದೆ, ಪೇಟೆಯಿಂದ.
0: ಕಮಲ ಅವರು, ಯಾವ ಗೀತೆ ನಿಮ್ಗೆ ಇವತ್ತು?
1: ನಂಗೆ ಅಂಜದ ಗಂಡು ಚಿತ್ರದಿಂದ ಮೇಡಮ್. ಇಲ್ಲಿ ಬಾನಲಿ ತೇಲಿ ಓದಿನಿ ನಾನು ಈ ದಿನ.
0: ಅಂಜದ ಗಂಡು ಅಲ್ಲಿ, ಅಂಜದ ಗಂಡು ಫಿಲ್ಮ್ ಅಲ್ಲಿ ನೀಲಿ ಬಾನಲಿ.
1: ಹೌದೌದು.
0: ಯಾಕೆ ಇಷ್ಟ ಆ ಹಾಡು?
1: ಅಂದ್ರೆ ತುಂಬಾ ಇಷ್ಟ ಮೇಡಮ್. ಅಂದ್ರೆ ಮಳೆ ಬರುವಾಗ ಕೂಡ ನೆನಪಾಗ್ತದೆ. ಅಂದ್ರೆ ಫಸ್ಟ್ ಮಳೆ ಅನಿಯನ್ ಬರ್ತದಲ್ಲ ಮೇಡಮ್, ಹಾಗೆ ಇದರಲ್ಲಿ ಉಲ್ಲಾಸದ ಒದ್ದಾಡ್ತೇನೆ ಸ್ವಲ್ಪ. ಉಲ್ಲಾಸದವು ಮಳೆ ಇದು ಗೊತ್ತಿದೆ, ಅದು ಸಹ ಖುಷಿ ಆಗ್ತಾ ಉಂಟು ಮೇಡಮ್.
0: ಈಗ ನೀಲಿ ಬಾನಲ್ಲಿ ನಿಮ್ಮದು ಅಂಜದ ಗಂಡಲ್ಯ, ಅದು ಯಾವ ಫಿಲ್ಮ್ ಅಲ್ಲಿ? ಅಂಜದ ಗಂಡಲ್ಲಿ ಇಲ್ಲ ಅಲ್ವಾ ಅದು?
1: ಇಲ್ಲ ಮೇಡಮ್.
0: ಇಲ್ಲ, ನೀಲಿ ಬಾನಲ್ಲಿ.
1: ನೀಲಿ ಬಾನಲಿ ತೇಲಿ ಹೋದೇನು ಅದು ಇಲ್ಲ ಮೇಡಮ್.
0: ನೀಲಿ ಬಾನಲಿ ತೇಲಿ ಹೋದೇನು, ನೀಲಿ ಬಾನು ಯಾವ ಅದರಲ್ಲಿ ಇಲ್ಲ. ನಾವು ಮತ್ತೊಂದು ಹಾಡನ್ನು ಕೊಡುವ, ಶ್ರೀರಾಮಚಂದ್ರದಲ್ಲಿ ಮತ್ತೊಂದು ಚಂದ. ಯಾಕೆ ಹೇಳಿದಂತ ಹೇಳಿದ್ರೆ, ಇದೀಗ ನೀವೇನು ರವಿಚಂದ್ರನವರ ಗೀತೆಯನ್ನ ಫಿಲ್ಮಿನ ಹಾಡನ್ನ ಕೇಳಿದ್ರಿ, ಆದ್ರೆ ಅದರಲ್ಲಿ ನಮ್ಗೆ ಕಾಣ್ತಾ ಇಲ್ಲ ಗೀತೆ. ಹಾಗಾಗಿ ನಾವೀಗ ಹೌದಾ, ಹೌದಾ, ಮತ್ತೆ ಹೇಳಿ ಅಂತೆ. ಮಳೆ ಅಂತ ಹೇಳಿದ್ರೆ ಯಾಕೆ ಖುಷಿ ನಿಮ್ಗೆ?
1: ಮಳೆ ಅಂದ್ರೆ ಫಸ್ಟ್ ಮಳೆ ಬಂದ್ರೆ ಒದ್ದಾಗಿ ನೆನಪಾಗ್ತೀವಿ ಮೇಡಮ್, ಒದ್ದಾಗ್ತೇವೆ. ಮತ್ತೆ ಆಲಿ ಕಲ್ಲು ಬಂದ್ರೆ ಅದು ಬೀಳ್ತದೆ ಮೇಡಮ್, ಅದನ್ನು ಮಳೆಯಲ್ಲಿ ಎತ್ತುಕೊಳ್ತೇವೆ ಮೇಡಮ್. ಮತ್ತೆ ಶಾಲೆಗೆ ಹೋಗುವಾಗ ನೀರಲ್ಲಿ ಆಟ ಆಡ್ಕೊಂಡು ಹೋಗ್ತೀವಿ, ನೆನಪಾಗ್ತದೆ ಮೇಡಮ್.
0: ದೋಣಿ ಆಟ,
1: ದೋಣಿ ಆಟ, ಮತ್ತೆ ನೀರನ್ನು ರಕ್ಷಿಸಿಕೊಂಡು ಹೋಗಿ.

0: ಮತ್ತೆ ಒದ್ದೆ ಹಾಕೊಂಡು ಅದು ಆವಾಗೊಮ್ಮೆ ಬಟ್ಟೆ ತೆಗಿಲಿಲ್ಲ ಅಂತ ಆಗ್ತದೆ ಮನೆಗೆ ಬಂದ ಮೇಲೆ.
1: ಹಾಗೆ ಆಯ್ತು. ಈಗ ನಾವು ನೀವು ಕೇಳಿದಂತಹ ಹಾಡನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೂ ಅದೇ ಹೀರೋ ನಟಿಸಿದಂತಹ ನಾವು ಇನ್ನೊಂದು ಫಿಲ್ಮಿನ ಹಾಡನ್ನ ಕೊಡುವ. ಯಾವುದು? ಶ್ರೀರಾಮಚಂದ್ರ. ಅದರಲ್ಲೊಂದು ಚಂದದು ನೀಲಿ ವಾನಲಿ ಅಂತ ನೀವು ಕೇಳಿದ ಅಷ್ಟೇ ಚಂದದು ಇನ್ನೊಂದು ಹಾಡಿದೆ, ಗಗನದಲ್ಲಿ ಮಳೆಯ ದಿನ ಅಂತ ಹೇಳಿ ಕೊಡುವನ? ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ತೆ.
0: ನಮಸ್ತೆ.
1: ನಮಸ್ತೆ. ಥ್ಯಾಂಕ್ ಯು. ಕೇಳುಗರೆ, ಇದೀಗ ಕಮಲಾ ಅವರು ಉಜ್ಜರಿಯಿಂದ ಕರೆ ಮಾಡಿ ನಮಗೆ ಒಂದು ಹಾಡನ್ನು ಕೇಳಿದರು. ಆ ಹಾಡನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಇದೀಗ ಶ್ರೀರಾಮಚಂದ್ರ ಫಿಲ್ಮಿನ ಒಂದು ಚಂದದ ಮಳೆಯ ಹಾಡನ್ನು ನಾವು ಕೇಳ್ತಾ ಬರುವ. ನೀವು ಆಲಿಸ್ತಾ ಇರೋದು ಹೃದಯ ರಾಗ ನೇರ ಫೋನ್ ಇನ್ ಕಾರ್ಯಕ್ರಮ.

0: ಕೇಳುಗರಿ, ನೀವು ಆಲಿಸ್ತಾ ಇರೋದು ಹೃದಯರಾಗ ನೇರ ಫೋನಿನ್ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಕರೆ ಮಾಡಿ 8272770008 7703 8000. ಕರೆ ಮಾಡಿ. ಇದೀಗ ಇನ್ನೊಬ್ರು ಕಾಲರ್ ನಮ್ಮ ಲೈನಲ್ಲಿದ್ದಾರೆ, ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ.
0: ಯಾರಿದು? ಸತೀಶ.
1: ಎಸ್,
0: ಸತೀಶ್ ಕಯ್ಯಾರಿಂದ ಕರೆ ಮಾಡಿದ್ದಾರೆ.
1: ಹೌದು.
0: ಮತ್ತೇನು ವಿಶೇಷ ಸತೀಶ್? ಅಲ್ಲಿ ಮಳೆ ಬಂತ?
1: ಮಳೆ 2-3 ದಿವಸ ಆಯ್ತು ಮೇಡಮ್, ಮಳೆ ಬಂದಿಲ್ಲ.
0: ಯಾವಾಗ ಬರ್ತದಂತೆ?
1: ಇವತ್ತು ಬರುತ್ತೆ ಅಂತ ಇತ್ತು, ಏನೋ ಗೊತ್ತಿಲ್ಲ.
0: ಏನು ಕನಸಲ್ಲಿ ಬಂದು ಹೇಳಿದ್ದ?
1: ಅಲ್ಲ, ನಾನು ನ್ಯೂಸ್ ಅಲ್ಲಿ ಕೇಳಿದ್ದೆ. 26ಕ್ಕೆ

0: ಕೇರಳಕ್ಕೆ ಮುಂಗಾರು ಸ್ಟಾರ್ಟ್ ಆಗುತ್ತದೆ ಅಂತ.
1: ಹಾ, ಕನಸಲ್ಲ ನ್ಯೂಸ್. ಹಾಗೆ
0: ಹೌದು ಹೌದು.
1: ಸತೀಶ್ ಹೇಳಿ, ನೀವೊಬ್ರು ಗಾಯಕರು, ನಿಮ್ಗೆ ಮಳೆಯನ್ನ ನೋಡುವಾಗ ಯಾವ ಹಾಡು ನೆನಪಾಗ್ತದೆ?
0: ಮಳೆಯನ್ನು ನೋಡುವಾಗ ಅಥವಾ ಮಳೆ ಬರುವಂತ ಸಮಯದಲ್ಲಿ ಒಂದೊಂದು ಹಾಡುಗಳು ನಮಗೆ ನೆನಪಾಗ್ತದೆ.
1: ಒಂದು ಹಾಡು ಹೇಳಿ ನೋಡೋಣ.
0: ಮಳೆ ಮಳೆ ಹನಿ ಹನಿಯಾಗಿ ಬರ್ತಾ ಇರುವಾಗ ಇದು ನೆನಪಾಗ್ತದೆ.
2: ಹಟ್ಟು ಬಿರುಸಾಗಿ ಬಾರದಿರೋ ನನ್ನಲ್ಲೇ ಬರಲಾಗದಂತೆ
1: ಇದು
2: ಅವರೇ ಬಾಡನೆ.

0: ಇದು ಬಿ ಆರ್ ಲಕ್ಷ್ಮಣರಾವ್ ಅವರ ಗೀತೆ ಅಲ್ವಾ?
1: ಹೌದೌದು,
0: ಆಕ್ಸಿಡೆಂಟ್ ಫಿಲ್ಮ್ ಅಲ್ಲಿ ಈ ಗೀತೆಯನ್ನ ಅಳವಡಿಸಿಕೊಂಡಿದ್ದಾರೆ.
1: ಹೌದೌದು, ಸುನಿಗಮ ಅವರು ಆಡಿದ್ದಾರೆ.
0: ಚಂದದ ಹಾಡು. ಆಮೇಲೆ ಮಳೆ ಜೋರಾದಾಗ ಯಾವ ಹಾಡು ನೆನಪಾಗ್ತದೆ?
1: ಜೋರಾದಾಗ ಇದು ಮಲೆ ಬಾಂತು ಮಲೆ ಮಲೆ ಬಾಂತು ಮಲೆ ಹನಿ ಹನಿಯಾಗಿ ಬಾಂಬಿತ್ತು ಹಾಡು ನೆನಪಾಗ್ತದೆ.
0: ಜೋರಾದಾಗ. ಇವತ್ತು ನಾವು ಯಾವ ಹಾಡನ್ನ ಕೇಳುದು?
1: ಇವತ್ತು ಅಮೃತ ವರ್ಷಿಣಿ ಚಿತ್ರದಿಂದ.
0: ಅದು ಯಾಕೆ?
1: ತುಮಕೂರು ಅಲ್ಲಿ ನೀರ ಹಾಡು ಹಾಡು. ಇವತ್ತು
0: ನೋಡಿದ್ದೀರಾ ಫಿಲ್ಮ್?
1: ಇಲ್ಲ ಇಲ್ಲ.
0: ರಮೇಶ್ ಮತ್ತು ಸುಹಾಸಿನಿ ಅವರು ನಟಿಸಿದ್ರು. ಚಂದದ ಫಿಲ್ಮ್, ಹಾಗೆ ಚಂದದ ಹಾಡು ಕೂಡ. ಆಯ್ತು ಸತೀಶ್, ಕೇಳಿಸುವ ನಿಮ್ಮ ಹಾಡನ್ನ. ಧನ್ಯವಾದಗಳು. ನಮಸ್ತೆ. ನಮಸ್ತೆ. ನಮಸ್ತೆ. ಶ್ರೋತೃಗಳು, ಇದೀಗ ಕೈಯಾರಿನ ಸತೀಶ್ ಅವರು ಕರೆ ಮಾಡಿ ಒಂದೆರಡು ಹಾಡನ್ನು ಹಾಡಿದ್ರು, ಚಂದ ಮಾಡಿ ಹಾಡಿದ್ರು. ಇದೀಗ ಕೊನೆಯದಾಗಿ ಅವರು ಅಮೃತ ವರ್ಷಿಣಿ ಚಿತ್ರದ ಒಂದು ಹಾಡನ್ನು ಕೂಡ ಕೇಳಿದ್ರು. ಬನ್ನಿ, ಆ ಹಾಡನ್ನು ನಾವು ಕೇಳ್ತಾ ಬರುವ.

0: ಇದುವರೆಗೆ ಹೃದಯರಾಗ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಗಾಯತ್ರಿ ನಾನೇಲ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ನಮ್ಮ ಮುಂದಿನ ಕರೆ ಯಾರದು ಅಂತ ಇದೀಗ ನೋಡೋಣ, ಬನ್ನಿ. ನಮಸ್ತೆ.
1: ಹಲೋ, ನಮಸ್ಕಾರ. ನಾನು ಹೊನ್ನಾವರ ಇಡಗುಂಜಿಯಿಂದ ಗಣಪತಿ ಅಂತ ಮಾತಾಡೋದು.
0: ಹೇಗಿದ್ದೀರಿ ಸರ್?
1: ಆರಾಮಿದ್ದೇವೆ. ನೀವೆಲ್ಲ ಆರಾಮಿದ್ದೀರಿ?
0: ಆರಾಮ್. ಮಳೆ ಬಂತ?
1: ಹಾ, ಮಳೆ ಬರ್ತಾ ಇದೆ. ಸ್ವಲ್ಪ ದಿನ ರಾತ್ರಿ ಹೊತ್ತು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ. ಹಗಲೊತ್ತು ಬಿಸಿಲಿದೆ. ಮೋಡದ ವಾತಾವರಣ ಇದೆ.
0: ವಾತಾವರಣ ತಂಪಾಗಿದೆ ಅಲ್ವಾ?
1: ಹಾ, ಸ್ವಲ್ಪ ತಂಪಾಗಿದೆ. ಆವಾಗಿನಿಂದ ಒಂದು ವಾರದಿಂದ ಈಗ ಡೈಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಮಾನ್ಸೂನ್ ಬರ್ತಿದೆ, ಇನ್ನೊಂದು ವಾರಕ್ಕೆ ಮಾನ್ಸೂನ್ ಬರ್ತದೆ ಅಲ್ಲ.
0: ಸರಿ, ಮಳೆ ಅಂದ್ರೆ ಇಷ್ಟನ?
1: ಹಾ, ಮಳೆಗಾಲ ಅಂದ್ರೆ ಹೊರಗಡೆಗೆ ತಿರುಗಾಟಕ್ಕೆ ಹೋಗ್ಲಿಕ್ಕೆ ಮಳೆ ಬೇಜಾರು ಬಿಟ್ರೆ ಒಳಗಡೆಗೆ ಇರುವವರಿಗೆ ಮಳೆ ಬೆಸ್ಟ್ ಅಲ್ಲ. ಚಲೋ ಅದು.
0: ಹಾಡು ಇಷ್ಟನ?
1: ಹಾ, ಮಳೆ ಹಾಡು ಇಷ್ಟನೆ.
0: ಹಾಗಾದ್ರೆ ಈಗ ಮಳೆಯ ಮಳೆ ಮಳೆಯ ನೆನಪಿನಲ್ಲಿ ನಿಮ್ಗೆ ಅಥವಾ ಮಳೆ ಬರುವಾಗ ಯಾವ ಗೀತೆನ ಕೇಳಬೇಕು, ಯಾವ ಗೀತೆನ ಹಾಡ್ಬೇಕು ಅನ್ಸುತ್ತೆ, ಅದರ ಒಂದೆರಡು ಮೆಲ್ಕ್ ಹಾಕ್ಬೋದಾ ಅದ್ರ ಬಗ್ಗೆ?
1: ಹಾ, ಅದು ನಮ್ಮವರ ಮಂದಾರ ಫಿಲ್ಮ್ ಅಲ್ಲಿ ಇದೆಯಲ್ಲ, ಮತ್ತು ಮತ್ತು ನೀರ ಹನಿಯ. ಬಹಳ ನೆನಪಾಗ್ತದೆ.
0: ನೆನಪಾಗುತ್ತೆ ನಿಮಗೆ? ಹಾಗಿದ್ರೆ ಆ ಗೀತೆಯನ್ನ ನೀವು ಹೇಳ್ತಿರೋ ಅಥವಾ ಕೇಳ್ತಿರೋ ಈಗ?
1: ಅದನ್ನ ಕೇಳ್ತೇವೆ.
0: ಸರಿ ಸರಿ ಸರಿ. ಹಾಗಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಗೀತೆಯನ್ನ ನಿಮ್ಗಾಗಿ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾ, ನಮಸ್ತೆ.
1: ನಮಸ್ತೆ.

0: ಮುಂದಿನ ಕರೆ. ನಮಸ್ತೆ. ನಮಸ್ತೆ.
1: ನಾನು
0: ಹೇಗಿದ್ದೀರಿ? ನೀವು ಮೊದಲ ಬಾರಿ ಕರೆ ಮಾಡ್ತಾ ಇರೋದ? ಅಲ್ಲ, ನನ್ಗೆ ಸ್ವರ ಬೇರೆ ಕೇಳ್ತು. ಸರಿ ಸರಿ ಸರಿ ಸರಿ, ಸ್ವರ ಬೇರೆ ಅವರ ಹಾಗೆ ಕೇಳ್ತು, ತೊಂದ್ರೆ ಇಲ್ಲ. ಮಳೆ ಬರ್ತಾ ಇದೆಯಾ ನಿಮ್ಮೂರಲ್ಲಿ ಈಗ?
1: ಇಲ್ಲ,
0: ಮೋಡ. ಬಹುಶಃ ಎಲ್ಲ ಕಡೆ ಮೋಡ ಕವಿದ ವಾತಾವರಣವೇ ಇದೆ ಅನ್ಸತ್ತೆ. ಮಳೆ ಬರ್ಬೇಕು ಅಂತ ಕಾಯ್ತಾ ಇದ್ದೀರಾ? ಸೆಕೆ ಬರ್ಲೇಬೇಕು. ಹಾಗಿದ್ರೆ ಮಳೆ ಬರುವಾಗ, ಮಳೆ ಬರ್ಲಿಕ್ಕೆ ಮೋಡ ಕವಿದ ವಾತಾವರಣ ಇರುವಾಗ ಯಾವ ಗೀತೆ ನೆನಪಾಗುತ್ತೆ ನಿಮಗೆ?
1: ಅದು
0: ಕೇಳಲಿಕ್ಕೆ ನಿಮಗೆ, ನೀವು ಹೇಳೋದಿದ್ರೆ, ನೀವೀಗ ಹಾಡು ಹೇಳಿ ಅಂತ ಹೇಳಿದ್ರೆ, ಈಗ ಅದು ನಿಮಗೆ ಕೇಳಲಿಕ್ಕೆ ಇರುವಂತಹ ಹಾಡು ಅಲ್ವಾ, ಕಾಲ ಮತ್ತೊಮ್ಮೆ ನಮಗಾಗಿ ಬರೆದು, ಕಿಲಾಡಿಗಳು ಚಿತ್ರದಿಂದ ಅಲ್ವಾ. ಈಗ ನೀವು ಹಾಡ್ ಹೇಳಿ ಅಂತ ಹೇಳೋದಿದ್ರೆ ಯಾವ ಹಾಡನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಇಷ್ಟದ ಹಾಡು. ಈಗ ಒಂದು ಮಳೆ ಬರ್ತಾ ಇದೆ, ಅಥವಾ ಈಗ ಮೋಡ ಬಂದಿದೆ, ಮೋಡ ಇದೆ, ಯಾವುದೋ ಒಂದು ಗೀತೆ ಹಾಡ್ಬೇಕು ಅಂತ ಅನ್ಸುತ್ತೆ, ಇದೇ ಗೀತೆ ಹಾಡ್ಬೇಕು ಅಂತ ಅನ್ಸುತ್ತೆ ನಿಮಗೆ? ಆ ಗೀತೆ ಹಾಡ್ಲಿಕ್ಕೆ ಇಷ್ಟಪಡ್ತೀರಿ? ಸರಿ ಸರಿ ಸರಿ ಸರ್. ಹಾಗಿದ್ರೆ ನಿಮ್ಮ ನೆಚ್ಚಿನ ಗೀತೆಯನ್ನ ನಾವೀಗ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ನಮಸ್ತೆ.

0: ನಮ್ಮ ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ,
0: ಯಾರಿದು?
1: ಮೂಡುಬರದಿಂದ ಶ್ರೀಧರ್ ಆಚಾರ್ಯ ಮಾತಾಡ್ತಾ.
0: ಶ್ರೀಧರ್ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ.
0: ನಿಮ್ಮ ಊರಲ್ಲಿ ಮಳೆ ಇದೆಯಾ?
1: ಮಳೆ ಹನಿ ಹನಿ ಬರ್ತಾ ಉಂಟು ಈಗ.
0: ಓ, ಹಾಗಿದ್ರೆ ಅದಕ್ಕೆ ಸೂಕ್ತವಾದ ಹಾಡು ಯಾವುದು ಕೇಳುವ ಈಗ?
1: ಮಳೆ ಬಂತು, ಮಳೆ
0: ಸರಿಯಾದ
1: ಹನಿ
0: ಹಾಡು.
1: ಹನಿ ಆಗಿ ಬಂತು, ಬಂದಿತ್ತು ಅಂತೇಳಿ.
0: ಈಗಷ್ಟೇ ಒಬ್ರು ಕರೆ ಮಾಡಿದವರಿಗೆ ಈ ಗೀತೆ ಹೇಳಬೇಕು ಅಂತ ಅನ್ಸುತ್ತಂತೆ. ಮಳೆ ಬರುವಾಗ ನಿಮ್ಮಲ್ಲಿ ಈಗ ಮಳೆ ಬರ್ತಾ ಇದೆ, ಆ ಗೀತೆಯನ್ನೇ ನಾವೀಗ ಪ್ರಸಾರ ಮಾಡ್ತೇವೆ. ಮತ್ತೆ ಬೇರೆ ಯಾವ್ದಾದ್ರು ಗೀತೆ ಕೇಳಬೇಕು ಅಂತ ಅನ್ಸುತ್ತಾ ಅಥವಾ ಹಾಡಬೇಕು ಅಂತ ಅನ್ಸುತ್ತಾ ನಿಮಗೆ?
1: ಇಲ್ಲ.
0: ಸರಿ ಸರ್, ಹಾಗಿದ್ರೆ ಗೀತೆ ಸೀದಾ ಪ್ರಸಾರ ಮಾಡಿಬಿಡ್ತೇವೆ. ಹನಿ ಹನಿ ಮಳೆ ಬರೋ ಟೈಮಲ್ಲೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಹಾ, ನಮಸ್ತೆ.
1: ಧನ್ಯವಾದ.

0: ಮುಂದಿನ ಕರೆ ಯಾರದ್ದು ನೋಡುವ. ನಮಸ್ತೆ
1: ಮೇಡಮ್. ನಮಸ್ತೆ.
0: ನಮಸ್ತೆ ಸರ್, ತಮ್ಮ ಹೆಸರು?
1: ನಾನು ವರಂಗದಿಂದ ರಾಮಣ್ಣ ಅಂತ ಮಾತಾಡ.
0: ಹೇಗಿದ್ದೀರಿ?
1: ಹಾ, ಚೆನ್ನಾಗಿದ್ದೇನೆ ಮೇಡಮ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ?
0: ಎಲ್ಲ ಸೌಖ್ಯ. ವರಂಗದಲ್ಲಿ ಮಳೆ ಇದೆಯಾ? ಮಳೆ ಬರ್ತಾ ಇದೆಯಾ? ಹನಿ ಹನಿಯಾಗಿದೆಯಾ?
1: ವರಂಗದಲ್ಲಿ ಮೊನ್ನೆ ಗಾಳಿ ಮಳೆ ಎಲ್ಲ ಬಂದಿದೆ ಮೇಡಮ್. ನಿನ್ನೆ ಇಲ್ಲ,
0: ಇವತ್ತು
1: ನಿನ್ನೆ ಮೊನ್ನೆ ಇಲ್ಲ, ಇವತ್ತು ಮೋಡ ಕವಿದ ವಾತಾವರಣ ಒಂದೊಂದು ಸಲ ಇದೆ. ಅಂದ್ರೆ ಮಳೆ ಬರುವ ಲಕ್ಷಣ ಇದೆ. ರೇಡಿಯೋದಲ್ಲಿ ಎಲ್ಲ ಕೊಟ್ಟಿದ್ದಾರೆ ಮಳೆ ಇನ್ನು
0: ಪ್ರಾರಂಭ,
1: ಈ ವಾರ ಲಾಸ್ಟ್ ಅಲ್ಲಿ ಮಳೆ
0: ಬರೋ ಸಾಧ್ಯತೆ. ಸರಿ ಸರಿ ಸರಿ, ಹಾಗಿದ್ರೆ ಈಗ
1: ಮಳೆ ಬರಬೇಕು ಮೇಡಮ್.
0: ಮಳೆ ಬರುವ ನಿರೀಕ್ಷೆಯಲ್ಲಿ ಈಗ ನಾವೆಲ್ಲ ಇದ್ದೇವೆ ಅಲ್ವಾ? ಆ ನಿರೀಕ್ಷೆಯಲ್ಲಿ ಇರುವಾಗ ಯಾವ ಗೀತೆ? ಹಾ ಹೇಳಿ ಹೇಳಿ.
1: ಮಳೆ ಬರುವಾಗ ನಾವೊಂದು ಸಣ್ಣದಿರುವಾಗ ಒಂದು ಮಳೆಯ ನೆನಪು ಅಂದ್ರೆ ಮೇಡಮ್, ಇದು ಮರದ ಕೋಡೆಯನ್ನು ಹಿಡ್ಕೊಂಡು ಎಲ್ಲ ಹೋಗುವುದು ಮೇಡಮ್, ಭಾರಿ ಒಂದು ಸಂತೋಷ, ಖುಷಿಯ ವಿಷಯ. ಈಗ ಮರದ ಕೋಡೆ ಇಲ್ಲ ಮೇಡಮ್.
0: ಹೌದು ಹೌದು,
1: ಈಗ ಮರದ ಛತ್ರಿಯೇ ನೆನಪಾಗ್ತದೆ ನಮ್ಗೆ.
0: ನಿಜ ನಿಜ, ಆ ಕಾಲ ಮತ್ತೊಮ್ಮೆ ಬರ್ಲಿಕ್ಕೆ ಸಾಧ್ಯ ಇದೆಯಾ?

0: ಆ ಕಾಲ ಮತ್ತೊಮ್ಮೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ?
1: ಮತ್ತೊಮ್ಮೆ ಬರ್ಲಿಕ್ಕೆ ಸಾಧ್ಯವಿದೆ ಮೇಡಮ್.
0: ನಾವು ರೂಪಿಸ್ಬೇಕು.
1: ಹೌದು, ರೂಪಿಸ್ಬೇಕು, ನಾವು ಮನುಷ್ಯರು ರೂಪಿಸ್ಬೇಕು. ಹಾಗಾಗಿ ಕಾಲ ಬರ್ತದೆ.
0: ಸರಿ, ಈಗ ಹೇಳಿ
1: ಮೇಡಮ್. ನಾಟಿಯ ಗದ್ದೆಯಲ್ಲಿ ಎಲ್ಲ ಮಹಿಳೆಯರು ನಾಟಿ ಟೈಮ್ ಅಲ್ಲಿ ಪ್ರಾರ್ಥನೆ ಹೇಳುವಾಗ ತುಂಬಾ ಖುಷಿ ಆಗ್ತದೆ ಮೇಡಮ್. ಮಳೆಯ ಟೈಮ್ ಅಲ್ಲಿ
0: ಅದರ ರಾಗವೇ ಬೇರೆ ಅಲ್ಲ?
1: ಹೌದೌದು, ರಾಗವೇ ಬೇರೆ ಮೇಡಮ್.
0: ಈಗ ಯಾವ ಗೀತೆ, ಈಗ ಯಾವ ಗೀತೆ ಕೇಳಬೇಕು ಅನ್ಸದೆ ನಿಮ್ಗೆ?
1: ನನಗೆ ಮಳೆಯ ಸಂಬಂಧದ ಹಾಗೆ ಮೇಡಮ್. ಮಲಯ ಮಾರತ ಗಾನಾಯಿ ಪ್ರಣಯ ಜೀವನಯಾನ.
0: ಒಳ್ಳೆಯ ಒಳ್ಳೆದಾಗ ಹಾಡಿದಿರಿ. ನೀವು ಗಾಯಕರು ಹೌದಲ್ಲ, ಭಜನೆ ಎಲ್ಲ ಮಾಡ್ತೀರಿ ನೀವು ಅಲ್ಲ? ಖುಷಿಯಾಯಿತು ನಿಮ್ಮ ಧ್ವನಿ ಕೇಳಿ. ಈಗ ಕೆ ಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಕೇಳುವ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ.
1: ಟಾಪಿಕ್ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಆಕಾಶವಾಣಿಗೆ ತುಂಬಾ ತುಂಬಾ ಧನ್ಯವಾದಗಳು.
0: ಸರಿ, ಇದು ಗಾಯತ್ರಿ ಮೇಡಮ್ನವರ ಟಾಪಿಕ್, ಅವರಿಗೆ ಧನ್ಯವಾದಗಳನ್ನು ತಿಳಿಸುವ ನಿಮ್ಮ ಗೀತೆಯನ್ನು ಇದೀಗ
1: ಪ್ರಸಾರ ಹೇಳಿ ಗಾಯತ್ರಿ ಮೇಡಮ್.
0: ಧನ್ಯವಾದ. ಸರಿ ಸರಿ ಸರಿ, ಹೇಳ್ತೇನೆ ಹೇಳ್ತೇನೆ ಹೇಳ್ತೇನೆ. ಧನ್ಯವಾದ ಸರ್, ನಮಸ್ತೆ.
1: ಓಕೆ ಓಕೆ.

0: ಹೇಗಿದ್ದೀರಿ?
1: ಸೂಪರ್ ಆಗಿದೆ. ನೀವು?
0: ನಾನು ಸೂಪರ್. ನೀವು, ನಿಮಗೆ ಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಅಲ್ಲ, ನೀವು ವಿನ್ನರ್ ಆಗಿದ್ರಿ ಅಲ್ಲ?
1: ಹೌದು ಮೇಡಮ್.
0: ಅಭಿನಂದನೆಗಳು.
1: ಥ್ಯಾಂಕ್ ಯು, ಒಂದು ಅವಕಾಶ ಕೊಟ್ಟಿದ್ದಕ್ಕೆ.
0: ಅಲ್ಲ, ನೀವು ಕರೆ ಮಾಡಿದ್ರಲ್ಲ ಅದು ಕೂಡ ಖುಷಿ ಆಯಿತು. ನಿಮಗೆ, ನೀವು ವಿಜೇತರು ಕೂಡ ಆಗಿದ್ದೀರಿ. ಈಗ ಮಳೆ ಬರ್ತಾ ಇದೆಯಾ ನಿಮ್ಮ ಊರಲ್ಲಿ?
1: ಇಲ್ಲ ಮೇಡಮ್, ಸ್ವಲ್ಪ ಬಂತು, ಹೋಯ್ತು.
0: ಹೋಯ್ತಾ? ಹಾಗಾದ್ರೆ ಯಾವ ಗೀತ ಕೇಳಬೇಕು?
1: ನಿಮಗೆ ಪ್ರಶ್ನೆ ಕೇಳ್ತೇನೆ.
0: ಈಗ ಕೇಳುವಷ್ಟು ಸಮಯ ಇಲ್ಲ ನಮಗೆ, ಅದಕ್ಕೆ ಮುಂದಿನ ಬಾರಿ. ಈಗ ನಮಗೆ ಗೀತೆ ಪ್ರಸಾರ ಮಾಡಿ ಕಾರ್ಯಕ್ರಮ ಮುಗಿಸೋದೆ, ಆಯ್ತಾ? ಯಾವ ಗೀತೆ ಕೇಳಬೇಕು? ಯಾವ ಗೀತೆ ಕೇಳಬೇಕು?
1: ಮಳೆಯಲ್ಲಿ ಜೊತೆಯಲ್ಲಿ
0: ಆ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ಸಮಯದ ಅಂದ್ರೆ ಸಮಯ ಮುಗಿತಾ ಇದೆ, ಅದಕ್ಕೋಸ್ಕರ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಆಯ್ತಾ? ನಿಮ್ಮ ಈ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ.
1: ಧನ್ಯವಾದಗಳು.
0: ಹಾ, ನಮಸ್ತೆ. ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ ಇದೀಗ.

0: ಕಾರ್ಯಕ್ರಮದ ಕೊನೆಯಲ್ಲಿ ಕೊನೆಯ ಕರೆ ಯಾರದ್ದು ಅಂತ ನೋಡೋಣ ಬನ್ನಿ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರಿದು, ಏನ್ ಹೆಸರು, ಯಾವ ಊರಿಂದ, ಎಲ್ಲಿಂದ?

ಮನಸ್ಸಿಗೆ ಆಕಾಶವಾಣಿ ಮಂಗಳೂರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೌನೇಶ್ ಕುಮಾರ್ ಛಾವಣಿ ಅವರ ಗಾಯನವನ್ನು ಆಲಿಸೋಣ. ತಬಲಾ ಶ್ರೀಧರ್ ಮಾಂಡ್ರೆ, ಹಾರ್ಮೋನಿಯಂ ನರೇಂದ್ರ ಎಲ್ ನಾಯಕ್. ಇದೀಗ ರಾಗ್ ಬಸಂತ್ ಮುಖಾರಿ, ವಿಲಂಬಿತ್ ಏಕ್ತಾಲ್, ದೃತ್ ಏಕ್ತಾಲ್.

ಇದುವರೆಗೆ ಮೌನೇಶ್ ಕುಮಾರ್ ಛಾವಣಿ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಆಲಿಸಿದಿರಿ. ತಬಲಾ ಶ್ರೀಧರ್ ಮಾಂಡ್ರೆ, ಹಾರ್ಮೋನಿಯಂ ನರೇಂದ್ರ ಎಲ್ ನಾಯಕ್. ಇಲ್ಲಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಗಿಯಿತು.

ಕೇಳುಗರೆ ಗಮನಿಸಿ, ಇಂದು ಮಧ್ಯಾಹ್ನ 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಪರಮೇಶ್ವರ ಹೆಗಡೆ ಹಾಡಿರುವ ವಚನಗಳು ಪ್ರಸಾರವಾಗಲಿವೆ. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:15 ಹಿಂದಿ

ಚಿತ್ರಗೀತೆಗಳು 2:40 ಪಂಕಜುದಾಸ್ ಹಾಡಿರುವ ಗಜಲ್ಗಳು. ಆಕಾಶವಾಣಿ ಮಂಗಳೂರು, ಸಮಯ 12:00 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನಾಳೆ ದೇಶದ ಮೊಟ್ಟಮೊದಲ ಹಾಗೂ ಅತಿದೊಡ್ಡ ರಾಷ್ಟೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಆಯೋಜಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ಪ್ರಸಾದ್ ಮನೋಹರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಸಕ್ಷಮ ನೀರು ನಿರ್ವಹಣೆ ವ್ಯವಸ್ಥೆ ರೂಪಿಸುವ ಗುರಿ ಹೊಂದಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಜಲತಜ್ಞರು, ಎಐ ಪರಿಣತರು ಮತ್ತು ತಂತ್ರಜ್ಞಾನ ಸಂಸ್ಥೆಗಳ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನಮನ್ ಹಾಗೂ ಧರ್ತಿ ಆಬಾ ಜನ್ ಜಾತೀಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಶಿವಮೊಗ್ಗ ಜಿಲ್ಲೆ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ 17 ಇಲಾಖೆಗಳ ಸಮನ್ವಯದೊಂದಿಗೆ ಅಭಿಯಾನ ನಡೆಯಿತು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಸದಾಶಿವಪುರದಲ್ಲಿ ಬುಡಕಟ್ಟು ಸಮುದಾಯದ ಅಲೆಮಾರಿ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಪರಿಭಾವಿತ ಕಾಡು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಲು ಕೊನೆ ಅವಕಾಶ ದೊರೆತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು.
1: ಪ್ರಕೃತಿ ಪರಿಸರ ಉಳಿಸುವಲ್ಲಿ ಬಹಳಷ್ಟು ಶ್ರಮ ಮಾಡಿದ್ದಂಥದ್ದು ಜನ ಗಮನಿಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಇರುವಂತದ್ದು ಸವಾಲೇನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಬಹಳಷ್ಟು ಕಡೆ ಆನೆ ತುಳಿತದಿಂದ, ಚಿರತೆಯಿಂದ, ಹುಲಿಯಿಂದ ಏನ್ ಸಾವುಗಳಾಗ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ನಮಗಿಂತ ಜಾಸ್ತಿನೇ ಇದೆ. ಆದರೂ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು, ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇವತ್ತು ಒತ್ತುವರಿಗಂತೂ ಅವಕಾಶ ಇಲ್ಲ. ಇದು ಒತ್ತುವರಿ ಮಾಡಿದ್ದಂಥದ್ದು ಮತ್ತೆ ಪುನಃ ಮರುವಶ ಪಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಹಾಸ್ಟೈಲ್ ಥಿಂಕಿಂಗ್ ಇದೆ, ಎಲ್ಲ ತಿರುಗಳು ಕೊಡ್ತಾರೆ ಅನ್ನುವಂಥದ್ದು. ನೀವು ಸಾರ್ವಜನಿಕರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತನೆ ಮಾಡಬೇಕು. ಕಾಯ್ದೆ ಕಾನೂನುಗಳು ಅವರಿಗೆ ತಿಳುವಳಿಕೆ ಹೇಳಿ.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 12 ವರ್ಷಗಳು ಇಂದಿಗೆ ಪೂರ್ಣಗೊಂಡವು. ವಿಕಸಿತ ಭಾರತ 2047ರ ಪರಿಕಲ್ಪನೆಯೊಂದಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂದು ಒಂದು ಹೊಸ ಪರ್ವ ಆರಂಭವಾಯಿತು. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಹಸಿರು ನಿಶಾನೆ ದೊರೆತಿದ್ದು ರಾಜ್ಯಕ್ಕೆ 123.26 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂಧನ ಭದ್ರತೆ ಹೆಚ್ಚಿಸುವ ಜೊತೆಗೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದಿದ್ದಾರೆ. ಸಾಂದ್ರೀಕೃತ ಅನಿಲ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. 2 ವಾರದೊಳಗೆ ಸರಿಸುಮಾರು 6 ರೂಪಾಯಿ ಹೆಚ್ಚಳವಾದಂತಾಗಿದೆ. ಉಡುಪಿ ಜಿಲ್ಲೆ ಮಣಿಪಾಲ್ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ತರಬೇತಿ ಕಾರ್ಯಾಗಾರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ

0: ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಡಿದ್ದು 28ನೇ ತಾರೀಕು ಜರುಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಕಾರ್ಯಾರಂಭಿಸಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ ಮೈ ಗಾವ್ .in ಜಾಲತಾಣ ಅಥವಾ 1800117807 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ. ರಚನೆ ನೇತ್ರಾ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ.

0: ಪವಿತ್ರ ನಿಂತ್ಕೊಳ್ರಿ, ಏನು ಅಷ್ಟೊಂದು ಫಾಸ್ಟ್ ಆಗಿ ವಾಕ್ ಮಾಡ್ತಿದ್ದೀರಾ?
1: ಓ ಪರಿಮಳ, ಎಷ್ಟನೇ ರೌಂಡ್ ನಿಮ್ದು? ಏನು ಇಷ್ಟು ನಿಧಾನವಾಗಿ ಬರ್ತಾ ಇದ್ದೀರಾ?
0: ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ ಫಸ್ಟ್ ರೌಂಡು.
1: ಬೇಗ ಬೇಗ ಹೆಜ್ಜೆ ಹಾಕ್ರಿ, ಒಂದು 3-4 ರೌಂಡ್ ಆದ್ರೂ ವಾಕ್ ಮಾಡೋಣ ರೀ. ಇವತ್ತು ನಿಮ್ಮ ಕ್ಲಿನಿಕ್ಗೆ ರಜೆನಾ?
0: ಹೂ ರೀ, ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆನೆ ಥೆರಪಿ ಮುಗಿಸಿದ್ದೆ, ಇನ್ನು ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆ ಕೌನ್ಸಿಲಿಂಗ್ಗೆ ಬರೋಕ್ಕೆ ಹೇಳಿದ್ದೆ. ತುಂಬ ಸಮಯ ಹಿಡಿಯುತ್ತೆ ನೋಡಿ ಫಾಲೋಅಪ್ ಪೇಷಂಟ್ಸ್ನ ನೋಡೋಕ್ಕೆ. ಹಾಗಾಗಿ ಬೆಳಗ್ಗೆ 11 ಕ್ಲಿನಿಕ್ ಓಪನ್ ಮಾಡಿಟ್ಕೊಂಡ್ರೆ 2 ಗಂಟೆವರೆಗೂ ಆಗುತ್ತೆ.
1: ನೀವು ಬೆಳಗ್ಗೆನೂ ಕ್ಲಿನಿಕ್ ಓಪನ್ ಮಾಡಿದ್ರೆ ಇನ್ನು ನೀವು ಸ್ಕೂಲ್ ಕೌನ್ಸಿಲಿಂಗ್ ಅಂತ ಯಾವಾಗ ಹೋಗ್ತೀರಾ?
0: ಹಾ, ನಾಳೆ ಶಾಲಾ ಮಕ್ಕಳಿಗೆ ಕೌನ್ಸಿಲಿಂಗ್ ಇಲ್ಲ, ವಾರದಲ್ಲಿ 2 ಮಾತ್ರ ಶಾಲೆಗಳಿಗೆ ಹೋಗಿ ಕೌನ್ಸಿಲಿಂಗ್ ತಗೊಳ್ತೀನಿ.
1: ನೀವೇನೇ ಹೇಳಿ, ಇತ್ತೀಚೆಗಂತೂ ಮಕ್ಕಳ ಜೊತೆಗೆ ಪೇರೆಂಟ್ಸ್ಗೂ ಕೌನ್ಸಿಲಿಂಗ್ ಬೇಕನ್ಸತ್ತೆ.
0: ನಿಜ ಪವಿತ್ರ, ಪೇರೆಂಟ್ಸ್ ಸೈಕಾಲಜಿ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರತ್ತೆ.
1: ಓ ಅಲ್ಲಿ ನೋಡ್ರಿ ವಿಜಯ, ಯಾರ ಜೊತೆಗೋ ಏನೋ ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಕೂತಿದ್ದಾರೆ.
0: ಯಾರವ್ರು? ಯಾರೋ ಹೊಸಬ್ರ ತರ ಕಾಣ್ತಾರೆ ಅಲ್ವಾ?
1: ಹ್ಞೂ, ಹಾಯ್ ವಿಜಯ, ಏನ್ರಿ ವಾಕ್ ಮಾಡಲ್ವಾ? ಮಾತಾಡ್ತಾ ಕೂತ್ಬಿಟ್ಟಿದ್ದೀರಾ?
2: ಹಾ, ನೀವ್ ವಾಕ್ ಮಾಡ್ತಾ ಇರಿ, ಬರ್ತೀನಿ. ಇವರು ನನ್ನ ಫ್ರೆಂಡು.
0: ಮಾತಾಡಿ ಮಾತಾಡಿ, ಪರವಾಗಿಲ್ಲ, ನಿಮ್ಗೆ ನಾವೇನು ಡಿಸ್ಟರ್ಬ್ ಮಾಡಲ್ಲಪ್ಪ.
1: ನಾವು ಇನ್ನೊಂದ್ ರೌಂಡ್ ವಾಕ್ ಮಾಡ್ಕೊಂಡ್ ಬರ್ತೀವಿ, ಅಷ್ಟೊತ್ತಿಗೆ ನಿಮ್ದೆಲ್ಲ ಮಾತು ಮುಗಿಸ್ಕೊಳ್ಳಿ.
0: ಅಯ್ಯೋ ಪವಿತ್ರ, ಸಾಕಾಯ್ತು ರೀ, ಬನ್ನಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣವಾ?
1: ಬನ್ನಿ ಹಾಗಾದ್ರೆ, ಹಾಗೆ ವಿಜಯನು ಮಾತಾಡ್ಸ್ಕೊಂಡು ಹೋಗೋಣ.
0: ಆಯ್ತೇನಮ್ಮ ವಿಜಯ, ನಿಮ್ ಮಾತು.
2: ಓ, ಮಾತೆಲ್ ಮುಗೀತೆ ಹೇಳ್ರಿ,
0: ಇವ್ರನ್ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಲ್ವಾ?
2: ರೀ ಪರಿ, ಇವ್ರು ನನ್ನ ಫ್ರೆಂಡ್ ಹರಿಣಿ, ನಮ್ಮ ಏರಿಯಾಗೆ ಹೊಸ್ದಾಗ್ ಬಂದಿದ್ದಾರೆ.
0: ಓ ಅದೇ, ಅವತ್ತು ಯೋಗಾಸನ ಕ್ಲಾಸ್ನಲ್ಲಿ ಸರಳ ಅವರು ಪರಿಚಯ ಮಾಡಿಸಿದ್ರಲ್ಲ, ನೆನಪಾಯ್ತು ನೆನಪಾಯ್ತು. ಸರಿ ಅದಿರ್ಲಿ, ಏನಪ್ಪ ವಿಜಯ ಹರಿಣಿ ಏನು ಅಷ್ಟೊಂದು ಮಾತಾಡ್ತಿದ್ರಲ್ಲ ಇಬ್ರುವೆ?
2: ನೋಡ್ರಿ, ಯಾವುದೋ ಪ್ರೈವೇಟ್ ಕಾಲೇಜ್ನಲ್ಲಿ ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡಿ ಸೇರ್ಕೊಳ್ಳಿ ಹರಿಣಿ ಅಂತಿದ್ದೆ.
3: ಅಯ್ಯೋ ಮನೇಲಿ ಬೇಡ ಅಂತಿದ್ದಾರೆ, ಅದಕ್ಕೆ ನಾನು ಏನ್ ಮಾಡೋದು ಅಂತ ವಿಜಯ ನಾನು ಮಾತಾಡ್ತಾ ಇದ್ವಿ.
0: ಯಾರು, ನಿಮ್ ಯಜಮಾನ್ರ ಅಥವಾ ನಿಮ್ ಅತ್ತೆ ಮಾವನ?
3: ಛೇ, ನಮ್ಮ ಮನೆಯವರೇ ಬೇಡ ಅಂತಾರ್ರಿ.
1: ಯಾಕೆ ಬೇಡ ಅಂತಾರೆ?
3: ಮೊನ್ನೆ ನಮ್ಮ ಮನೆಯವ್ರ ಜೊತೆ ಹೀಗೆ ಮಾತಾಡ್ತಿರುವಾಗ
4: ಹರಿಣಿ

0: ಹರಿಣಿ.
1: ಏನ್ರಿ?
0: ಏಪ್ರಿಲ್ 10 ನೈಟ್ ಟ್ರೈನ್ ಬುಕ್ ಮಾಡಿದೀನಿ. ಪ್ಯಾಕೇಜ್ ಟೂರು, 10 ಮಕ್ಳಿಗೂ ಎಕ್ಸಾಮ್ ಮುಗಿತಿದೆ ಅಲ್ವಾ, ಅಪ್ಪ ಅಮ್ಮನಿಗೂ ಮನೇಲಿ ಕೂತ್ ಬೇಜಾರಾಗಿರುತ್ತೆ. ಮಧುರೈ ಮೀನಾಕ್ಷಿ ಟೆಂಪಲ್ಗೆ, ಕೇರಳದ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗಿ ಬರೋಣ, ಆಯ್ತಾ?
1: ಹೌದಾ, ಯಾವತ್ತು ವಾಪಸ್ ಬರೋದು? ಏಪ್ರಿಲ್ 22 ಬೇರೆ ಮಕ್ಳಿಗೆ ಬೇಸಿಗೆ ಶಿಬಿರ ಇದೆ.
0: 7 ಪ್ಯಾಕೇಜ್ ಅಷ್ಟೇ, ಟ್ರಿಪ್ 18 ಮುಗ್ದೋಗುತ್ತೆ.
1: ಹೌದಾ ರೀ? ಏನ್ ಗೊತ್ತಾ, ನೆಕ್ಸ್ಟ್ ಜೂನ್ ಇಂದ ಇಲ್ಲೇ ಮನೆ ಹತ್ರ ಇರೋ ಕಾಲೇಜ್ ನಲ್ಲಿ ಪೋಸ್ಟ್ ಖಾಲಿ ಇದೆಯಂತೆ. ಅಪ್ಲೈ ಮಾಡಿದೀನಿ ರೀ. ಮೇ 5 ಇಂಟರ್ವ್ಯೂ ಕರ್ತಿದ್ದಾರೆ, ಅಟೆಂಡ್ ಮಾಡ್ಲಾ? ಸಿಕ್ಕಿದ್ರೆ ಜಾಯಿನ್ ಆಗ್ಲಾ ರೀ.
0: ಓ, ನಾನ್ ನಿನ್ಗೆ ಮೊದ್ಲೇ ಹೇಳಿರ್ಲಿಲ್ವಾ ರಿಣಿ, ನಾನು ಒಬ್ನೇ ದುಡಿಯೋದ್ ಸಾಕು ಅಂತ. ನೀನ್ ಆರಾಮ ಮನೇಲಿರು, ಮಕ್ಕಳು ನೋಡ್ಕೊಂಡು ಅವ್ರ ಪಾಠ ಮಾಡ್ಕೊಂಡು ಯಾಕೆ ಕೆಲ್ಸಕ್ ಹೋಗ್ತೀಯಾ
1: ರೀ? ನಾನ್ ಇಷ್ಟೊಂದು ಓದಿ ಸುಮ್ನೆ ಮನೇಲಿರ್ಬೇಕಾ? MA ಇನ್ ಇಂಗ್ಲಿಷ್.
0: ಹೇ, ನೀನೇನ್ ಸುಮ್ನೆ ಇರ್ತೀಯಾ? ಯಾರು ಹೇಳಿ ಸುಮ್ನೆ ಇರ್ತೀಯಾ ಅಂತ ಹೇಳಿ? ಎಷ್ಟು ಮನೆ ಕೆಲಸ ಮಾಡ್ತೀಯ, ಎಷ್ಟ್ ನೀಟಾಗಿ ಮನೆ ನೋಡ್ಕತಿಯ, ಅದು ಅಲ್ದೆ ಮಕ್ಳಿಗೆ ಪಾಠ ಬೇರೆ ಹೇಳ್ಕೊಡ್ತೀಯ. ಯಾರು ಹೇಳಿದ್ದು ನೀನು ಸುಮ್ನೆ ಮನೇಲಿರ್ತೀಯ ಅಂತ ಹೇಳಿ?
1: ರೀ, ನಾನು ಡ್ಯೂಟಿ ಮುಗಿಸ್ಕೊಂಡ್ ಬಂದು ಇವೆಲ್ಲ ಮಾಡ್ಬೋದಲ್ವಾ?
0: ಹಾಗಲ್ಲ ಚಿನ್ನಾ, ಹೆಣ್ಮಕ್ಳು ಪಾಪ ಅಲ್ವಾ, ಒಳಗೂ ದುಡಿಬೇಕು ಹೊರಗೂ ದುಡಿಬೇಕು ಅಂದ್ರೆ ಎಷ್ಟ್ ಕಷ್ಟ ಆಗುತ್ತೆ. ನೀನು ಕೆಲ್ಸಕ್ ಹೋಗಿ ಬಂದು ಸಂಜೆ ಸುಸ್ತಾಗಿರ್ತೀಯ, ಆಮೇಲೆ ಫ್ರಸ್ಟ್ರೇಷನ್ ಇಂದ ಕೂಗಾಡ್ತೀಯ ಬೇರೆ. ಯಾಕೆ ಬೇಕಿವೆಲ್ಲ ನಿನ್ಗೆ ಹೇಳು
1: ರೀ? ನೀವು ಇರ್ತೀರಲ್ವಾ, ನನ್ಗೆ ಆಗಲ್ಲ ಅಂದಾಗ ನೀವು ಸೇರ್ಕೊಂಡ್ ಮಾಡ್ಬಹುದು. ನೀವು ನನ್ಗೆ ಮನೆ ಕೆಲ್ಸದಲ್ಲಿ ಹೆಲ್ಪ್ ಮಾಡಿದ್ರೆ ಇಬ್ರು ನಿಭಾಯಿಸ್ಕೊಂಡ್ ಹೋಗ್ಬೋದಲ್ವಾ?
0: ಅಲ್ಲ ಕಣೆ, ನೋಡು, ಲಾಸ್ಟ್ ಟೈಮ್ ನಾನು ಡೆಲ್ಲಿ ಕಾನ್ಫರೆನ್ಸ್ ಹೋಗಿದ್ದೆ, ಏನ್ ಸಮಸ್ಯೆ ಆಯ್ತಂತ ನಿನಗೆ ಗೊತ್ತಲ್ವಾ. ಅಪ್ಪ ಅಮ್ಮನಿಗೆ ಹುಷಾರ್ ಬೇರೆ ಇರ್ಲಿಲ್ಲ, ಎಮರ್ಜೆನ್ಸಿ ಬಂತು, ಹಾಸ್ಪಿಟ್ಲಿಗೆ ನೀನೇ ಕರ್ಕೊಂಡು ಹೋದೆ, ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ದೆ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಈಗ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಎಷ್ಟ್ ಕಷ್ಟ ಆಗುತ್ತೆ, ಜವಾಬ್ದಾರಿ ನೀನೇ ತಾನೇ ನೋಡ್ಕೊಬೇಕು.
1: ಹೌದು, ಆದ್ರೂ ನಾನು ಹೊರಗೆ ಹೋಗಿ ದುಡಿಬೇಕು ಅನ್ಸುತ್ತೆ.
0: ಅಯ್ಯೋ ಹರಿಣಿ, ನೋಡಿಲ್ಲಿ, ನಿನಗೆ ನಾನು ಯಾವತ್ತಾದ್ರೂ ದುಡ್ಡು ಕಡಿಮೆ ಮಾಡಿದೀನ? ನೀನು ಏನ್ ಕೇಳಿದ್ರು ಕೊಡಿಸ್ತೀನಿ ಅಲ್ವಾ. ನಾನ್ ದುಡಿತಿರೋದು ಯಾರಿಗೋಸ್ಕರ ಹೇಳು? ನಿನಗೆ ಮತ್ತೆ ನನ್ನ ಮಕ್ಳಿಗೋಸ್ಕರ ತಾನೆ. ಮತ್ತೆ ನೀನ್ ದುಡಿಯಕ್ ಹೋಗೋದು ಅವಶ್ಯಕತೆ ಇದೆಯಾ? ಆರಾಮಾಗಿ ಮನೇಲಿರೋದ್ ತಾನೆ. ಈ ಜಾಬ್ ಅವಶ್ಯಕತೆ ಇರೋರ್ಗೆ ಸಿಗುತ್ತೆ ಬಿಡು, ನೀನ್ ಯಾಕೆ ಕಿತ್ಕೋತೀಯ ಅವ್ರ ಕೆಲ್ಸನ?
1: ನೀವು ಒಳ್ಳೆ ಚೆನ್ನಾಗ್ ಹೇಳ್ತೀರ. ನಾನ್ ಕಾಲೇಜ್ಗೆ ಹೋಗಿ ಪಾಠ ಮಾಡಿದ್ರೆ ನಾನ್ ಕಲ್ತಿರೋದು 4 ಮಕ್ಳಿಗೆ ಉಪಯೋಗ ಆಗಲ್ವಾ? ನಾನ್ ಕಷ್ಟಪಟ್ಟು ಓದಿ ಅಷ್ಟೊಳ್ಳೆ ಮಾರ್ಕ್ಸ್ ತಗೊಂಡಿದೀನಿ, ಕಾಲೇಜ್ನಲ್ಲಿ ಮಕ್ಳಿಗೆ ಪಾಠ ಮಾಡೋಕೆ ಎಷ್ಟ್ ಖುಷಿ ಆಗತ್ತೆ ಗೊತ್ತಾ?
0: ಆಯ್ತಮ್ಮ, ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಬೋದು ನೋಡು, ಮಕ್ಳು ಸ್ವಲ್ಪ ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗು. ಈಗ ಆಗ್ಬೇಕು?
1: ನನ್ ಕಷ್ಟನೇ ಅರ್ಥ ಆಗ್ತಿಲ್ಲ ನಿಮ್ಗೆ.
0: ನಿನಗೆ ಎಷ್ಟು ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ನಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಹೌದಾ? ಕಮಾನ್, ಗೆಟ್ ರೆಡಿ, ಇನ್ 3 ಮಾತ್ರ ಉಳಿದಿರೋದು. ಏನು, ನಂದು ನಿಂದು ಮಕ್ಕಳದೆಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಬೇಕು. ನಡಿ ನಡಿ ನಡಿ.

0: ನೋಡಿ, ನಮ್ಮ ಮನೆಯವರು ಈಗ ಹೇಳ್ತಿರೋದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ? ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನಾನ್ ಮನೇಲೇ ಇರ್ಬೇಕಾ? ನೀವೇ ಹೇಳಿ.
1: ಹರಿಣಿ, ನೀವು ಬೇಜಾರ್ ಮಾಡ್ಕೋಬೇಡಿ, ನಾ ಹೀಗ್ ಹೇಳ್ತೀನಿ ಅಂತ. ನಂಗೇನೋ ನಿಮ್ ಮನೆಯವ್ರು ಹೇಳೋದೇ ಸರಿ ಅನ್ಸುತ್ತೆ. ಯಾಕೆ ಗೊತ್ತಾ, ನಾನೂನು ಹೀಗೇನೆ ಎಂ ಎಸ್ ಸಿ ಫಿಸಿಕ್ಸ್ ಮಾಡಿದೀನಿ, ಸುಮ್ನೆ ಮನೇಲಿ ಕೂರ್ಬೇಕಾ ಅಂತ ನಮ್ಮ ಮನೆಯವ್ರ ಹತ್ರ ಆಗಾಗ ಬೇಜಾರ್ ಮಾಡ್ಕೊಂಡು ಹೇಳ್ತಿದ್ದೆ. ಹಾಗೆಲ್ಲ ನಮ್ ಮನೆಯವರು ಅಷ್ಟೇ ಹೀಗೇನೆ ಹೇಳ್ತಾ ಇದ್ರು. ಪವಿತ್ರ, ನೀನು ಮಕ್ಳ ಕಡೆ ಗಮನ ಕೊಡೆ, ಅವ್ರನ್ನ ಚೆನ್ನಾಗ್ ಓದ್ಸೆ, ಅವ್ರ ಚೈಲ್ಡ್ಹುಡ್ ನ ಎಂಜಾಯ್ ಮಾಡು ಅಂತ ಹೇಳ್ತಿದ್ರು. ಅದು ನಿಜ ಅನ್ನಿಸ್ತು. ಮಗನಿಗೆ ಚೆನ್ನಾಗ್ ಪಾಠ ಹೇಳ್ಕೊಟ್ನ, ಅವನಿಗೆ ಸ್ಟೇಟ್ ಮತ್ತೆ ನ್ಯಾಷನಲ್ ಲೆವೆಲ್ ನಲ್ಲಿ ಒಳ್ಳೆ ರ್ಯಾಂಕ್ ಬಂತ, ಮೆಡಿಕಲ್ ಫ್ರೀ ಸೀಟ್ ಸಿಕ್ತಾ. ಈಗ ನೋಡಿ, ನಾನು ನಿಶ್ಚಿಂತೆಯಾಗಿ ಮನೆಯಲ್ಲೇ ಹೈಸ್ಕೂಲ್ ಮಕ್ಳಿಗೆ ಅಂತ ಟ್ಯೂಷನ್ ಸ್ಟಾರ್ಟ್ ಮಾಡಿದೀನಿ. ಪರ್ಸನಲ್ ಲೈಫು ಆಯ್ತು, ಪ್ರೊಫೆಷನಲ್ ಲೈಫ್ ಕೂಡ ಎಂಜಾಯ್ ಮಾಡ್ತಾ ಇದೀನಿ.
2: ರೀ ಪವಿತ್ರ, ನನಗೂ ಹರಿಣಿ ಅವ್ರ ತರಾನೇ ಬಿಗಿನಿಂಗ್ ನಲ್ಲಿ ಎಷ್ಟು ಕನ್ಫ್ಯೂಷನ್ ಆಗಿತ್ತು ಗೊತ್ತಾ? ನಮ್ಮ ಸೈಕಾಲಜಿನಲ್ಲಿ ಹೇಳೋ ಹಾಗೆ ಕಾಗ್ನಿಟಿವ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತಾರೆ. ಹಾಗೆ ನನ್ ಬಗ್ಗೆ ನಾನೇ ಯೋಚನೆ ಮಾಡೋದನ್ನ ಬದಲಾಯಿಸ್ಕೊಂಡೆ ಗೊತ್ತಾ?
0: ಓ, ಬಹಳ ಇಂಟ್ರೆಸ್ಟಿಂಗ್. ಅದ್ ಹೇಗೆ ರಿಯಲಿ? ಅದ್ ಸಾಧ್ಯನಾ ಪರಿಮಳ?
2: ಹೌದು ಹರಿಣಿ, ನಿಮಗ್ ಗೊತ್ತಾ, ನಮ್ಗೆಲ್ಲಾರ್ಗೂ ಪ್ಲಾಸ್ಟಿಸಿಟಿ ಅನ್ನೋ ಗುಣ ಇರುತ್ತೆ, ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಅಡಾಪ್ಟ್ ಆಗೋದು ಅಂತ. ನೋಡಿ, ನಮ್ ಕಾಲೇಜ್ ಡೇಸ್ ಮುಗಿತಾ, ನೆಕ್ಸ್ಟ್ ಮ್ಯಾರಿಡ್ ಲೈಫಾ. ಈಗ ನಮ್ಮ ನಿಜವಾದ ಪ್ರಿಫರೆನ್ಸ್ ನ ನಾವೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
3: ಕರೆಕ್ಟ್ ಆಗಿ ಹೇಳಿದ್ರಿ ಪರಿಮಳ. ಇಲ್ಲೇ ಇರೋದು ನೋಡಿ, ಹೆಣ್ಮಕ್ಳು ಕ್ವಾಲಿಫಿಕೇಶನ್ ಜೊತೆಗೆ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ.
1: ಹೌದು, ನೀವ್ ಹೇಳ್ದಂಗೆ ಅವ್ರ ಪರ್ಸನಾಲಿಟಿ ಅವಳ ಫ್ಯಾಮಿಲಿ ಮೇಲೆ, ಮಕ್ಳ ಮೇಲೂ ತುಂಬಾ ಪ್ರಭಾವ ಬೀರುತ್ತೆ ವಿಜಯ.
0: ಹೌದಲ್ವಾ?

0: ನೀವೆಲ್ಲ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದೀರ, ನನಗೂ ಸ್ವಲ್ಪ ನನ್ನನ್ನೇ ಅವಲೋಕನ ಮಾಡ್ಕೋಬೇಕು ಅನ್ಸುತ್ತೆ.
1: ಹಾಗಂತ ಹರಣಿ, ನಾವು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ನಮಗೆ ಅವಶ್ಯಕತೆ ಇದೆ ಅಂದಾಗ ಕೆಲ್ಸಕ್ಕೆ ಹೋಗೋಣ, ಇಲ್ವಾ? ಮನೆಯವರಿಗೆ ನಮ್ಮ ಅವಶ್ಯಕತೆ ಇದೆ ಅಂದಾಗ ನಾವ್ ಮನೆಯಲ್ಲೇ ಇರೋಣ. ಆಗ ನಮ್ಮ ಮತ್ತೆ ಮನೆಯಲ್ಲಿರೋ ಎಲ್ಲರ ಮಾನಸಿಕ ದೈಹಿಕ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತಲ್ವಾ? ಹಾಗೆ ಸಮಯಕ್ಕೆ ಸರಿಯಾಗಿ ನಾವು ಒಂದಷ್ಟು ಮಕ್ಕಳಿಗೆ ಮಾರ್ಗದರ್ಶನ ಕೊಡ್ಬೋದಾ? ಇದೆಲ್ಲ ನಮ್ದೇ ರೀ, ಹೆಣ್ಮಕ್ಳದೇ ಜವಾಬ್ದಾರಿ.
2: ನಿಜ ಪವಿತ್ರ, ನಾವ್ ಈ ರೀತಿ ಒಳಗೆ ಹೊರಗೆ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು ಕೂಡ ಕೆಲ್ಸದ ಬಗ್ಗೆ ತುಂಬಾ ಕಿರಿಕಿರಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾನ್ ಕಂಡ್ಕೊಂಡಿದ್ದೇನ್ ಗೊತ್ತಾ, ನಾನು ಓದಿರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆದ್ರೆ ನನಗೆ ಚಿಕ್ಕಂದಿನಿಂದನೂ ಪುಸ್ತಕಗಳನ್ನ ಓದೋದಕ್ಕೆ ಬಹಳ ಆಸಕ್ತಿ ಇತ್ತು. ಜೊತೆಗೆ ಏನ್ ಗೊತ್ತಾ, ಸ್ವಲ್ಪ ಬರೆಯೋ ಅಭ್ಯಾಸ ಇದೆ, ಈ ಹವ್ಯಾಸ ರೂಢಿಸ್ಕೊಂಡಿದ್ದೀನಿ. ಹಾಗಾಗಿ ಏನೇ ಕಿರಿಕಿರಿ ಅನ್ನಿಸ್ದಾಗ, ಎಲ್ಲ ಕೆಲಸದ ಸಂದರ್ಭಗಳಲ್ಲೂ ಮನಸ್ಸಿಗೆ ಬೇಜಾರಾದಾಗ ಅದನ್ನ ಕುತ್ಕೊಂಡು ಬರೀತೀನಿ. ಕೆಲವೊಂದ್ ಸರಿ ಅದನ್ನ ಪೇಪರ್ಗೂ ಕೂಡ ಹಾಕಿಸ್ತೀನಿ.
0: ಹೌದಾ? ನೀವು ಬರ್ದಿರೋದೆಲ್ಲ ಪೇಪರ್ ನಲ್ಲಿ ಬಂದಿದ್ಯಾ?
2: ಹೌದು, ಪೇಪರ್ ನಲ್ಲಿ ಅಷ್ಟೇ ಅಲ್ಲ ರೀ, ನಾನ್ ಬರ್ದಿರೋದನ್ನ ಆಕಾಶವಾಣಿಯಲ್ಲೂ ಓದಿದೀನಿ. ಜೊತೆಗೆ ನನ್ನ ಮಗ ಮತ್ತೆ ನನ್ನ ಮಗಳು ಇಬ್ರಿಗೂ ಬರೆಯೋ ಅಭ್ಯಾಸ ಮಾಡಿಸಿದೀನಿ. ಅವರಿಬ್ರು ಕೂಡ ಪುಟ್ ಪುಟ್ಟ ಕವನಗಳನ್ನ ರಚನೆ ಮಾಡ್ತಾರೆ, ಅದನ್ನ ಪೇಪರ್ಗೆ ಕಳಿಸ್ತೀನಿ. ಇನ್ನೂ ಕೆಲವನ್ನ ಆಕಾಶವಾಣಿ ಮಕ್ಕಳ ಕಾರ್ಯಕ್ರಮದಲ್ಲಿ ಕೂಡ ಕಳಿಸ್ಕೊಟ್ಟಿದೀನಿ.
0: ಹಾಗಾದ್ರೆ ಮಕ್ಕಳಿಗೂ ನಿಮ್ಗೂ ತುಂಬಾ ಖುಷಿ ಆಗಿರ್ಬೇಕಲ್ವಾ?
2: ಹೌದು, ಮತ್ತೆ ನಮ್ ಮಕ್ಕಳದಂತೂ ತುಂಬಾ ಚೆನ್ನಾಗಿ ರೇಡಿಯೋಲ್ ಬಂದ್ರೆ, ಪೇಪರ್ ನಲ್ಲಿ ಫೋಟೋ ಬಂದ್ರಂತೂ ನಮ್ಮ ಅತ್ತೆ ಮಾವ ತುಂಬಾನೇ ಖುಷಿ ಪಡ್ತಾರೆ.
0: ಹೌದಲ್ವಾ? ಮಕ್ಕಳಿಗೆ ಓದೋದ್ರ ಜೊತೆಗೆ ಹೀಗೆ ಎಕ್ಸ್ಟ್ರಾ ಕರಿಕ್ಯುಲರ್ ನಲ್ಲೂ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು.
2: ಹೌದು, ಮತ್ತೆ ನಾವು ಈ ಹವ್ಯಾಸ ಮಾಡಿಕೊಂಡು ಮಕ್ಕಳಿಗೂ ಅದನ್ನ ರೂಢಿಸಿಕೊಡೋದನ್ನ ಹೇಳ್ಕೊಟ್ರೆ ಎಲ್ಲರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ.
1: ಓಹೋ, ನಮ್ಮ ಸಕಲ ಕಲಾವಲ್ಲಭೇ ಸರಳ ಬರ್ತಾ ಇದ್ದಾರೆ, ಬನ್ನಿ ಬನ್ನಿ.
3: ಓ ಹಾಯ್, ಬಂದೆ ಬಂದೆ ಬಂದೆ.
1: ಓ ಹಾಯ್ ಸರಳ.
3: ಹಾಯ್. ಏನ್ರಿ ಎಲ್ಲ ಮಹಿಳಾ ಮಣಿಗಳು ಎಲ್ಲ ವಾಕಿಂಗ್ ಮಾಡೋದ್ ಬಿಟ್ಟು ಫುಲ್ ಚಾಟಿಂಗ್ ಮಾಡ್ತಾ ಇದೀರ ಅನ್ಸುತ್ತೆ.
1: ನಮ್ದು ಬರೀ ಚಾಟಿಂಗ್ ಅಲ್ಲಮ್ಮ, ಎಲ್ಲಾರು ಒಂದೊಂದ್ ರೌಂಡ್ ವಾಕಿಂಗ್ ಮಾಡಿದ್ವಿ. ನೌ ವಿ ಆರ್ ಡಿಸ್ಕಸಿಂಗ್ ಸಮಥಿಂಗ್.
3: ಹೌದಾ? ನಾನ್ ಇಲ್ದೆ ಅದೇನ್ ಡಿಸ್ಕಸ್ ಮಾಡ್ತಾ ಇದೀರಾ ನೀವೆಲ್ಲ?
4: ಹಾಯ್ ಸರಳ. ಅದೆಲ್ಲ ಇರ್ಲಿ, ತಾವೇನು ಇಷ್ಟು ದಿನ ಪಾರ್ಕ್ ಕಡೆ ಬರ್ಲೇ ಇಲ್ಲ, ಸರಳ ಅವರ ಸವಾರಿ ಎತ್ತ ಕಡೆ ಸಾಗಿತ್ತು.
3: ಅಯ್ಯೋ ಬಿಡಿ, ನಾನ್ ಹೋಗಿದ್ದು ಬಂದಿದ್ದು ದೊಡ್ಡ ರಹಸ್ಯ. ಹೊರ ರಾಜ್ಯದ ಹುಡುಗನ್ ಮದ್ವೆ ಮಾಡ್ಕೊಂಡ್ರೆ ಅವ್ರ ಕಡೆಯವರೆಲ್ಲ ಬಂದು ಒಂದೆರಡ್ ದಿನ ಇರೋದಕ್ಕೆ ಅಂತ ಬರ್ತಾರೆ, ದೂರದಿಂದ ಬಂದವರಲ್ವಾ, ಬಂದಿದ್ ಕಾರಣನೇ ಮರ್ತ್ ಬಿಟ್ಟು ಒಂದ್ ವಾರದ ತನಕ ಇಲ್ಲೇ ಇದ್ ಬಿಡ್ತಾರೆ.
1: ನೀವು ಬಿಡಿ ಸರಳ, ಬಂದವ್ರನ್ನ ಹೋದವ್ರನ್ನ ನೆಂಟ್ರನ್ನ ತುಂಬಾ ಚೆನ್ನಾಗಿ ಉಪಚರಿಸ್ತೀರ, ಅದಕ್ಕೆ ನಿಮ್ ಮನೆಗ್ ಬಂದವ್ರಿಗೆ ಹೋಗೋಕೆ ಇಷ್ಟ ಆಗಲ್ಲ.
3: ಅದೆಲ್ಲ ಇರ್ಲಿ, ನೀವೆಲ್ಲ ಸೇರ್ಕೊಂಡು ಏನ್ ಅಷ್ಟೊಂದ್ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಿ?
1: ಏನ್ ಗೊತ್ತಾ ಸರಳ, ಈ ನಮ್ ವಿಜಯ ಸುಮ್ನಿರ್ಲಾರ್ದೆ ಇಲ್ಲೊಂದು ಪ್ರೈವೇಟ್ ಕಾಲೇಜ್ ನಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡ್ಕೊಳ್ಳಿ ಅಂತ ಹರಿಣಿ ಹೇಳದ್ರ?
4: ಹ್ಮ್, ಅದಕ್ಕೇನೆ ಹರಿಣಿ ಹಸ್ಬೆಂಡ್ ಏನು ಬೇಡ, ಯಾಕ್ ಸ್ಟ್ರೈನ್ ತಗೊಳ್ತೀಯಾ, ಮಕ್ಳು ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗುವಂತೆ, ಈಗ ಸದ್ಯಕ್ಕೆ ಮನೇಲೆ ಇರು ಆರಾಮಾಗಿರು ಅಂತ ಹೇಳಿದ್ರಂತೆ.
2: ಅದಕ್ಕೆ ಹರಿಣಿಗೆ ನಾವೆಲ್ಲ ನಮ್ ನಮ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ವಿ, ಅದಕ್ಕೆ ಈಗ ನಿಮ್ದು ಒಪಿನಿಯನ್ ಏನು ಅಂತ ಹೇಳಿ.
3: ಹ್ಮ್, ನನ್ ಕೇಳಿದ್ರೆ ನಾನ್ ಹೇಳೋದ್ ಇದು ಒಂದೇ ನೋಡಿ, ಹೆಣ್ಮಕ್ಳು ಕೆಲ್ಸಕ್ ಹೋಗೋದು ಬಿಡೋದು ಅವ್ರಿಗ್ ಬಿಟ್ಟಿದ್ದು, ಅದು ಅವ್ರ ವೈಯಕ್ತಿಕ ನಿರ್ಧಾರ ಆಗಿರ್ಬೇಕು. ಮನೇಲಿ ಯಾರು ಒಂದ್ ಹೆಣ್ಣಿಗೆ ನೀನ್ ಕೆಲ್ಸಕ್ ಹೋಗು ಅಂತಾನು ಒತ್ತಾಯ ಮಾಡಬಾರ್ದು, ಹಾಗೆ ಹೋಗ್ಬಾರ್ದು ಅಂತಾನು ಅಡ್ಡಿ ಹಾಕ್ಬಾರ್ದು.
0: ಹೌದು, ಆದ್ರೆ ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ನಮ್ಮ ಮನೆಯವ್ರನ್ನ ಹೇಗ್ ಕನ್ವಿನ್ಸ್ ಮಾಡೋದು, ಮತ್ತೆ ಕೆಲ್ಸಕ್ ಹೋಗದೆ ಮನೇಲಿ ಇದ್ದಾಗ ಸೊಸೈಟಿನ ಹೇಗ್ ಫೇಸ್ ಮಾಡೋದು?
3: ನೀವ್ ಹೇಳೋದು ಸರಿ ಹರಿಣಿ, ನಮ್ ಮನೆಯವ್ರ ಏನ್ ಹೇಳ್ತಾರ ಗೊತ್ತಾ, ನೀನು ಬಿಇ ಎಂ ಟೆಕ್ ಮಾಡಿದ್ಯಾ, ಎಂ ಮ್ಯೂಸಿಕ್ ಬೇರೆ ಮಾಡಿದ್ಯಾ, ನೀನು ಮನೇಲೆ ಕೂತ್ರೆ ಸಮಾಜದಲ್ಲಿ ಜನ ನನ್ನನ್ ಏನಂತಾರೆ, ಇವನ್ ನೋಡಪ್ಪ ಹೆಂಡತಿಗೆ ಒಂದ್ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ.
5: ಸರಳ ಸರಳ.
3: ಹಾ ಹೇಳಿ.
5: ಬಾಯಿಲಿ
3: ಒಂದ್ ನಿಮಿಷ ಅಡ್ಗೆ ಮಾಡ್ತಾ ಇದೀನಿ.
5: ಬಂದ್ಯಾ?
3: ಈ ಬೆಳಗ್ ಬೆಳಗ್ಗೆನೆ ನಿಮ್ದೊಳ್ಳೆ, ಮಕ್ಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದೀನಿ, ಅಡ್ಗೆ ಕೆಲಸ ಎಲ್ಲ ಮುಗೀತು. ಬಂದೆ ಇರಿ, ಬಂದೆ ಬಂದೆ.
5: ಓ ಇವರಪ್ಪ, ಇವಳಿಗೆ ಯಾಕೆ ಇಷ್ಟು ಓದಿಸಿದ್ರೋ ಏನೋ, ಅಡುಗೆ ಮನೆ ಮಕ್ಕಳು ಅಂತಾನೆ ಇರ್ತಾಳೆ.
3: ಹ್ಮ್, ಇರಿ ಇರಿ ಬಂದೆ. ಬಾಯ್ ಪುಟ್ಟ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡು, ಹೋಗ್ಬಿಟ್ ಬಾ. ಆಲ್ ದಿ ಬೆಸ್ಟ್.
5: ಆಲ್ ದ ಬೆಸ್ಟ್ ಕಣ ಪುಟ್ಟೋ.

0: ಸರಳ, ಇಲ್ಲಿ ನೋಡು
1: ಏನಿದು,
0: ಫಾರಿನ್ ಕಂಪ್ನಿಲಿ ಎಂ ಟೆಕ್ ಮಾಡಿರೋರ್ಗೆ ಒಳ್ಳೆ ಓಪನಿಂಗ್ಸ್ ಇದೆಯಂತೆ, ಒಳ್ಳೆ ಪ್ಯಾಕೇಜ್ ಕೂಡ ಇದೆ, ಅಪ್ಲೈ ಮಾಡು ನೀನು.
1: ಏ, ನಾನು ಈಗಾಗಲೇ ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ, ನಾನಂತೂ ಕೆಲ್ಸಕ್ಕೆ ಹೋಗಲ್ಲ, ಹೋಮ್ ಮೇಕಿಂಗ್ ನಂಗೆ ತುಂಬ ಇಷ್ಟ.
0: ನೀನು ದುಡ್ಕೊಂಡು ಬಂದು ನನಗೆ ಕೊಡು ಅಂತ ಹೇಳ್ತಿಲ್ಲಮ್ಮ, ನೀನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗು ಅಂತ.
1: ಏ, ನಿಮ್ದೊಳ್ಳೆ ಕತೆ, ನನಗೆ ಮಾತ್ರ ಪ್ರೊಫೆಷನಲ್ ಲೈಫ್ಗಿಂತ ನನ್ನ ಪರ್ಸ್ನಲ್ ಲೈಫೇ ಇಂಪಾರ್ಟೆಂಟು.
0: ಅದು ಸರಿನೇ, ಆದರೆ ನೀನು ಹೊರಗೆ ಹೋಗಿ ನಿಮ್ಮ ಕಲೀಗ್ಸ್ ಜೊತೆಲಿ ಮಾತಾಡಿ ಇಂಟ್ರಾಕ್ಟ್ ಮಾಡಿ ಹಂಗೆಲ್ಲ ಬಂದರೆ ಒಂದು ಸೋಷಿಯಲ್ ಲೈಫ್ ನಿನಗೆ ಸಿಕ್ಕಿದಾಗ ಆಗುತ್ತಲ್ವಾ?
1: ಇವಾಗ ನನಗೆ ಸೋಷಿಯಲ್ ಲೈಫ್ ಸಿಕ್ಕಿಲ್ಲ ಅಂತ ನೀವು ಯಾಕೆ ಹೇಳ್ತಿದ್ದೀರಾ? ನೋಡಿ, ನಮ್ಮ ಮಕ್ಕಳು ಶಾಲೆಯಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಹೋಗ್ತೀನ, ಅಲ್ಲಿ ಎಷ್ಟು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ, ಟೀಚರ್ಸ್ ಎಲ್ಲ ಸಿಗ್ತಾರೆ, ದಿನ ಸಂಜೆ ಪಾರ್ಕ್ಗೆ ವಾಕಿಂಗ್ ಹೋಗ್ತೀನಿ, ಆನ್ಲೈನಲ್ಲಿ ಮೆಡಿಟೇಷನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ, ವಾರದಲ್ಲಿ ಒಂದಿನ ಮಕ್ಕಳಿಗೆ ಸಂಗೀತ ಕ್ಲಾಸ್ ತಗೋತಾ ಇದ್ದೀನಿ. ಇಲ್ಲೆಲ್ಲ ಸಿಗೋ ಜನರ ಜೊತೆ ಇಂಟ್ರಾಕ್ಷನ್ನು, ನಾನು ಮಾಡೋ ಇಂಟ್ರಾಕ್ಷನ್ನು ನನಗೆ ಸೋಷಿಯಲ್ ಲೈಫ್ ಸಿಕ್ಕಿದಾಗೆ ಅಲ್ವಾ?
0: ಅಮ್ಮ ತಾಯಿ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯ, ಯಾವ್ದಾದ್ರೂ ಕೆಲಸದವ್ರನ್ನ ಹಾಕೊಂಡ್ರೆ ನಿನಗೂ ಸುಲಭ ಅಲ್ವಾ? ಬೇಗ ಕೆಲಸ ಮುಗಿಯುತ್ತೆ, ಮನೆಗೆ ಮಕ್ಕಳು ಬರೋ ಹೊತ್ತಿಗೆ ನೀನ್ ಪ್ಲಾನ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡು ಅಂತ ಹೇಳ್ತಿರೋದು ನಾನು.
1: ಸುಮ್ನಿರ್ರಿ, ಕೆಲ್ಸದವ್ರಂತೆ ಕೆಲ್ಸದವ್ರು, ಅವ್ರು ಮಾಡೋ ಕೆಲಸನ ನಾನೇ ಮಾಡ್ಕೋತೀನಿ, ನನಗೆ ನಮ್ಮನೆ ಕೆಲಸ ಮಾಡೋದ್ರಲ್ಲೇ ಒಂದ್ ದೊಡ್ಡ ಖುಷಿ ಸಿಗುತ್ತೆ. ನಮ್ಮ ಅಜ್ಜಿ ಒಂದ್ ವಿಷಯ ಹೇಳ್ತಾ ಇದ್ರು.
0: ಹೌದಾ, ಏನು?
1: ಒಂದ್ ಹೆಣ್ಣು ಕೋಟೆ ಬೇಕಾದ್ರೂ ಗೆಲ್ಬೋದು, ಕೋಣೆ ಗೆಲ್ಲಕ್ಕಾಗಲ್ಲ ಅಂತ. ಇದ್ರ ಅರ್ಥ ಹೇಳ್ತೀರಾ?
0: ಸರಳಾ ದೇವಿ, ನೀನ್ ಹೇಳೋದೇ ನನ್ಗೆ ಅರ್ಥ ಆಗಲ್ಲ, ಇನ್ ನಿಮ್ ಅಜ್ಜಿ ಹೇಳೋದು ನನ್ಗೆಲ್ಲ ಅರ್ಥ ಆಗ್ಬೇಕು. ಸರಿ ಸರಿ, ನನ್ಗೆ ಆಫೀಸ್ಗೆ ಲೇಟ್ ಆಯ್ತು, ತಿಂಡಿ ಕೊಡು.
1: ಹ್ಞೂ, ಬಂದೆ ಬಂದೆ. ತಗೊಳ್ಳಿ ರೀ. ಏನ್ ಗೊತ್ತಾ, ನಿನ್ನೆ ನಿಮ್ ತಂಗಿ ಫೋನ್ ಮಾಡಿದ್ಲು.
0: ಹೌದಾ?
1: ಈ ಮೇ ಅಲ್ಲಿ ಮೈಸೂರಿಗೆ ಬರ್ತೀನಿ ಅತ್ಗೆ ಅಂತ ಹೇಳಿದ್ಲು, ಒಂದ್ ತಿಂಗಳು ಇಲ್ಲೇ ಇರ್ತೀನಿ ಅಂದ್ಲು. ನಾನು ಆಯ್ತು ಅಂದೆ. ಪಾಪ, ಅಣ್ಣ ತಂಗಿ ಇಬ್ರು ಸೇರಿ ಎಷ್ಟು ದಿನ ಆಯ್ತು, ಎಲ್ಲ ಖುಷಿಯಾಗಿರ್ಲಿ ಅಂತ ನಾನು ಹೂ ಅಂದೆ ರೀ.
0: ಓ ಹೌದಾ, ಒಳ್ಳೇದಾಯ್ತು ಬಿಡು. ಅದ್ ಸರ್, ಇದೇನು ಸೈನ್ ತೀಟಾ ಕಾಸ್ ತೀಟಾ ಅಂತೆಲ್ಲ ಬರ್ದಿದ್ಯಾ?
1: ಓ ಅದಾ, ಅದು ಕ್ವಶನ್ ಪೇಪರು. ನಮ್ ಮಗಳಿಗೆ ಅವಳ ಕಾಲೇಜ್ ನಲ್ಲಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾರಂತೆ, ಅದಕ್ಕೆ ಮನೇಲೂ ಎಲ್ಲಾರು ಅವಳಿಗೆ ಒಂಚೂರು ಸ್ವಲ್ಪ ಪ್ರಿಪರೇಷನ್ ಹೆಲ್ಪ್ ಮಾಡೋಣ ಅಂತ. ಅದಕ್ಕೆ ನಾನೊಂದಿಷ್ಟು ಕ್ವಶನ್ಸ್ ನ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ಅವಳು ಸಂಜೆ ಬಂದ ಮೇಲೆ ಅವಳ ಹತ್ರ ಇದನ್ನೆಲ್ಲ ಸಾಲ್ವ್ ಮಾಡಿಸ್ಬೇಕು, ರಿವಿಷನ್ ಮಾಡಿಸ್ದಂಗಾಗತ್ತೆ.
0: ಓ ಹೌದಾ, ಒಳ್ಳೆ ಕೆಲಸ, ಮಾಡಿಸು ಮಾಡಿಸು.
1: ಮತ್ತೆ ಇನ್ನೊಂದೇನ್ ಗೊತ್ತಾ, ಅತ್ತೆ ಪಾಪ ಒಬ್ರೇ ಒದ್ದಾಡೋದ್ ನೋಡಕ್ ಆಗ್ತಾ ಇಲ್ಲ ಕಣ್ರಿ. ನಮ್ ಪುಟ್ಟಿದ ಎಕ್ಸಾಮ್ ಮುಗಿದ್ಮೇಲೆ ಅವ್ರಿಗೊಂದು ಆಪರೇಷನ್ ಮಾಡ್ಸಣ್ವಾ?
0: ಓ ಹೌದಲ್ವಾ ಸರಳ, ಸರಿ ಸರಿ. ಮಗಳದು ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳು, ನಾನು ಡಾಕ್ಟರ್ಗೆ ಫೋನ್ ಮಾಡಿ ಡೇಟ್ ಫಿಕ್ಸ್ ಮಾಡಿಸ್ತೀನಿ.
1: ಆಯ್ತು ರೀ, ಮಗಳು ಬಂದ ತಕ್ಷಣ ಕೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಇವಾಗ ನೀವು ಆಫೀಸ್ಗೆ ಹೋಗ್ತಾ ನನ್ನನ್ನು ಮಾರ್ಕೆಟ್ ಹತ್ರ ಬಿಟ್ಬಿಡಿ, ನಾನು ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಗೊಂಡು ಬರಬೇಕು.
0: ಅದನ್ನೆಲ್ಲ ತಗೊಂಡು ಹೇಗೆ ಬರ್ತೀಯಾ?
1: ಬರ್ತೀನಿ ಕ್ಯಾಬ್ ಬುಕ್ ಮಾಡಿಕೊಂಡು. ನನಗೇನು ಹೊಸ್ದಾ, ನೀವು ಸ್ವಲ್ಪ ಬೇಗ ಬನ್ನಿ, ನಾನು ಬಂದು ಮಧ್ಯಾಹ್ನ ಅಡುಗೆ ಮಾಡಬೇಕು, ಅತ್ತೆಗೆ ಬೇರೆ ಊಟ ಬಡಿಸ್ಬೇಕು, ಅವ್ರಿಗೆ ಮಾತ್ರೆ ಎಲ್ಲ ಕೊಡಬೇಕು, ಆಮೇಲೆ ಲೇಟ್ ಆಗಿಬಿಡತ್ತೆ.
0: ಬಂದೆ ಬಂದೆ, ರೆಡಿ ಇದ್ದೀನಿ, ಒಂದೇ ನಿಮಿಷದಲ್ಲಿ ಬಂದೆ. ಸರಳ, ನೀವು ಹೆಣ್ಮಕ್ಳು ನಿಜಕ್ಕೂ ಸೂಪರ್ ವುಮೆನ್. ಇವತ್ತು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋರು ನೀವೇನೆ, ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ನೋಡು.
1: ಇರ್ಲಿ ಇರ್ಲಿ, ಇವಾಗ ಹಿಂಗೆ ಲೆಫ್ಟ್ ತಗೊಳ್ಳಿ ಅಲ್ಲೇ.
0: ಸರಳ, ಈ ಆಫೀಸ್ ಕೆಲಸ ಹೇಗೆ ಅಂದ್ರೆ ನೋಡಿ, ಈ ಪ್ರಾಜೆಕ್ಟ್ ಮುಗೀತು ಅಂದ್ರೆ ಹೊಸ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀವಿ. ಹೇಗಿದ್ರು ಬೇರೆ ಆಫರ್ ಅನ್ನಿಸ್ತಾ ಕಂಪ್ನಿ ಚೇಂಜ್ ಮಾಡ್ತೀವಿ. ಇಲ್ಲಿ ವರ್ಕ್ ಪ್ಯಾಟರ್ನ್ ಚೇಂಜ್ ಮಾಡೋದ್ರಿಂದ ಕಂಪ್ನಿಯಲ್ಲಿ ನಿನಗೆ ಪ್ರಮೋಷನ್ ಅಂತ ಬೇರೆ ಕೊಡ್ತಾರೆ. ಆದರೆ ಮನೆ ಕೆಲಸದಲ್ಲಿ ಸಾಕು ಅನ್ಸಿದ್ರೆ ರಿಟೈರ್ಮೆಂಟ್ ತಗೊಳಕ್ಕಾಗಲ್ಲ ನೋಡು. ಕೆಲಸ ಅಂದರೆ ಕೆಲಸ, ಬೆಳಗ್ಗೆ ತಿಂಡಿ ಆಯ್ತಾ ಮಧ್ಯಾಹ್ನದ ಊಟ ಮಾಡಬೇಕು, ಮಧ್ಯಾಹ್ನದ ಊಟ ಮುಗೀತಾ ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು. ಮುಗೀತು ಅನ್ನೋದೇ ಇಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ರಾತ್ರಿ, ಹೀಗೆ ರಿಸ್ಟಾರ್ಟ್ ಆಗ್ತಾನೇ ಇರುತ್ತೆ.
1: ಅದಕ್ಕೆ ರೀ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಹೊರಗಡೆ ಕೋಟೆ ಬೇಕಾದ್ರೆ ಗೆದ್ಬಿಡ್ಬೋದು, ಆದ್ರೆ ಮನೆ ಒಳಗಡೆ ಕೆಲಸ ನಮ್ಮನ್ ಗೆಲ್ಲೋಕ್ ಬಿಡೋದಿಲ್ಲ ಅಂತ.
0: ಕೋಟೆ ಗೆದ್ರು ಕೋಣೆ ಗೆಲ್ಲಲಾಗದು.
1: ಆಯ್ತು, ನಿಲ್ಸಿ ನಿಲ್ಸಿ, ಇಲ್ಲೇ ಇಲ್ಲೇ ಇಲ್ಲೇ ಬಂತು ಅಂಗಡಿ.
0: ಸರಿ, ಹುಷಾರಾಗಿ ಹೋಗ್ಬಾ. ಬಾಯ್
1: ಬಾಯ್ ಬಾಯ್.

0: ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋ ನೇಚರ್ ಕೂಡ ನಮ್ ಹೆಣ್ಮಕ್ಳಿಗಿರ್ಬೇಕು. ಆ ಕೆಪಾಸಿಟಿನ ನಾವೇ ಬೆಳೆಸ್ಕೋಬೇಕು.
1: ಹೌದ್ ಸರಳ, ನೀವ್ ಹೇಳೋ ಸರಿ. ನಾವು ಮನೇಲೇ ಇರೋರು, ಬರೀ ಗೃಹಿಣಿ, ಹೊರಗೆ ಎಲ್ಲೂ ಕೆಲ್ಸಕ್ ಹೋಗಲ್ಲ ಅಂತ ನಮಗ್ ನಾವೇ ಇನ್ಫೀರಿಯಾರಿಟಿ ಫೀಲ್ ಮಾಡ್ಕೋಬಾರ್ದಲ್ವಾ? ನೋಡಿ, ನಾವು ಮನೇಲಿದ್ರು ಎಷ್ಟೊಂದು ಪಾತ್ರಗಳನ್ನ ಮಾಡ್ತೀವಲ್ವಾ?
2: ನಿಜ. ಮತ್ತೆ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಎಷ್ಟೊಂದ್ ಪ್ರಿಪರೇಷನ್ ಜೊತೆಗ್ ಮಾಡ್ಕೋತೀವಿ ಅಲ್ವಾ? ಆಫೀಸ್ಗಳಲ್ಲಿ ಮಾಡ್ತಾರಲ್ಲ ಓಟಿ ಅಂತ, ಆತರ ನಾವ್ ಎಕ್ಸ್ಟ್ರಾ ಟೈಮ್ ವರ್ಕ್ ಕೂಡ ಮನೇಲ್ ಮಾಡ್ತೀವಿ.
1: ಜೊತೆಗೆ ಹಬ್ಬಗಳು ಬಂದ್ರೆ ಆಗಂತೂ ಎಷ್ಟ್ ಕೆಲ್ಸ ಮಾಡ್ಕೋತೀವಲ್ವಾ?
3: ಅಲ್ಲರಿ, ನೀವುಗಳು ಹೇಳ್ತಿರೋದು ಹಬ್ಬ ಹರಿದಿನಗಳು, ಅತಿಥಿಗಳು ಬಂದಾಗ ಬಹಳ ಕೆಲ್ಸ ಮಾಡ್ತೀವಿ ಅಂತ ಅಲ್ವಾ? ಆಗ ಮಾತ್ರ ಅಲ್ಲರಿ, ಪ್ರತಿ ದಿನ ಕೆಲ್ಸನೇ. ಈಗ ನೋಡಿ, ಮನೆ ಕೆಲ್ಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರ, ಮತ್ತೆ ಅವರಿಗೆ ಸಂಜೆ ಕೂರ್ಸಿ ಪಾಠ ಹೇಳ್ಕೊಡ್ಬೇಕು, ಜೊತೆಗೆ ರಾತ್ರಿ ಅಡುಗೆನೂ ಮಾಡ್ಬೇಕು.
2: ಏ ಅದಿರ್ಲಿ ಬಿಡಿ, ವಯಸ್ಸಾದ ಅತ್ತೆ ಮಾವ ಇರ್ತಾರ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಅಂತಾನೆ ಬೇರೆ ಅಡ್ಗೆ ಮಾಡ್ಬೇಕು, ಟೈಮ್ ಟೈಮ್ಗೆ ಅವ್ರಿಗೆ ಮಾತ್ರೆ ಬಿಸಿನೀರ್ ಕೊಡ್ಬೇಕು, ಜಾಸ್ತಿ ಸತಿ ಹಾಸ್ಪಿಟಲ್ ಚೆಕಪ್ ಗಳಿಗೆ ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ಏನ್ ನಮ್ ಜವಾಬ್ದಾರಿ ಅಲ್ವಾ?
0: ನೋಡಿ, ಮತ್ತೆ ನಾವು ಒಂಥರ ಸ್ಟೇಜ್ ಮೇಲೆ ಏಕಪಾತ್ರ ಅಭಿನಯ ಮಾಡೋ ಹಾಗೆ, ಮನೆಯಲ್ಲಿ ಹುಷಾರಿಲ್ದೇ ಇರೋರ್ಗೆ ಸುಧಾರಿಸಕ್ಕೆ ನರ್ಸ್ ಆಗಿರ್ಬೇಕು, ಮಕ್ಳಿಗೆ ಪಾಠ ಹೇಳ್ಕೊಡಕ್ಕೆ ಟೀಚರು ಆಗಿರ್ಬೇಕು.
2: ಅಬ್ಬಬ್ಬಾ, ಒಳ್ಳೊಳ್ಳೆ ತರಕಾರಿ ಹಾಕಿ ರುಚಿ ರುಚಿಯಾದ ಬಿಸಿ ಅಡಿಗೆ ಮಾಡಿ ಬಡಿಸುವಾಗ ಬೆಸ್ಟ್ ಕುಕ್ ಆಗಿರೋದು, ಆಗಾಗ ಗೆಸ್ಟ್ ಗಳನ್ನ ಸತ್ಕರಿಸುವಾಗ ಒಳ್ಳೆ ಹೋಸ್ಟ್ ಆಗಿರೋದು.
1: ರೀ ಅದಿರ್ಲಿ, ಮನೇಲಿ ಯಾವ ಸಾಮಾನಿಲ್ಲ, ಕಾಳು ಬೇಳೆಗಳು ಎಷ್ಟಿದೆ, ಯಾವ ತರಕಾರಿ ಬೇಗ ಹಾಳಾಗತ್ತೆ, ಯಾವ ಕಾಳು ಹುಳ ಹಿಡಿಯುತ್ತೆ, ಯಾವ್ದನ್ನ ತರಿಸ್ಬೇಕು, ಎಷ್ಟು ತರಿಸ್ಬೇಕು ನೋಡ್ರಿ. ಇದೆಲ್ಲ ಮಾಡುವಾಗ ನಾವು ಒಂಥರ ಕ್ವಾಂಟಿಟಿ ಕಂಟ್ರೋಲರ್ ಜೊತೆಗೆ ಎಕನಾಮಿಸ್ಟ್ ಕೂಡ ಆಗಿರ್ತೀವಲ್ವಾ? ಹಾಗನ್ಸಲ್ವಾ ನಿಮ್ಗೆ?
0: ಹೌದಪ್ಪ, ನಾವ್ ಇಷ್ಟೆಲ್ಲ ಪಾತ್ರಗಳನ್ನ ಮಾಡ್ತಾ ಇದ್ರು ನಮ್ಗೆ ಯಾಕೆ ಈ ಸಮಾಜದಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಬರೀ ಮನೇಲೇ ಇದ್ದೀರಾ ಅಂತ ಕೇಳ್ತಾರಲ್ಲ, ಯಾಕೆ ಅಂತ.
3: ಹರಿಣಿ, ನೀವ್ ಹೇಳ್ದಾಗ ಅನ್ನಿಸ್ತು, ಛೇ, ನಾವು ಯಾವುದೇ ಸಂಬಳ ಇಲ್ಲದೆ ಕೆಲ್ಸ ಮಾಡ್ತೀವಿ ಅಂದ್ರೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಇಲ್ಲ ನೋಡಿ, ಅದಕ್ಕೆ ನಮ್ ಬಗ್ಗೆ ಅಷ್ಟೊಂದು ಅಗೌರವನ ಜನಕ್ಕೆ ಅಂತ.
0: ಹಾಗಲ್ಲ ರೀ, ಈಗ ನೋಡಿ, ವಿಶೇಷ ಚೇತನರಿಗೆ ಏಜ್ ಓಲ್ಡ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ರಿಟೈರ್ಡ್ ಆದವ್ರಿಗೆ ಪೆನ್ಷನ್ನು, ಹೀಗೆಲ್ಲ ಕೊಡ್ತಾರಲ್ಲ, ಹಾಗೆ ನಾವು ವಿದ್ಯಾವಂತ ಗೃಹಿಣಿಯರಾಗಿ ಗೌರವಧನ ಅಂತ ನಮ್ಗೆ ನಿಶ್ಚಿತ ದಿನಗಳಲ್ಲಿ ಸಿಕ್ಕಿದ್ರೆ ಸಮಾಜದಲ್ಲಿ ಸ್ವಲ್ಪನಾದ್ರೂ ಗೌರವ ಸಿಕ್ತಿತ್ತೇನೋ ಅಲ್ವಾ?
2: ಹೌದು, ನೀವದನ್ ಚೆನ್ನಾಗಿ ಹೇಳಿದ್ರಿ.
0: ಹೌದು, ನನ್ಗಂತೂ ಅನ್ಸುತ್ತೆ ನಾವು ಮನೇಲಿ ಇದ್ಕೊಂಡೆ ಇಷ್ಟೆಲ್ಲ ಪಾತ್ರಗಳನ್ನ ಮಾಡ್ತೀವಿ, ಆದ್ರೂ ಸಂಬಳ ಇರ್ಲಿ ಇಲ್ದೇ ಇರ್ಲಿ ನಾವೆಲ್ಲ ಸೂಪರ್ ವುಮೆನ್ ಅಲ್ವಾ? ನಾವ್ ಯಾಕೆ ಬೇಜಾರು ಮಾಡ್ಕೋಬೇಕು ಹೇಳಿ?
3: ಹೌದು, ನಾವು ಮನೆಯಲ್ಲಿ ಎಲ್ಲರಿಗೂ ನಮ್ಮ ಸಮಯವನ್ನ ಸಾಕಷ್ಟು ಕೊಟ್ಟಿರ್ತೀವಿ, ಈಸಿಯಾಗಿ ಅವೈಲಬಲ್ ಆಗಿರ್ತೀವಿ. ಅಂದ್ರೆ ಕ್ವಾಂಟಿಟೇಟಿವ್ ಟೈಮ್ ಜೊತೆಗೆ ಕ್ವಾಲಿಟಿ ಟೈಮ್ ಕೂಡ ಕೊಟ್ಟಿರ್ತೀವಿ.
1: ಹೌದ್ರಿ ಪರಿಮಳ, ನಾವು ಹೊರಗೋಗಿ ದುಡ್ದು ಮಕ್ಕಳಿಗೆ ಆಸ್ತಿ ಮಾಡಿದ್ರು, ಮನೇಲೇ ಇದ್ದು ಮಕ್ಕಳನ್ನ ಗಮನಿಸಿ ಅವರಿಗೆ ಒಳ್ಳೆ ಸಂಸ್ಕಾರ ನೀಡ್ತೀವಿ, ರೀತಿ ನೀತಿಗಳನ್ನ ಕಲಿಸ್ತೀವಿ, ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡ್ತೀವಲ್ವಾ?
2: ಹೌದ್ರಿ, ಆ ನಮ್ಮ ಪರಿಶ್ರಮನ ಯಾರು ಪರಿಗಣಿಸೋದೇ ಇಲ್ಲ, ನಮ್ದೊಂದು ರಿವಾರ್ಡ್ಲೆಸ್ ಜಾಬ್ ಅನ್ಸಲ್ವಾ?
0: ಹೌದು, ಅದಕ್ಕೆ ಒಂದೊಂದ್ಸಾರಿ ಬೇಜಾರಾಗತ್ತೆ. ಮಕ್ಕಳು ಒಳ್ಳೆಯವರಾದ್ರೆ ಅಪ್ಪ ಅಮ್ಮ ಇಬ್ರು ಹೊಗಳುತ್ತೆ ಸಮಾಜ, ಅದೇ ಮಕ್ಕಳು ಕೆಟ್ಟದಾರಿ ಹಿಡಿದ್ರೆ ತಾಯಿಯೇ ಅಲ್ವಾ ಕಾರಣ?
4: ರೀ ಯಾರ್ ಏನಾದ್ರೂ ಹೇಳಿ, ನಮ್ �ಬಗ್ಗೆ ನಮಗ್ ಹೆಮ್ಮೆ ಇರ್ಬೇಕು. ನಮ್ ಸಂಸಾರದಲ್ಲಿ ಎಲ್ರು ಆರೋಗ್ಯವಾಗಿದ್ದು ನಾವು ಜವಾಬ್ದಾರಿಯಿಂದ ಎಲ್ಲಾ ಪಾತ್ರಗಳನ್ನ ನಿರ್ವಹಿಸ್ತಾ ಇದೀವಿ ಅಂದ್ರೆ ಸಮಾಜಕ್ಕೆ ಅದೇ ನಮ್ಮ ದೊಡ್ಡ ಕೊಡುಗೆ. ಅದಕ್ಕೆ ಹೇಳೋದು,
5: ನಾವು ಸೂಪರ್.

0: ನೋಡಿದ್ರಲ್ವಾ, ಹಿಂಗೆ ನಮ್ಮ ಮನೆಯವ್ರನ್ನ ನಾನು ಕನ್ವಿನ್ಸ್ ಮಾಡಿದ್ದು.
1: ವಾವ್, ನೀವು ಸರಿ ಬಿಡಿ, ಕನ್ವಿನ್ಸ್ ಮಾಡೋ ಕಲೆ ಸಹನೂ ನಿಮಗ್ ಬರುತ್ತೆ.
2: ಮತ್ತೆ ಸುಮ್ನೆ ಹೇಳ್ತೀವಾ ನಮ್ ಸರಳ ಸಕಲ ಕಲಾ ವಲ್ಲಭೆ ಅಂತ?
0: ಹೌದೌದು, ಮತ್ತೆ ಮನೆ ಅಂದ್ರೆ ಒಳಗಡೆ ಒಂದ್ ತೀರ್ಮಾನದ ಬಗ್ಗೆ ಕ್ಲಾರಿಟಿ ಇರ್ಬೇಕು.

ನಾವು ಸೂಪರ್ ವಿಮೆನ್ನೆ ನಾಟಕ ಕೇಳಿದಿರಿ. ರಚನೆ ನೇತ್ರಾ ಕೆ, ಪಾತ್ರ ಪರಿಚಯ ಪವಿತ್ರ ನೇತ್ರ, ಪರಿಮಳ ಸುರಭಿ, ವಿಜಯ ಚಿನ್ಮಯಿ, ಹರಿಣಿ ಆಹಿರಿ ಪುಟ್ಟಿ, ಸರಳ ಕೀರ್ತನ, ಹರೀಶ್ ದಿಗ್ವಿಜಯ ಬಿ ಹಾಗೂ ಸತೀಶ್ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಸಹಕಾರ ಸಹನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ.

0: ಲೋ ಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ ಸರಿಯಾಗಿ 12:30 ಹಾಗೂ 46 ಸೆಕೆಂಡುಗಳು.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
2: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2nd and 4th ಬುಧವಾರ ಪೂರ್ವಾಹ್ನ 11:00 ಪ್ರಸಾರವಾಗುತ್ತಿದೆ. ಈ ಬಾರಿ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 285th ಕಾರ್ಯಕ್ರಮ ನಾಳೆ ಪೂರ್ವಾಹ್ನ 11:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

0: ಆತ್ಮೀಯ ಕೇಳುಗರೆ, ನಾಳೆ ರಾತ್ರಿ 8 ಗಂಟೆಗೆ ಏನಪೋಯ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸಂಧಿವಾತದ ಲಕ್ಷಣಗಳು ಮತ್ತು ಪರಿಹಾರ. ಭಾಗವಹಿಸುವ ವಿಷಯ ತಜ್ಞರು ಏನಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮೆಟಾಲಜಿ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 9 9 2 2 2 6 1 1 2 2 2 3 6 1 1. ನಮ್ಮ ಎಸ್ಟಿಡಿ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ನಾಳೆ ರಾತ್ರಿ 8 ಗಂಟೆಗೆ ಏನಪೋಯ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಕೇಳುಗರೆ ಗಮನಿಸಿ, ಇನ್ನು 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದ ಚಿಕಿತ್ಸೆ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಒಂದಾದ ಪ್ರಧಾನಮಂತ್ರಿ ರಾಷ್ಟೀಯ ಗೋಕುಲ್ ಮಿಷನ್ ಯೋಜನೆಯ ಕುರಿತು ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಪರಮೇಶ್ವರ ಹೆಗಡೆ ಹಾಡಿರುವ ವಚನಗಳು. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಪಂಕಜ್ ಉದಾಸ್ ಹಾಡಿರುವ ಗಜಲ್ಗಳನ್ನು ಆಲಿಸಬಹುದು. ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಗುರುಗಳು ಮಾಧವ ಅಡಿಗ, ವಿದ್ಯಾರ್ಥಿಗಳು ಪ್ರಣೀತ ಹಾಗೂ ಪನ್ನಗ ಮಯ್ಯ. 5:45 ಕನ್ನಡ ಚಿತ್ರಗೀತೆಗಳ ಪ್ರಸಾರ. 6:10 ಭಕ್ತಿಗೀತೆಗಳು. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮವನ್ನು ಕೇಳುವಿರಿ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ್ದಾರೆ ಆಯುರ್ವೇದ ತಜ್ಞರಾದ ಡಾ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಮನುಷ್ಯನ ದೇಹಕ್ಕೆ ಬರುವಂತಹ ವ್ಯಾಧಿಗಳು ಹಲವಾರು. ನಾವು ಸಾಮಾನ್ಯವಾಗಿ ತಡ್ಕೊಳ್ಳುವಂತಹ ವ್ಯಾಧಿಗಳಿದ್ವು ಅಂತಂದ್ರೆ ವೈದ್ಯರ ಹತ್ತಿರಕ್ಕ ಹೋಗುದಿಲ್ಲ. ಇರ್ಲಿ ಬಿಡು, ಇವತ್ ಕಡಿಮೆ ಆಗ್ತದ, ನಾಳೆ ಕಡಿಮೆ ಆಗ್ತದ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಆದ್ರೆ ಕೆಲವು ವ್ಯಾಧಿಗಳು ಹೆಂಗಿರ್ತಾವ ಅಂತಂದ್ರ ಗೊತ್ತಿಲ್ಲದೆ ನಮ್ಮ ಜೀವ ಹೈರಾಣ ಮಾಡ್ಬಿಟ್ಟಿರ್ತಾವ. ಆವಾಗ ನಾವು ಅಲೋಪತಿಗೆ ಹೋಗುದು, ಆಯುರ್ವೇದಕ್ಕೆ ಹೋಗುದು, ಹೋಮಿಯೋಪತಿಗೆ ಹೋಗುದು ಅನ್ನೋ ದ್ವಂದ್ವದೊಳಗ ಸಿಕ್ಕಾಕೊಳ್ತೀವಿ. ನಮ್ಮ ಭಾರತೀಯ ಪುರಾತನ ವೈದ್ಯ ಪದ್ಧತಿ ಅಂದ್ರೆ ಆಯುರ್ವೇದ ಪದ್ಧತಿ. ಇದು ಒಂದು ಸಲ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ ಅಂತಂದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಅದ ಅನ್ನೋ ಸಿದ್ಧಾಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದೊಳಗೆ ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವಂತ ತೊಂದರೆಗಳು ಯಾವವು, ಇವು ಯಾಕೆ ಬರ್ತಾವ, ಲಕ್ಷಣಗಳು ಏನು, ಮತ್ತೆ ಇದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸಾ ಕ್ರಮ ಇದೆ, ಔಷಧೋಪಚಾರ ಆಗಬಹುದು ಅಥವಾ ಮೆಡಿಕಲ್ ಯೋಗ ಅಂತ ಹೇಳ್ತೀವಿ ಅದಾಗಬಹುದು, ಬೇರೆ ಬೇರೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಲಭ್ಯ ಇದೆ ಅನ್ನೋ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು ಈ ಆಯುರ್ವೇದ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ, ಸಾಕಷ್ಟು ಅನುಭವವನ್ನು ಕೂಡ ಹೊಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು.
2: ನಮಸ್ಕಾರ
1: ಡಾಕ್ಟರ್. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಬಹಳ ಪ್ರಮುಖವಾದ ಅಂಗ ಅಂದ್ರೆ ಬೆನ್ನು ಹುರಿ. ನಮ್ಗೆ ಕೂಡ್ಲಿಕ್ಕಾಗ್ಲಿ, ಮಲಗ್ಲಿಕ್ಕಾಗ್ಲಿ, ಓಡಾಡ್ಲಿಕ್ಕಾಗ್ಲಿ, ಬಗ್ಲಿಕ್ಕೆ ಎಲ್ಲದಕ್ಕೂ ನಮ್ಮ ಬೆನ್ನು ಹುರಿ ಬಹಳ ಪ್ರಧಾನವಾದದ್ದು. ಈ ಬೆನ್ನು ಹುರಿಯ ಜೊತೆ ಜೊತೆಗೆ ದೇಹದ ಇತರ ಸಂದುಗಳು, ಜಾಯಿಂಟ್ಸ್ ಅಂತ ಹೇಳ್ತೀವಿ, ಇವು ಎಷ್ಟೋ ಸಮಯದಲ್ಲಿ ನಮಗೆ ಬೀಳ್ಬೇಕಂತಾನೆ ಇಲ್ಲ, ಹಂಗಂಗೇನೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳಿಕ್ ಶುರು ಆಗ್ತದೆ, ಬೆನ್ನು ಹುರಿ ಸಮಸ್ಯೆಗಳು ಕಾಣಿಸ್ಲಿಕ್ ಶುರು ಆಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಈ ತರಹದ ನೋವುಗಳು ಮನುಷ್ಯನನ್ನ ಕಾಡ್ತದೆ ಅಂತ ಹೇಳ್ತೀರಿ?
2: ಈಗ ಇದರಲ್ಲಿ ಬೆನ್ನು ಹುರಿ ಏನಿದೆಯಲ್ಲ ಅದು ಮೂಲಭೂತ ಸಿದ್ಧಾಂತ ಆಗುತ್ತೆ ನಮ್ಮ ಪೋಶ್ಚರ್ ಮೇಂಟೈನ್ ಆಗ್ಲಿಕ್ಕೆ. ಸೊ ಅದರಲ್ಲಿ ಏನಾದ್ರೂ ಏರ್ಪೇರ್ ಆದ್ರೆ ನಿಮ್ಮ ಶರೀರದ ಯಾವ ಭಾಗಗಳು ಅದರಿಂದ ತೊಂದರೆ ಒಳಪಡಬಹುದು. ಈಗ ಬೆನ್ನು ಹುರಿ ತೊಂದರೆಗಳು ಯಾಕೆ ಆಗುತ್ತೆ, ಒಂದು ಈಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಈಗಿನ ಲೈಫ್ ಸ್ಟೈಲು ಅದು ಒಂದು ಮೇನ್. ಆಮೇಲೆ ಇದು ಬಿಟ್ಟು ಇಂಜುರೀಸ್, ಆಕ್ಸಿಡೆಂಟ್ಸು ಅಥವಾ ಯಾವ್ದಾದ್ರು ಜರ್ಕ್ಸ್ ಅಥವಾ ಯಾವ್ದಾದ್ರು ನೀವು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಾ, ಹಬ್ಬದಲ್ಲಿ ನೀವು ಓವರ್ ಎಕ್ಸೈಟ್ ಆಗಿ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಎಲ್ಲಾನು ಮಾಡುವಾಗ ಆ ಸ್ಪೈನ್ ನಲ್ಲಿ ಏನ್ ಮೂಮೆಂಟ್ಸ್ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ನೀವು 2-3 ಮೂಮೆಂಟ್ಸ್ ಮಾಡ್ಲಿಕ್ಕೆ ನೋಡ್ತೀರ, ಬಗ್ಗೋದು, ಸೈಡಿಗೆ ತಿರುಗುವುದು. ಆತರ ಮಾಡುವಾಗ ಆ ಬೆನ್ನು ಹುರಿಯ ಮಾಂಸಖಂಡಗಳಲ್ಲಿ ಊತ ಉಳ್ಕೊಳ್ಳುತ್ತೆ. ಮಾಂಸಖಂಡಗಳ ಊತದಿಂದ ಆ ಬೆನ್ನು ಹುರಿಯ ಅಸ್ಥಿಗಳು ಅಂತ ಇರುತ್ತೆ, ನಾವು 33 ಇದೆ ಬೆನ್ನು ಹುರಿಯಲ್ಲಿ. ಸೊ ಅದರಲ್ಲಿ ಬಿಗಿತ ಉಂಟಾಗಿ ಆ ಸಂಧಿಗಳು ಸೈಡಿಗೆ ಸರ್ಕೊಳ್ಳುತ್ತೆ. ಸೈಡಿಗೆ ಸರ್ಕೊಳ್ಳೋದು ಅಂದ್ರೆ ಅದರೊಂದು ಅಲೈನ್ಮೆಂಟ್ ಇದೆ ಸ್ಪೈನ್ ಇದ್ದು. ಸೊ ನಾರ್ಮಲ್ ಸ್ಟ್ರಕ್ಚರ್ ಪ್ರಕಾರ ಈ ಪ್ರಕಾರ ಇದು ಸ್ಪೈನ್ ಅಲೈನ್ಮೆಂಟ್ ಇರಬೇಕು ಕೆಳಭಾಗದವರೆಗೂ, ಕುತ್ತಿಗೆಯಿಂದ ಕೆಳಭಾಗವರೆಗೂ. ಸೊ ಆ ಇದರಲ್ಲಿ ಏನಾಗುತ್ತೆ, ನಾವು ಕೆಲಸ ಮಾಡುವಾಗ ಓವರ್ ವರ್ಕ್ ಮಾಡುವಾಗ ಓವರ್ ಎಕ್ಸೆಷನ್ ಓವರ್ ವೇಟ್ ನಾವು ತಗೊಳ್ಳುವಾಗ ಎತ್ತುವಾಗ, ಸೊ ಅದು ಒಂದು ಸರಿ ಆದ್ರೆ 2 ಸರಿ ಆದ್ರೆ ಓಕೆ ಅದು ತಂದಿನ ತಾನೇ ಗುಣಪಡಿಸಿಕೊಳ್ಳುತ್ತದೆ. ಆದ್ರೆ ಅದೇ ರಿಪೀಟ್ ರಿಪೀಟ್ ರಿಪೀಟ್ ಆದುವಾಗ ಅದರಲ್ಲಿ ಫ್ರಿಕ್ಷನ್ ಉಂಟಾಗಿ ಮಸಲ್ಸ್ ಅಲ್ಲಿ ಊತ ಉಳ್ಕೊಳ್ಳುತ್ತೆ, ಅದರಿಂದ ಅಸ್ಥಿ ಮೇಲೆ ಪ್ರಭಾವ ಬೀರಿ ಆ ತನ್ನ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಸರಿದುಕೊಳ್ಳುತ್ತೆ. ಸೊ ಆವಾಗ ನಮಗೆ ಈ ಬೆನ್ನು ಹುರಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ.
1: ಅಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೀವಿ,
2: ಡಿಸ್ಕ್ ಪ್ರೊಲ್ಯಾಪ್ಸ್ ಇದು ಲಾಸ್ಟ್ ಸ್ಟೇಜ್ ಇದು. ಸೊ ಇದಕ್ಕಿಂತ ಮೊದಲಿಗೆ ಆ ಬೆನ್ನು ಹುರಿಯ ನಡುವೆ ಡಿಸ್ಕ್ ಅಂತ ಬರುತ್ತೆ, ಅಂದ್ರೆ ಗಾದಿ ಅಂತ ಬರುತ್ತೆ, ನಿಮಗೆ ಗೊತ್ತಿರಬಹುದು, ಎಲ್ಲ ಹೇಳ್ತಾರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ, ಡಿಸ್ಕ್ ಸರಿದಿದೆ, ಬಲ್ಜ್ ಆಗಿದೆ, ಗಾದಿ ಸರ್ಕೊಂಡಿದೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಸ್ಟಾರ್ಟಿಂಗ್ ಆಗಲ್ಲ, ಫಸ್ಟ್ ಸ್ಟೇಜ್ ಇಟ್ ಇಸ್ ನಾಟ್ ದ ಫಸ್ಟ್ ಸ್ಟೇಜ್, ಇಟ್ ಇಸ್ ಲಾಸ್ಟ್ ಸ್ಟೇಜ್. ಸೊ ಅದರಲ್ಲಿ ಗ್ರೇಡ್ಸ್ ಬರುತ್ತೆ, 1, 2, 3, 4 ಅಂತ ಗ್ರೇಡ್ಸ್ ಬರುತ್ತೆ. ಸೊ ಆವಾಗ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಸೊ ವಿ ಆರ್ ನೆಗ್ಲೆಕ್ಟಿಂಗ್ ದಟ್. ಆವಾಗ ಏನಾಗುತ್ತೆ ಅದು ನೆಕ್ಸ್ಟ್ ಸ್ಟೇಜ್ ಗೆ ಹೋಗುತ್ತೆ. ಆ ಗಾದಿ ಸರಿ ತಂದ್ರೆ ಏನಾಗುತ್ತೆ, ನಮಗೆ ಪೇನ್ಸ್ ಇಲ್ಲಿ ಸರಿದಿರುತ್ತೆ ಬೆನ್ನುಹುರಿಯಲ್ಲಿ, ಬಟ್ ಪೈನ್ ಇಂದ ನರಗಳು ಏನ್ ಹೋಗುತ್ತೆ, ಆ ನರಗಳು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅಲ್ಲಿ ನಮ್ಗೆ ನೋವು ಕಾಣಿಸುತ್ತೆ. ಎಲ್ಲರೂ ಗೊತ್ತಿರೋ ಹಾಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿಯಾಟಿಕ, ಅದರಲ್ಲಿ ನಮ್ಮ ಆಯುರ್ವೇದದಲ್ಲೂ ಅದು ಇದೆ, ಅದರಲ್ಲಿ ವಿಶ್ವಾಚಿ ಅಂತ ಹೇಳ್ತಾರೆ, ಗೃದ್ರಸಿ ಅಂತ ಹೇಳ್ತಾರೆ. ಗೃದ್ರಸಿ ಅಂದ್ರೆ ಹೇಗೆ, ಈಗ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ.

0: ಗೃದ್ರಸಿ ಅಂದ್ರೆ ಹದ್ದು. ಹದ್ದು ಹೇಗಾರುತ್ತೆ, ಒಂದ್ ಕಡೆ ಸೈಡ್ಗೆ ಒಂದ್ ಕಡೆ ಸೈಡ್ ಮಾಡುವಾಗ ಅದೇ ತರ ಹಾರುತ್ತೆ. ಸೊ ಗೃದ್ರಸಿ ಇದ್ದವರು ಸಿಯಾಟಿಕ ಇದ್ದವರು ಸಹಿತ ಆ ಸ್ಟ್ರೇಟ್ ಆಗಿ ನಡೆಯುವುದಿಲ್ಲ, ಒಂದ್ ಕಾಲು ಸೊಟ್ಟ ಮಾಡಿ ನಡೀತಾರೆ. ಸೊ ಈ ಪ್ರಕಾರ ಇದ್ದಾಗ ಆ ನರ್ವ್ಸ್ ಮೇಲೆ ಆ ಡಿಸ್ಕ್ ಏನಿದೆ ಪ್ರೆಷರ್ ಬರುತ್ತೆ. ಪ್ರೆಷರ್ ಬಂದಾಗ ಆ ನರ್ವ್ ಇರಿಟೇಷನ್ ಆಗುತ್ತೆ. ಸೊ ಇರಿಟೇಷನ್ ಆದಾಗ ನಮಗೆ ಪೇನ್ ಕಂಡುಕೊಳ್ಳುತ್ತೆ. ನೀವು ಮಲ್ಕೊಂಡಾಗ ಏನಿರಲ್ಲ, ಯಾಕಂತಂದ್ರೆ ಸ್ಪೈನ್ ಒಂದೇ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಯಾವಾಗ ನೀವು ಮೂವ್ಮೆಂಟ್ಸ್ ಮಾಡ್ತೀರಿ ಅದರ ಮೇಲೆ ಪ್ರೆಷರ್ ಬರುತ್ತೆ. ಸೊ ಆವಾಗ ಈ ಎಲ್ಲ ತೊಂದರೆಗಳು ಕಾಣಿಕೊಳ್ಳುತ್ತೆ. ಇದರ ಜೊತೆ ಜೊತೆ ಬೇರೆ ಜಾಯಿಂಟ್ಸ್ ಬಗ್ಗೆ ಹೇಳಬೇಕಂತಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ ಆಗಿ ಬೇರೆ ಜಾಯಿಂಟ್ಸ್ ಒಂದು ಇನ್ಫೆಕ್ಷನ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಅದರಿಂದ ಬರಬಹುದು. ಇಲ್ಲ ಅಂದ್ರೆ ಓವರ್ ಯೂಸ್ ಮಾಡಿಂದ ಬರಬಹುದು. ಇದಕ್ಕೆ ಕಾರಣ ಮೇನ್ ಅಂತಂದ್ರೆ ನಾವು ಯೋಗಾಸನ ವ್ಯಾಯಾಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳಲಿಲ್ಲ ಅಂದ್ರೆ ನಮ್ಗೆ ಈ ಎಲ್ಲ ತೊಂದರೆಗಳು ಬರ್ತದೆ. ಯಾಕಂದ್ರೆ ಮನುಷ್ಯ ಅಂದ ಮೇಲೆ ಕೆಲಸ ಮಾಡಲೇಬೇಕು, ಕೆಲಸ ಮಾಡಲಿಲ್ಲ ಅಂದ್ರೆ ನಡೆಯಲ್ಲ. ಸೊ ಅದ್ರ ಜೊತೆ ನಾವು ಪ್ರಿಕಾಷನ್ ಅಂತ ಇಟ್ಕೊಂಡ್ಬಿಟ್ಟು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದನ್ನ ನಾವು ಅಳವಡಿಸಿಕೊಂಡ್ರೆ ಇದು ನಮ್ಗೆ ಫೋರ್ತ್ ಸ್ಟೇಜ್ ನಲ್ಲಿ ಹೋಗುವ ಒಳಗಾಳದಾಗದಾಗೆ ನೋಡ್ಕೋಬಹುದು.
1: ಅಂದ್ರೆ ಈಗ ಸಾಮಾನ್ಯವಾಗಿ ಈ ಬೆನ್ನು ಊರಿಗೆ ಬರುವಂತ ತೊಂದರೆ ಯಾವ್ಯಾವುದು ಅಂತಂತೀರಿ?
0: ಹಾ, ಬೆನ್ನೂರಿಗೆ ತೊಂದರೆ ಅಂತಂದ್ರೆ ನಿಮ್ಗೆಲ್ಲ ನಾ ಈಗ ಹೇಳಿದೆ ನಿಮ್ಗೆ, ಈಗ ಸಿಯಾಟಿಕ, ಡಿಸ್ಕ್ ಹರ್ನಿಯೇಷನ್, ಸ್ಪಾಂಡಿಲೈಸಿಸ್, ಸ್ಪಾಂಡಿಲೋಲಿಸ್ಥಿಸಿಸ್. ಅಂದ್ರೆ ಡಿಸ್ಕ್ ಇರುತ್ತೆ, ಸ್ವಲ್ಪ ಸರಿಯುತ್ತೆ, ಅದು ಒಂದು ಒಂದ್. ಆಮೇಲೆ ಸ್ಪೈನ್ ಬೋನ್ಸ್ ಇರುತ್ತೆ, ಬೋನ್ ತನ್ನ ಜಾಗ ಬಿಟ್ಟು ಬೇರೆ ಕಡೆ ಬರುತ್ತೆ, ಅದೊಂದಾಗುತ್ತೆ. ಇದರ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ನರ್ವ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ, ಅಂದ್ರೆ ಇಂಪಿಂಜ್ಮೆಂಟ್ ಅಂತಾರೆ. ಸೊ ನರ್ವ್ ಮೇಲೆ ಪ್ರೆಷರ್ ಬಿದ್ಮೇಲೆ ಅದರಿಂದ ನೋವುಗಳು ಉದ್ಭವ ಆಗುತ್ತದೆ. ಆಮೇಲೆ ಲಂಬಾರ್ ಲಾರ್ಡೋಸಿಸ್ ಅಂತೆ. ಹೀಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋದಾಗ ಆ ಬೆನ್ನು ಸೊಟ್ಟಾಗುತ್ತೆ, ಅಂದ್ರೆ ಅದ್ರದ್ದು ಸ್ಟ್ರೇಟ್ ಇರಬೇಕಲ್ಲ ಅದಕ್ಕೆ ಅಂತ, ಅದಕ್ಕೆ ಲಾರ್ಡೋಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂತ ಹೇಳ್ತಾರೆ. ಲಿಸ್ಥಿಸಿಸ್ ಅಂದ್ರೆ ತನ್ನ ಜಾಗವನ್ನು ಬಿಟ್ಟು ಆ ಅಸ್ಥಿ, ಅಂದ್ರೆ ಬೋನ್, ಬೆನ್ನು ಹುರಿಯ ಅಸ್ಥಿ ಏನಿರುತ್ತೆ ಬೇರೆ ಜಾಗಕ್ಕೆ ಸರಿಯುತ್ತೆ. ಸೊ ಆವಾಗನು ಈ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ.
1: ಅಂದ್ರೆ ಇದೆಲ್ಲ ತೊಂದರೆ ಕಾಣಿಸ್ಬೇಕು ಅಂತಂದಾಗ ನಮ್ಮ ಜೀವನ ಶೈಲಿ, ನಾವು ಮಾಡುವ ಕೆಲಸದ ರೀತಿ, ಒಂಥರ ರೆಸ್ಟ್ಲೆಸ್ ಆಗಿ ಮಾಡ್ತಾ ಇರುವಂತ ಕೆಲಸ, ಇವೇ ಕಾರಣ ಅಂತೀರಿ? ಇದರ ಜೊತೆಗೆ ಬಿದ್ದಿರುವಂತ ಪೆಟ್ಟಾಗಬಹುದು, ಈಗ ತಮ್ಮ ಆಯುರ್ವೇದದಲ್ಲಿ ಈ ತರದ ನೋವುಗಳು ಇದ್ದಾಗ ಇದನ್ನ ಡಯಾಗ್ನೋಸ್ ಹೇಗ್ ಮಾಡ್ತೀರಿ, ಯಾವ್ದಕ್ಕಾಗಿದೆ ಅಂತ?
0: ಸೊ ಈಗ ಮಾಡರ್ನ್ ಪ್ರಕಾರ ಹೇಳ್ಬೇಕಂದ್ರೆ ದೇ ವಿಲ್ ಗೋ ಫಾರ್ ಎಕ್ಸ್ರೇಸ್, MRI ಆತರ ಅವರು ಹೋಗ್ತಾರೆ. ನಮ್ಮ ಇದರಲ್ಲಿ ದೋಷಗಳು ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ದೋಷಗಳಲ್ಲಿ ನಮ್ಮ ಆಯುರ್ವೇದದಲ್ಲಿ ಮೂರು ದೋಷ ಹೇಳಿದ್ದಾರೆ, ವಾತ, ಪಿತ್ತ, ಕಫ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆನ್ನು ಹುರಿಯ ಸಮಸ್ಯೆ, ಆಮೇಲೆ ಸಂಧಿಗಳ ಸಮಸ್ಯೆ, ಇದೆಲ್ಲವೂ ವಾತದಿಂದ ಆಗ್ತೇವೆ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ವಾತ ಅಂತಂದ್ರೆ ಮೂಮೆಂಟ್, ಚಲನವಲನ, ಅದೆಲ್ಲ ಕಂಟ್ರೋಲ್ ಮಾಡೋದು ವಾತನೆ. ಸೊ ಈ ವಾತದ ಜೊತೆ ಯಾವಾಗ ನಮ್ಮ ಆಹಾರ ವಿಹಾರದಲ್ಲಿ ಏರುಪೇರು ಆದಾಗ ಪಿತ್ತ ಮತ್ತು ಕಫ ಇದರಲ್ಲಿ ಏರುಪೇರು ಆಗುತ್ತೆ. ಸೊ ಅದ್ರ ಜೊತೆಗೆ ಈ ವಾತ ಕಂಬೈನ್ಡ್ ಆಗಿಬಿಟ್ಟು ನಮಗೆ ವ್ಯಾಧಿ ಕಾಣಿಸ್ಕೊಳ್ತದೆ. ಈಗ ನೋಡಿ, ಈಗ ಸ್ಪೈನ್ ವ್ಯಾಧಿಯಲ್ಲಿ ಅಥವಾ ಜಾಯಿಂಟ್ ಅಲ್ಲಿ ನಿಮಗೆ ಬರೀ ನೋವಾಗೋಲ್ಲ, ಅಲ್ಲಿ ಕೆಂಪಾಗಿರುತ್ತೆ, ಅಲ್ಲಿ ಬಾವು ಬಂದಿರುತ್ತೆ, ಒಬ್ಬೊಬ್ಬರಿಗೆ ಏನು ಇರಲ್ಲ, ಸುಮ್ನೆ ನೋವು ಇರುತ್ತೆ, ಒಬ್ಬರಿಗೆ ಹೊಡಿತಾ ಇರುತ್ತೆ, ಒಬ್ಬೊಬ್ಬರಿಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ ಆತರ ಆಗುತ್ತೆ. ಇದೆಲ್ಲ ಅಂತಂದ್ರೆ ಬೇರೆ ದೋಷಗಳು ಅದರ ಜೊತೆ ಕೂಡಿಕೊಂಡು ಈ ನಮ್ಗೆ ವ್ಯಾಧಿಯನ್ನ ಕೊಡ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ, ಈಗ ನೋಡಿದ್ರೆ ನಾವು ಇಲ್ಲ ಆವಾಗ ಹಳೆ ಕಾಲದಲ್ಲಿ ಇವೆಲ್ಲ ವ್ಯಾಧಿಗಳು ಇರ್ತಿದ್ದಿಲ್ಲ, ಈಗಾನೇ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಈಗಾನೇ ಈ ಉದ್ಭವ ಆಗಿದೆ, ಆತರ ಏನು ಇಲ್ಲ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಆಗಿನ ಕಾಲದಲ್ಲೂ ಸಹಿತ ಈಗಿನ ವ್ಯಾಧಿಗಳನ್ನ ಆಲ್ರೆಡಿ ಹೇಳಿದ್ದಾರೆ. ಸೊ ಉದಾಹರಣೆಗೆ ನಾ ಹೇಳ್ತೇನೆ, ಈಗ ವಾತರಕ್ತ ಅಂತ ಹೇಳಿದ್ದಾರೆ, ಸಂಧಿವಾತ ಅಂತ ಹೇಳಿದ್ದಾರೆ, ಕಟಿಶೂಲ ಅಂತ ಹೇಳಿದ್ದಾರೆ, ತ್ರಿಕಸಂಧಿಶೂಲ ಅಂತ ಹೇಳಿದ್ದಾರೆ, ಗೃದ್ರಸಿ ಅಂತ ಹೇಳಿದ್ದಾರೆ, ವಿಶ್ವಾಚಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಆವಾಗೂ ಇತ್ತು. ಆವಾಗೆಲ್ಲ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು, ಜಾಸ್ತಿ ಇತ್ತು, ಆವಾಗೂ ಅದೇ ಇತ್ತು. ಆದರೆ ಅವರು ಅದನ್ನ ಪ್ರಿಕಾಷನ್ ಅಲ್ಲಿ ತಗೋತಾ ಇದ್ರು. ಅಂದ್ರೆ ಈಗ ದಿನಚರದಲ್ಲಿ ನಮ್ಗೇನ್ ಹೇಳಿದ್ದಾರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದಿಲ್ಲ, 4:30 ಅಥವಾ 5:30 ಹೇಳ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಮ್ದು ದಿನಚರ್ಯದ್ದು. ಇದಾದ್ಮೇಲೆ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಯಾರ್ದು ಆಗುವುದಿಲ್ಲ. ಇದು ಎರಡನೇ ಪಾಯಿಂಟ್. ಸೊ ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡ್? ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ನೀವು ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ನೀವು ಹಿಂದಿನ ದಿವಸದಲ್ಲಿ ಏನೇನು ಊಟ ಮಾಡಿದಿರಾ, ನನಗೆ ಯಾಕೆ ಇವತ್ತು ಹೀಗೆ ಮಲ ವಿಸರ್ಜನೆ ಆಯ್ತು, ವಿಚಾರ ಮಾಡಿ ನೀವು ಇವತ್ತಿನ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದ್ದಾರೆ. ನಾವು ಹಾಗೆ ಮಾಡೋದಿಲ್ಲ. ಅದ ಆದ್ಮೇಲೆ ತೈಲ ಅಭ್ಯಂಗ ಅಂತ ಹೇಳಿದ್ದಾರೆ, ಕಂಪಲ್ಸರಿ ನೀವು ಪೂರ ಶರೀರಕ್ಕೆ ಎಣ್ಣೆ, ಯಾವ್ದಾದ್ರೂ ಎಣ್ಣೆಯಲ್ಲಿ ನಮ್ಮಲ್ಲಿ ಹೇಳಿದ್ದಾರೆ ಎಳ್ಳೆಣ್ಣೆ ಶ್ರೇಷ್ಠ ಅಂತ. ಅದನ್ನ ಹಚ್ಚಿಕೊಳ್ಳಿ.

0: ಹಚ್ಚಿಕೊಳ್ಬೇಕು. ದೇಹದಲ್ಲಿ ಎಣ್ಣೆ ಹಚ್ಚಿಕೊಳ್ಳಕ್ ಆಗ್ಲಿಲ್ಲ ಅಂತಂದ್ರು ವಾತಗಳ ಸ್ಥಾನ ಇದೆ, ಕೈ ಕಾಲು ಕಿವಿ ತಲೆ, ಇಷ್ಟಕ್ಕಾದ್ರೂ ನೀವು ಎಣ್ಣೆ ಹಚ್ಚಿಕೊಳ್ಳಲೇಬೇಕು, ಇಲ್ಲ ಅಂತಂದ್ರೆ ನಿಮಗೆ ವಾತವ್ಯಾಧಿಗಳು ಇತರ ಸಂಧಿವ್ಯಾಧಿಗಳು ಬರ್ತವೆ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ದಂತ ಧಾವನ ಹೇಳಿದ್ದಾರೆ, ಸ್ನಾನ ಹೇಳಿದ್ದಾರೆ, ಇದಾದ್ಮೇಲೆ ನಿಮ್ದು ಆಹಾರ ಪದ್ಧತಿ ಹೇಳಿದ್ದಾರೆ. ಅಂದ್ರೆ ನೀವು ಸೇವಿಸುವ ಆಹಾರ ಯಾವ ತರ ಇರಬೇಕು, ನಿಮ್ಮ ಪ್ರಕೃತಿಗೆ ತಕ್ಕಂತೆ ನೀವು ಆಹಾರವನ್ನು ಸೇವಿಸಬೇಕು. ಆಯ್ತು, ಅದು ಅದರಲ್ಲಿ ಟೈಮ್ ಹೇಳಿದ್ದಾರೆ. ನೀವು 8 ಗಂಟೆ ಮೇಲ್ಗಡೆ ಪಿತ್ತ ದೋಷದ ಪ್ರಾಮುಖ್ಯತೆ ಬರುತ್ತೆ ನಮ್ಮ ದೇಹದಲ್ಲಿ, ಅಂದ್ರೆ ಡೈಜೆಸ್ಟಿವ್ ಪವರ್ ಆವಾಗ ಜಾಸ್ತಿ ಇರುತ್ತೆ. ಸೊ 8 ರಿಂದ 2 ಗಂಟೆವರೆಗೆ ನೀವು ಯಥೇಷ್ಟವಾಗಿ ನಿಮಗೆ ಏನು ಬೇಕೋ ಅದನ್ನ ನೀವು ಸೇವಿಸಬಹುದು. ಆಮೇಲೆ 6 ಗಂಟೆ ಆದ ಮೇಲೆ ನೀವು ಯಾವ ತರದ ಆಹಾರವನ್ನು ಸೇವಿಸಬಾರದು. ಇದರಿಂದ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಬಯೋಲಾಜಿಕಲಿ ಅಂದ್ರೆ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗಿ ನಿಮ್ಮ ವ್ಯಾಧಿಯ ಒಳಗೆ ಅದು ಇಫೆಕ್ಟ್ ಕೊಡ್ತಾ ಹೋಗುತ್ತೆ. ಸೊ ಆವಾಗ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಡಿಫಾರ್ಮಿಟಿ ಆಗಿರುತ್ತೆ, ಅದರ ಜೊತೆ ಜೊತೆ ಈ ಆಹಾರದಲ್ಲಿ ವ್ಯತ್ಯಾಸವಾಗಿದ್ದರಿಂದ ಸೊ ಎರಡೂ ಕೂಡಿ ನಿಮಗೆ ಈ ತರಹದ ವ್ಯಾಧಿಗಳು ಬರುವ ಚಾನ್ಸಸ್ ಜಾಸ್ತಿ
1: ಇರ್ತದೆ ಅಂತ. ಈಗ ಈ ತರಹದ ವ್ಯಾಧಿಗಳು ನಮಗ್ ಬಂದಾಗ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ, ಅಂದ್ರೆ ಔಷಧೋಪಚಾರ ಇದೆಯಾ ಅಥವಾ ಈ ಎಕ್ಸರ್ಸೈಸ್ ಮೂಲಕ ಕಡಿಮೆ ಮಾಡಿಕೊಳ್ಬೇಕಂತ ಹೇಳ್ತೀರಾ, ಹೇಗೆ?
0: ಈಗ ಆಯುರ್ವೇದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಔಷಧೋಪಚಾರ ಇದೆ, ಅದರ ಜೊತೆ ಪಂಚಕರ್ಮ ಅಂತ ಹೇಳ್ತೇವೆ. ಪಂಚಕರ್ಮ ಅಂದ್ರೆ 5 ವಿಧವಾದ ಕರ್ಮಗಳು ಬರುತ್ತೆ. ಈ ವಾತವ್ಯಾಧಿ ಅಥವಾ ಈ ಸಂಧಿಗಳ ರೋಗಗಳಿಗೆ ನಾವು ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೇವೆ. ಬಸ್ತಿ ಚಿಕಿತ್ಸೆ ಅಂದ್ರೆ ಎನಿಮಾ, ಶೌಚ ಮಾರ್ಗದಿಂದ ನಾವು ಒಂದು ವಿಶಿಷ್ಟ ಪ್ರಕಾರದ ಎಣ್ಣೆ ಅಥವಾ ಹಾಲು ಅಥವಾ ಕಷಾಯ ಅದನ್ನು ನಾವು ಪೈಪ್ ದಿಂದ ಒಳಗಡೆ ಪುಷ್ ಮಾಡ್ತೇವೆ. ಇದು 7 ದಿವಸ, 14 ದಿವಸ, 21 ದಿವಸ ಈ ತರ ನಾವು ಸೆಟ್ಟಿಂಗ್ಸ್ ಇರುತ್ತೆ. ಇದು 2 ಆಯ್ತು. ಇದಾದ್ಮೇಲೆ ಇದಷ್ಟಕ್ಕೆ ಮುಗಿಯುತ್ತಾ? ಮುಗಿಯಲ್ಲ. ಯಾಕಂದ್ರೆ ನಮ್ಮ ದಿನಚರ್ಯದಲ್ಲಿ ಯೋಗಾಸನ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಯೋಗವನ್ನು ನೀವು ಕಂಪಲ್ಸರಿ ನೀವು ಮಾಡಲೇಬೇಕು. ಇಲ್ಲ, ನಾವು ಡೈಲಿ ಮಾಡ್ತಾ ಇಲ್ಲ, ಈಗ ವ್ಯಾಧಿ ಬಂದಿದೆ, ಈಗೇನ್ ಮಾಡ್ಬೇಕು? ಅದಕ್ಕೂ ಹೇಳಿದ್ದಾರೆ ಈ ವಿಶಿಷ್ಟ ವ್ಯಾಧಿಗಳಿಗೆ ಈ ಯೋಗಾಸನಗಳು ಅಂತ ಇದೆ. ಸೊ ಅದನ್ನೇ ನಾವು ಮೆಡಿಕಲ್ ಯೋಗ ಅಂತ ಹೇಳಿದ್ದೇವೆ.
1: ಚಿಕಿತ್ಸೆಯಾಗಿ ಯೋಗ.
0: ಹಾ, ಚಿಕಿತ್ಸೆಯಾಗಿ ಯೋಗ. ಈಗ ನಾರ್ಮಲ್ ಆಗಿ ಸೂರ್ಯ ನಮಸ್ಕಾರ ಅಥವಾ ತಾಡಾಸನ ಆಯ್ತು, ಉತ್ಥಾನ ಪಾದಕೋಣಾಸನ ಆಯ್ತು, ಅದೆಲ್ಲ ಮಾಡ್ತೀರಾ, ಬಟ್ ನಿಮಗೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ. ಸೊ ನನಗೆ ಏನ್ ವ್ಯಾಧಿ ಇದೆ ಅದಷ್ಟೇ ಮಾಡಿದ್ರೆ ಅದನ್ನು ಸಹ ನಾವು ಚಿಕಿತ್ಸೆಯಲ್ಲಿ ಅಳವಡಿಸಿಕೊಳ್ಬೇಕು. ಇದರ ಜೊತೆ ಈಗ ಆಯುರ್ವೇದ ಆಯ್ತು, ಈಗ ಹಳೆ ಕಾಲದಲ್ಲಿ ಇದೆ, ಅದನ್ನ ಬಿಟ್ಬಿಟ್ಟು ಈಗ ಅಪ್ಡೇಟ್ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಬಂದಿದೆ, ವಿಥೌಟ್ ಎನಿ ಮೆಡಿಕೇಶನ್, ವಿಥೌಟ್ ಎನಿ ಪೇನ್ ಕಿಲ್ಲರ್ಸ್, ವಿಥೌಟ್ ಎನಿ ಸ್ಟೀರಾಯ್ಡ್ಸ್, ಅದೊಂದೇ ಅಲ್ಲ, ಅದನ್ನ ಬಿಟ್ಟು ಈಗ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಬಂದಿದೆ. ಸೊ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ನೀವು ಎಲ್ಲ ವಿಡಿಯೋಸ್ ಅಲ್ಲಿ ಎಲ್ಲ ನೋಡ್ತಿರ್ಬೇಕು, ಕೈರೋಪ್ರಾಕ್ಟಿಸ್ ಅಂತ ಬರುತ್ತೆ. ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಗೌಟಿ ವೈದ್ಯರು ಅಂತ ಇದ್ರು. ಈಗ ಹಳ್ಳಿಯಲ್ಲಿ ಸ್ವಲ್ಪ ಬಿದ್ದ, ಸ್ವಲ್ಪ ಅವ್ರ ಕಡೆ ಹೋಗ್ತಿ ಕಿಶುಂಬಾರು, ಒಂದ್ ಸ್ವಲ್ಪ ಸರಿತು, ಗೌಟಿ ವೈದ್ಯರು ಅಂತ ಹೇಳ್ತೇವೆ. ಸೊ ಅವನ ಕಡೆ ಹೋಗಿ ಸ್ವಲ್ಪ ಸರಿದಿದೆ, ಹೋಗಿ ಅವನ ಕಡೆ ತಿಕ್ಕಿಸ್ಕೊಂಬ, 2-3 ದಿವಸ ನಿನಗೆ ಆರಾಮಾಗುತ್ತೆ. ಸೊ ಅದೇ ಪದ್ಧತಿಯನ್ನ ಹೊರ ದೇಶದವರು ಬಹಳಷ್ಟಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಆ ಡೆವಲಪ್ ಮಾಡಿದ್ರಿಂದ ಅದರಲ್ಲಿ ತುಂಬಾ ವಿಶಿಷ್ಟ ಪದ್ಧತಿಯ ಮ್ಯಾನಿಪ್ಯುಲೇಷನ್, ಅವ್ರೇನ್ ಸರದ ಕೂಡ ಕೂಡಿಸ್ತಾರ, ಏ ಕರೆಕ್ಟ್ ಆಗ್ತದ ಅವ್ರಿಗೆ ಎಲ್ಲ ಮಾಡಿಸ್ಕೊಂಬ ಅಂತ, ಅದನ್ನೇ ಸೈಂಟಿಫಿಕ್ ಆಗಿ ಅವರು ಒಂದಿಷ್ಟು ಕೋರ್ಸಸ್ ಮಾಡಿದ್ದಾರೆ, ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ ಅಂತ, ಫೇಶಿಯಲ್ ಡಿಸ್ಟೋರ್ಷನ್ ಮೆಥಡ್ಸ್ ಅಂತ. ಸೊ ಅದನ್ನ ನೀವು ಮಾಡಿಸ್ಕೊಳ್ಬಹುದು. ಯಾಕಂದ್ರೆ ಈಗ ಮೆಟ್ರೋ ಸಿಟೀಸ್ ದಲ್ಲಿ ಎಲ್ಲ ಅದು ಸೌಲಭ್ಯ ಇದೆ. ಸೊ ಅದನ್ನೇ ನಾನು ಇಲ್ಲಿ ನಮ್ಮ ಕ್ಲಿನಿಕ್ ನಲ್ಲೂ ಅಳವಡಿಸಿಕೊಂಡು ಅದನ್ನು ನೀವು ಸೌಲಭ್ಯವನ್ನ ತಕ್ಕೊಳ್ಬಹುದು. ಈಗ ಇದರಲ್ಲಿ ಇನ್ನೂ ಒಂದು ಪರಿಸ್ಥಿತಿ ಇದೆ. ಈಗ ನಿಮ್ಗೆ ಇಲ್ಲ ಡಾಕ್ಟರೇ, ನನಗೆ ಬಹಳ ಪೇನ್ ಆಗ್ತಾ ಇದೆ, ನಿಮ್ದು ಎಲ್ಲ ಆಯುರ್ವೇದ ಬಹಳ ಸ್ಲೋ, ಇದೆಲ್ಲ ಮೆಡಿಕಲ್ ಯೋಗ ಮಾಡಿದ್ರೆ ಒಂದು ವಾರ ಹಿಡಿಯುತ್ತೆ, ಈಗ ನನಗೆ ನೋವು ಕಡಿಮೆ ಆಗ್ಬೇಕು, ಈಗ ಏನ್ ಮಾಡ್ತೀರಾ? ಸೊ ಅದಕ್ಕೂ ಆಯುರ್ವೇದದಲ್ಲಿ ಪರಿಹಾರ ಇದೆ. ಅದಕ್ಕೆ ಅಗ್ನಿಕರ್ಮ ಮತ್ತು ಯುದ್ಧಕರ್ಮ ಅಂತ 2 ವಿಶಿಷ್ಟ ಪ್ರಕಾರದ ಚಿಕಿತ್ಸೆಗಳಿವೆ. ಅದು ಇದ್ರ ಸಲುವಾಗಿನೇ ಅಂತ ಇದೆ. ಯಾಕೆಂದ್ರೆ ಆವಾಗೂ ಅದೇ ಪ್ರಾಬ್ಲಮ್ ಬರ್ತಿದ್ದು ನಮ್ಮ ವೈದ್ಯರಿಗೆ, ನಮ್ಮ ಋಷಿ ಮುನಿಯೊಳಗೆ, ಇಲ್ಲಪ್ಪ ಇವನಿಗೆ ಇಷ್ಟು ನೋವಾಗ್ತಾ ಇದೆ, ಇದನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಸೊ ಆವಾಗ ಮರ್ಮಗಳು ಅಂತ ಇದ್ದು, ನಮ್ಮ ಶರೀರದಲ್ಲಿ ಮರ್ಮಗಳು ಅಂತ ಇದೆ, 108 ಮರ್ಮ ಇದೆ. ಸೊ ಆ ಮರ್ಮದ ಅಂತಂದ್ರೆ ವಿಶಿಷ್ಟ ಪ್ರಕಾರದ ಒಂದು ಸರ್ಕ್ಯುಲೇಷನ್ ಪ್ರಕಾರ ನಿಮ್ಮ ಮರ್ಮಗಳು ಕೆಲಸ ಮಾಡ್ತವೆ. ಅವಾಗ ವಿಶಿಷ್ಟ ಪದ್ಧತಿಯ ಬಿಂದುಗಳು ಇರುತ್ತೆ ಶರೀರದ ಮೇಲೆ, ಆ ಬಿಂದುಗಳ ಮೇಲೆ ನಾವು ಒಂದು ಸಣ್ಣ ಸೂಜಿಯಿಂದ ಪ್ರಿಕ್ ಮಾಡ್ತೇವೆ. ಸೊ ಅದರಿಂದ ನಿಮ್ಮ ನೋವು 60-70% ಕಡಿಮೆ ಆಗುತ್ತೆ 1 ನಿಮಿಷದಲ್ಲಿ. ಸೊ ಇದಕ್ಕೆ ಅಂತಾರೆ ನಾವು

0: ವಿದ್ಯ ಕರ್ಮ ಅಂತ ಹೇಳ್ತೇವೆ. ಸೊ ಈಗ ಅಗ್ನಿಕರ್ಮ ಅಂತಂದ್ರೆ ಬರಿ ಕೊಡೋದು ಅಂತ, ಈಗ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬರಿ ಕೊಡೋದು ಅಂತ. ಈಗ ನೀವು ಕೇಳಿರ್ಬೋದು, ಈಗ ಯಾರಿಗೋ ಕಾಮಿಣಿ ಆಗಿದೆ, ಅಲ್ಲಿ ಹೋಗಪ್ಪ ಅವರು ಅಲ್ಲಿ ಬರಿ ಕೊಡ್ತಾರೆ, ಬರಿ ಮಾಡ್ಸ್ಕೊಂಬ ಮೂರು ದಿವಸದಲ್ಲಿ ಆರಾಮಾಗುತ್ತೆ ಅಂತ, ಇದೆಲ್ಲ ಆಯುರ್ವೇದದಲ್ಲಿ ಇದೆ. ಸೊ ಈ ಮಾಂಸಖಂಡಗಳು, ಈ ಶಿರ ಜಾಯಿಂಟ್ಸ್, ಈ ಎಲ್ಲ ರೋಗಗಳಿಗೆ ಅಗ್ನಿಕರ್ಮ ಇಟ್ ಈಸ್ ಗಿವ್ಸ್ 80-90% ರಿಲೀಫ್. ಇದನ್ನ ನೀವು ಮೊದಲಿಗೆ ಮಾಡಿಸ್ಕೊಂಡು ಈ ಎಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನೀವು ಯಥೇಷ್ಟವಾಗಿ ನೀವು ಯಾವ ತೊಂದರೆ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇದು ಎಲ್ಲ ಆಯುರ್ವೇದದಲ್ಲಿ ಉಪಲಬ್ಧ ಇದೆ.
1: ಈಗ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೇ, ಈ ಎಲ್ಲ ಚಿಕಿತ್ಸೆಗಳನ್ನ ನಾವು ಹೇಳಿದ್ರಿ ಅಂದ್ರೆ ಲೇಟರ್ ಆನ್ ಡೆವಲಪ್ಮೆಂಟ್ಸ್ ಇನ್ ಆಯುರ್ವೇದ
0: ಅಪ್ಡೇಟ್
1: ಟ್ರೀಟ್ಮೆಂಟ್, ಈಗ ಅದರಲ್ಲಿ ಈ ಮೆಡಿಕಲ್ ಯೋಗ, ಚಿಕಿತ್ಸೆಯಾಗಿ ಯೋಗ, ಇದನ್ನು ಕೂಡ ನಾವು ಕೇಳಿದೀವಿ. ಬಟ್ ಈ ಮ್ಯಾನಿಪ್ಯುಲೇಷನ್ ಮೆಥಡ್ ನಿಂದ ನೀವೇನು ಅಲೈನ್ಮೆಂಟ್ ತರ ಮಾಡ್ತೀರಿ, ಅದು ನೋವು ರಹಿತ ಆಗಿರ್ತದ? ಹೇಗೆ
0: ಇದು ನೋವು ರಹಿತನ ಆಗಿರುತ್ತೆ? ಯಾಕಂದ್ರೆ ಇದು ಇದರಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ಈ ನೀವು ಬಂದಿದ್ದೀರಾ, ಈಗ ನಿಮ್ಮ ಸೊಂಟ ಒಂದು ಕಡೆ ಸರಿದಿದೆ, ನೀವು ಸರಿಯಾಗಿ ನಡೀತಾ ಇಲ್ಲ, ನಾವೆಲ್ಲ ಎಕ್ಸ್ರೇ ಎಲ್ಲ ತೆಗೆದ್ಬಿಟ್ಟು ಏನೇನು ಪ್ರಾಬ್ಲಮ್ ಇದೆ ಸಾರ್ಟ್ ಔಟ್ ಮಾಡಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಸೆಟ್ ಮಾಡ್ತೇವೆ. ಸೊ ಅದು ನಿಮ್ಗೆ ತಿಂಗಳಲ್ಲಿ ಅಥವಾ ವಾರದಲ್ಲಿ 1-2 ದಿವಸ ಅಷ್ಟೇ ನಾವು ಮ್ಯಾನಿಪ್ಯುಲೇಷನ್ ಮಾಡ್ತೀವಿ. ಉಳಿದ ದಿವಸದಲ್ಲಿ ಎಲ್ಲ ನೀವು ಮೆಡಿಕೇಶನ್, ಇದು ಮೆಡಿಕಲ್ ಯೋಗ ಮಾಡ್ತಾ ಇರಬೇಕು. ಇದು ಒಂದು 3-4 ತಿಂಗಳೊಳಗೆ ನಿಮ್ದು 4-5 ಸೆಟ್ಟಿಂಗ್ಸ್ ಬರುತ್ತೆ. ಸೊ ಅದು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ತೊಂದರೆನೂ ಆಗುವುದಿಲ್ಲ.
1: ಅಂದ್ರೆ ಈ ಆಯುರ್ವೇದ ಚಿಕಿತ್ಸೆಯಿಂದ ಯಾವುದೇ ತರಹದ ದುಷ್ಪರಿಣಾಮ ಯಾವುದೂ ಇಲ್ಲ?
0: ದುಷ್ಪರಿಣಾಮ ಇಲ್ಲವೇ ಇಲ್ಲ. ಅದು ಈಗ ಹೇಳ್ಬೋದು, ನೀವೀಗ ಯಾವುದೇ ಅತಿಯಾದ ಪರಿಣಾಮ ಆಗೇ ಆಗುತ್ತೆ. ಸೊ ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡಿ ಪ್ರಾಪರ್ ಆಗಿ ಮೆಡಿಕೇಶನ್ ಕೊಟ್ರೆ ಯಾವ ದುಷ್ಪರಿಣಾಮ ಇಲ್ಲದೆ ಈ ಎಲ್ಲ ವ್ಯಾಧಿಗಳಿಂದ ನಾವು ಮುಕ್ತರಾಗಬಹುದು.
1: ಈಗ ಅಗ್ನಿಕರ್ಮ ಮತ್ತ ವಿಧಕರ್ಮ ಅಂತ ಹೇಳಿದ್ರಿ, ಇದು ಕೂಡ ಅಂದ್ರೆ ಈಗ ನಾವು ಗೌಟಿ ಭಾಷೆನಲ್ಲಿ ಗ್ರಾಮ್ಯದೊಳಗೆ ಬರೀ ಕೊಡುದು ಅಂದ್ರೆ ಇದರಿಂದ ಚರ್ಮಕ್ಕೆ ಯಾವ ಹಾನಿ ಆಗುದಿಲ್ಲ?
0: ಯಾವ ಹಾನಿನೂ ಆಗುದಿಲ್ಲ ನಿಮ್ಗೆ. ಈಗ ನಾವು ಅದರಲ್ಲೂ ವಿಶಿಷ್ಟ ಪ್ರಕಾರದ ಲೋಹಗಳಿಂದ ನಾವು ಅದನ್ನ ಮಾಡಿರುತ್ತೇವೆ. ಅದನ್ನ ಹೀಟ್ ಮಾಡಿಬಿಟ್ಟು ರೆಡ್ ಹಾಟ್ ಅಂತ ಹೇಳ್ತೇವೆ. ರೆಡ್ ಹಾಟ್ ಮಾಡಿ ಅದು ಪಂಚಲೋಹದಿಂದ ಮಾಡಿರುತ್ತೆ, ಬಂಗಾರದಿಂದ ಮಾಡಿರುತ್ತೆ, ಬೆಳ್ಳಿಯಿಂದ ಮಾಡಿರ್ತೇವೆ. ಆ ಒಂದು ಲೋಹ ಶಲಾಕ ಅಂತ ಹೇಳ್ತೇವೆ ನಾವು. ಸೊ ಅದರಿಂದ ನಾವು ಕೊಡ್ತೇವೆ, ತಾಮ್ರದಿಂದ ಮಾಡಿರ್ತೇವೆ. ಸೊ ಆ ಎಲ್ಲದರಿಂದ ನೀವು ಬರೇ ಕೊಟ್ರೆ ನಿಮ್ಗೆ ಯಾವ ಗಾಯನೂ ಆಗುವುದಿಲ್ಲ. ನೀವು ಒಂದು 5-10 ಸೆಕೆಂಡ್ಸ್ ಅಷ್ಟೇ ನಿಮ್ಗೆ ಒಂದ್ ಸ್ವಲ್ಪ ಬರೇ ಆದಾಗ ಆಗುತ್ತೆ, ನೋವು ಆಗುತ್ತೆ ಜಸ್ಟ್. ಅದಾದ್ಮೇಲೆ ನಿಮ್ಗೆ ನೋವು, ಆ ನೋವು ಇರಲ್ಲ ನಿಮ್ಗೆ. ಮೊದ್ಲಿಗೆ ಈ ಎಲ್ಲ ಇದರಿಂದ ವ್ಯಾಧಿಯಿಂದ ಈ ನೋವು ಇರುತ್ತೆ, ಅದು ಇರಲ್ಲ.
1: ಅಂದ್ರೆ ಇಷ್ಟೆಲ್ಲ ಒಂದು ಆಯುರ್ವೇದ ಕ್ಷೇತ್ರದಲ್ಲಿ ವೈದ್ಯಕೀಯವಾಗಿ ಬಹಳಷ್ಟು ಬದಲಾವಣೆ ಆಗಿದೆ, ಮತ್ತೆ ರೋಗಿಗೆ ಅನುಭವಿಸುವಂತ ಕಾಲ ಕಡಿಮೆ ಆಗ್ತದೆ, ಶೀಘ್ರ ಪರಿಹಾರ ಸಿಗ್ತದೆ ಅಂತ ನಾವು ಹೇಳ್ತೀವಿ. ಈಗ ಡಾಕ್ಟರ್, ಈ ತರಹದ ತೊಂದರೆಗಳಿಂದ ದೂರ ಇರಬೇಕು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೀವಿ, ಆ ತರದಲ್ಲಿ ಇರಬೇಕಾದಾಗ ಆಯುರ್ವೇದ ಪದ್ಧತಿ ಪ್ರಕಾರ ನಮ್ಮ ಆಹಾರ ಸೇವನೆ ಆಗ್ಲಿ, ನಮ್ಮ ಜೀವನ ಶೈಲಿ ಆಗ್ಲಿ ಹೇಗಿರ್ಬೇಕಂತ ಹೇಳ್ತೀರಿ?
0: ಈಗ ಆಯುರ್ವೇದದಲ್ಲಿ ಈಗ ನೀವು ಆಯುರ್ವೇದ ಗ್ರಂಥ ನೀವು ತಗೊಂಡ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಅಂದ್ರೆ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ಅಂತ ನಾವು ಹೇಳ್ತೇವೆ. ಯಾವ್ದಾವ್ದೊಂದು ಪುಸ್ತಕ ಋಷಿಮನೊಳಗೆ ಏನು ಬರೀತಾರೆ. ಸೊ ಆವಾಗ ಅವರು ವ್ಯಾಧಿಗಳಿಂದ ಶುರು ಮಾಡ್ಲಿಲ್ಲ. ಈಗ ನಿನಗೆ ಜ್ವರ ಬಂದಿದೆ, ಈ ಔಷಧ ಕೊಡಿ, ಈ ಜ್ವರದೆಲ್ಲ ಈ ಲಕ್ಷಣ ಬರುತ್ತೆ. ಅವರು ಮೊದಲಿಗೆ ಏನ್ ಹೇಳಿದ್ರು, ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು. ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು, ಆಮೇಲೆ ದಿನಚರ್ಯ ಹೇಳಿದ್ರು, ಆಮೇಲೆ ಋತುಚರ್ಯ ಹೇಳಿದ್ರು, ಆಮೇಲೆ ದೋಷಗಳ ಬಗ್ಗೆ ವಿಸ್ತೃತ ಮಾಹಿತಿ ಕೊಟ್ರು, ಆಮೇಲೆ ರೋಗಗಳು ಯಾವ ತರ ಕಾಣಿಕೊಳ್ಳುತ್ತೆ, ಲಕ್ಷಣಗಳೇನು ಅಂತ ಹೇಳಿ, ಕೊನೆಯದಾಗಿ ಅವರು ಏನ್ ಹೇಳಿದ್ರು, ಟ್ರೀಟ್ಮೆಂಟ್ ಹೇಳಿದ್ರು, ಚಿಕಿತ್ಸೆ ಹೇಳಿದ್ರು. ಸೊ ಇದರಲ್ಲಿ ರಸಾಯನ ಚಿಕಿತ್ಸೆ ನಾನು ಆಮೇಲೆ ಹೇಳ್ತೇನೆ, ಅದಕ್ಕಿಂತ ಮೊದಲಿಗೆ ದಿನಚರ್ಯ ಋತುಚರ್ಯ ಅಂತ ನಿಮ್ಗೆ ಆವಾಗಲೇ ಹೇಳಿದೆ. ಸೊ ಈ ದಿನಚರ್ಯ ನಾವು ಚಾಚು ತಪ್ಪದೆ ಯಾವ ತರ, ಈಗ ದಿನಚರ್ಯ ಅಂದ್ರೆ ನಿಮ್ಗೆ ಹಳೆ ಮಂದಿ ಹೇಳಿದ ಹಾಗೆ ಗೊತ್ತೇ ಆಗುತ್ತೆ, ಬೆಳಗ್ಗೆ ಜಲ್ದಿ ಏಳಪ್ಪ, ಎಲ್ಲ ಇದು ಮಾಡ್ಕೊ, ನೀನು ಎಷ್ಟು ವ್ಯಾಯಾಮ ಮಾಡು, ಎಲ್ಲ ಚಲೋ ಹೊತ್ತಿನ ವಾರಕ್ಕೆ ಒಂದ್ಸರ ಆದ್ರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು. ಸಣ್ಣ ಹುಡುಗರಿಗೆ ನಾವು ಮಾಡ್ತೇವೆ, ಬಟ್ ದೊಡ್ಡವರು ಆದ್ಮೇಲೆ ಯಾರು ಮಾಡುವುದಿಲ್ಲ. ಯಾಕೆ? ನಮ್ಮ ರುಟೀನ್ ಅಲ್ಲಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆ ರುಟೀನ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ಲಾರ್ದಕ್ಕೆ ನಾವು ಅರೌಂಡ್ 40 ಇಯರ್ಸ್ ಆದ್ಮೇಲೆ ವಿ ಆರ್ ಸಫರಿಂಗ್ ಫ್ರಮ್ ದಟ್ ಡಿಸೀಸಸ್. ಸಣ್ಣವರಾದಾಗ ನೀವು ಅದಕ್ಕಿಂತ ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇರ್ತೀರ, ಆಟ ಆಡ್ತಾರೆ, ಏನೂ ಆಗುದಿಲ್ಲ. ಯಾಕಂದ್ರೆ ಆತರ ನಾವು ಕಾಂಪೆನ್ಸೇಟ್ ಆಗಿ ಆಹಾರ ತಗೋತಾ ಇರ್ತೇವೆ ಟೈಮ್ ಟು ಟೈಮ್, ಇದೆಲ್ಲ ಎಣ್ಣೆ ಸ್ನಾನ ಮಾಡ್ತಾ ಇರ್ತಾರೆ ಹಳೆ ಮಂದಿ. ಬಟ್ ಈಗಿನ ಮಂದಿ ಅದು ಯಾರು ಮಾಡ್ತಾ ಇಲ್ಲ. ಸೊ ಇದು ಬೆಳಗ್ಗೆ ಏಳುವುದು, 8-6 ಗಂಟೆ ಒಳಗನೆ ಆಹಾರವನ್ನು ಸೇವನೆ ಮಾಡೋದು. ಇದು ನಾನು

0: ಕಾಮನ್ ಆಗಿ ಹೇಳ್ತಾನೆ, ವಿಶಿಷ್ಟವಾಗಿ ಎಲ್ಲದರಲ್ಲಿ ಹೇಳ್ತಾ ಹೋಗ್ತಾ ಇಲ್ಲ. ಇದಿಷ್ಟು ಮಾಡಿದ್ರು ನೀವು 50% ಯು ಕ್ಯಾನ್ ರೆಡ್ಯೂಸ್ ದ ಪೇನ್ ಅಂಡ್ ಡಿಸೀಸಸ್, 50% ನೀವು ಕಡಿಮೆ ಮಾಡಬಹುದು ಇದು ಒಂದೇ ಮಾಡಿದ್ರೆ. ಏನು, ಬೆಳಿಗ್ಗೆ ಏಳುವುದು, ಎಣ್ಣೆಯಿಂದ ಹಚ್ಚಿಕೊಳ್ಳುವುದು ಶರೀರಕ್ಕೆ, ಬೆಳಿಗ್ಗೆ 8:30 ಆದ್ಮೇಲೆ ಆಮೇಲೆ ಸಂಜೆ 6:00 ಎರಡೂ ಸಲ ಊಟವನ್ನು ಮಾಡುವುದು, ಆಮೇಲೆ ರಾತ್ರಿ ಬೇಗ ಮಲಗುವುದು. ಹೊರಗಡೆ ಇದ್ದು ಅದಕ್ಕೆಲ್ಲರೂ ಗೊತ್ತೇ ಇದೆ ಜಂಕ್ ಫುಡ್ ಅದು ಇದೆಲ್ಲ, ಅದನ್ನ ತಗೊಳ್ಳಲೇ ಇರೋದು, ಮನೆಯಲ್ಲೇ ಊಟ ಮಾಡುದು. ಇದರ ಜೊತೆ ಅಳಿವು ಅಂತ ಬರುತ್ತೆ. ಮೊದಲಿಗೆ ಎಲ್ಲ ಮಾಡ್ತಿದ್ರು ಡಿಂಕ್ ಲಾಡು ಅಂತ ಹೇಳ್ತಿದ್ವಿ, ಈ ಬಾಣಂತಿರಿಗೆ ನಾವು ಕೇರ್ ಬೀಜ ಅದ್ರದೆಲ್ಲ ಉಂಡೆ ಮಾಡ್ತಾ ಇದ್ವಿ, ಅದನ್ನ ಸೇವನೆ ಮಾಡುದು. ಡ್ರೈ ಫ್ರೂಟ್ಸ್ ಬರುತ್ತೆ, ಈಗ ಕರಿ ದ್ರಾಕ್ಷಿ ಅಂತ ಬರುತ್ತೆ, ಅಂಜೀರ್ ಅಂತ ಬರುತ್ತೆ, ಮನುಕ ಅಂತ ಬರುತ್ತೆ, ಆಮೇಲೆ ಡೇಟ್ಸ್ ಅಂತ ಬರುತ್ತೆ. ಇವೆಲ್ಲ ಊಟದಲ್ಲಿ ಅಳವಡಿಸಿಕೊಳ್ಬೇಕು. ಈ ಅಳಿವು ಆಮೇಲೆ ಡಿಂಕಲಾಡು ಅಂತ ಏನ್ ಹೇಳ್ತೇವೆ ನಾವು, ಅದನ್ನ ವಾರದಲ್ಲಿ 1-3-4 ಸಲ ಆದ್ರೂ ಸೇವಿಸಲೇಬೇಕು. ಇದು ನಿಮಗೆ ಅಸ್ಥಿ ಬೋನ್ಸ್ ಜಾಯಿಂಟ್ಸ್ ಅನ್ನ ಗಟ್ಟಿ ಮಾಡ್ಲಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಆಮೇಲೆ ರಾತ್ರಿ ಬೇಗ ಮಲಗಿಕೊಳ್ಳುವುದು, ಇದಿಷ್ಟು ಮಾಡಿದ್ರೆ ನಿಮಗೆ 50% ರೆಡ್ಯೂಸ್ ಆಗುತ್ತೆ ಎಲ್ಲ ವ್ಯಾಧಿಗಳಲ್ಲೂ ನಿಮಗೆ ಇದು. ಆಮೇಲೆ ಯೋಗಾಸನ ಅಂದ್ರೆ ಅದು ನಿಮ್ಮ ಆಸ್ ಪರ್ ಮೆಡಿಕಲ್ ಯೋಗ ಮಾಡಿ ಅಥವಾ ನಾರ್ಮಲ್ ಯೋಗ ಮಾಡಿ. ಶರೀರಕ್ಕೆ ಯೋಗಾಸನ ಯಾಕೆ ಮಾಡಬೇಕು ಅಂದ್ರೆ, ಈಗ ನಾವು ರುಟೀನ್ ಅಲ್ಲಿ ನಮ್ಮ ಶರೀರದಲ್ಲಿ ಸುಮಾರಷ್ಟು ಜಾಯಿಂಟ್ಸ್ ಇದೆ, ಆ ಎಲ್ಲ ಜಾಯಿಂಟ್ಸ್ ನಾವು ಯೂಸ್ ಮಾಡ್ತಾ ಇಲ್ಲ. ಈ ಯೋಗಾಸನ ಮಾಡುವುದರಿಂದ ಶರೀರದ ಎಲ್ಲ ಮಾಂಸಖಂಡಗಳನ್ನು ನಾವು ಚಲನವಲನಗಳಿಗೆ ಒಳಪಡಿಸ್ತೇವೆ. ಸೊ ಅದರಿಂದ ನಮ್ಮ ಶರೀರದಲ್ಲಿ ಬಯೋಲಾಜಿಕಲ್ ಆಕ್ಷನ್ ಅಂತ ಏನಿರುತ್ತೆ ಅದು ಚೇಂಜಸ್ ಆಗಿ ಈ ವ್ಯಾಧಿಗಳ ಕಡೆ ಹೋಗುವ ಒಂದು ಲೈನ್ ಆ ಕಟ್ ಆಗುತ್ತೆ. ಸೊ ಆ ಕಟ್ ಆದ್ಮೇಲೆ ನಮ್ಗೆ ಇದು ವ್ಯಾಧಿ ಇವತ್ತಿಲ್ಲ ಅಂದ್ರೆ ನಮ್ಗೆ ಬಹಳ ದಿವಸ ಆದ್ಮೇಲೆ ಅಥವಾ ಓಲ್ಡ್ ಏಜ್ ಡಿಸೀಸ್ ಏನೈತೆ ಅದು ಬರ್ಬೋದು. ಬಟ್ ಯಂಗ್ ಏಜ್ ಅಲ್ಲಿ 30-40 ಅಲ್ಲಿ ನಮಗೆ ಆರಾಮಾಗಿ ಇರ್ಬೋದು.
1: ಅಂದ್ರೆ ಡಾಕ್ಟ್ರೆ, ಇಲ್ಲಿ ನಮ್ಮ ಹಿರಿಯರು ಏನು ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರು, ಜೀವನ ಶೈಲಿ, ಊಟದ ವಿಧಾನ, ಒಂದು ಕಸರತ್ತಿನ ಕೆಲಸ, ದಿನನಿತ್ಯ ಅವ್ರದೊಂದು ರೂಟೀನ್ ಏನಿತ್ತು ಅದು ಕರೆಕ್ಟ್ ಆಗಿ ಇತ್ತು. ಇವತ್ತು ನಾವು ಅತಿಯಾದ ಒಂದು ಮಾಡರ್ನ್ ಇದಕ್ಕೆ ಬಂದು ನಮ್ಮ ಜೀವನವನ್ನ ನಾವೇ ಹಾಳ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಮೊದಲಿನ ಪದ್ಧತಿ ನಾವು ಅಳವಡಿಸಿಕೊಂಡಾಗ ಇಂತಹ ತೊಂದರೆಗಳಿಂದ ದೂರ ಇರಬಹುದು ಅಂತ ತಾವ್ ಹೇಳ್ತೀರಿ.
0: ಈಗ ನಾನು ಪೇಷಂಟ್ಸ್ ನೋಡ್ತಾ ಇದ್ದೇನೆ, ಈಗ ಎಷ್ಟೋ ಜನ ನನಗೆ ಈ ನೋವು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ವಾರಕ್ಕೆ 1 or 2 ಇಂಜೆಕ್ಷನ್ ತಗೊಳ್ಳೋದು, ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಹಾಗೆ ಜೀವನ ಕಳೀತಾ ಇದ್ದಾರೆ. 30-40% ಪೇಷಂಟ್ಸ್ ಇದೇ ರೀತಿ ಜೀವನ ಕಳೀತಾ ಇದ್ದಾರೆ. ನೋವು ಉಂಡು ಆಮೇಲೆ ಅದು ಅತಿರೇಕಕ್ಕೆ ಹೋಗುತ್ತೆ. ಸೊ ಅದು ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಆಪರೇಷನ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅಬೋ 50-60 ಡಯಾಬಿಟಿಸ್ ಇದು ಎಲ್ಲ. ಸೊ ಹಾಗೆ ಇದನ್ನ ಮೈ ಮೇಲೆ ತಗೊಂಡು ಎಷ್ಟೋ ಜನ ಬಳಲ್ತಾ ಇದ್ದಾರೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಇಲ್ದೇನೆ.
1: ಅಂದ್ರೆ ಇನ್ನು ಮುಂದೆ ನಮ್ಮ ಕೇಳುಗರು ಈ ತರಹದ ತೊಂದರೆ ಅನುಭವಿಸೋದು ಬೇಡ, ನೋವುಗಳಿದ್ರೆ ಅದಕ್ಕೆ ಖಂಡಿತ ಪರಿಹಾರ ಇದೆ, ಆಯುರ್ವೇದ ತಜ್ಞರನ್ನ ಭೇಟಿಯಾದಾಗ ಇಂತ ಒಂದು ಸಲಹೆ ಸೂಚನೆಗಳು ಅವರಿಗೆ ಯಾವುದು ಸೂಟ್ ಆಗ್ತದೆ ಅದ್ರ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಸಿಗ್ತದೆ ಅಂತ ತಾವು ಹೇಳ್ತೀರಿ ಪ್ರವೀಣ್ ಕುಲಕರ್ಣಿ ಅವರೇ?
0: ಖಂಡಿತವಾಗಿ,
1: ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಆಯುರ್ವೇದ ತಜ್ಞರಾದ ಡಾ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
2: ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಧನಧಾನ್ಯ ಕೃಷಿ ಯೋಜನೆ ಜಾರಿ.

ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಒಂದು ಆಧುನಿಕ ಕೃಷಿ ಯೋಜನೆಯಾಗಿದೆ. ಇದನ್ನು ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು, ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಆಹಾರ ಸರಬರಾಜು ವ್ಯವಸ್ಥೆಗಳನ್ನು ಸುಧಾರಿಸಲು ಅನುಷ್ಠಾನಗೊಳಿಸಲಾಗಿದೆ. ಇದರ ಪ್ರಮುಖ ಉದ್ದೇಶವೆಂದರೆ ಕೃಷಿಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವುದು, ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವುದು, ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದಾಗಿದೆ. ಈ ಯೋಜನೆಯ ಬಗ್ಗೆ ಸಮಗ್ರವಾದ ಮಾಹಿತಿ ಇಲ್ಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2025-26 ಸಾಲಿನ ಆಯವ್ಯಯದಲ್ಲಿ ಧನಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದೆ. ಜಿಲ್ಲೆಗಳ ಯೋಜನೆಯಿಂದ ಪ್ರೇರಣೆಗೊಂಡು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯಿಂದ 1.7 ಕೋಟಿ ರೈತರಿಗೆ ಪ್ರಯೋಜನವಾಗಲಿದ್ದು, ರೈತರ ಆದಾಯ ಹೆಚ್ಚಳ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಸಾಧಿಸುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಯೋಜನೆ ಕೃಷಿ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರಲಿದೆ ಎಂದೇ ಬಣ್ಣಿಸಲಾಗುತ್ತಿದೆ. ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳ ಮೂಲಕ ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು, ಕಡಿಮೆ ಸಾಲ ಮರುಪಾವತಿಸುವ ಸಾಮರ್ಥ್ಯ ಹೊಂದಿರುವ 100 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗಲಿದೆ. ಪಿಎಂ ಧನಧಾನ್ಯ ಯೋಜನೆಯ ಪ್ರಮುಖ ಅಂಶಗಳು: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಗುರಿ, ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳಲ್ಲಿ ಯೋಜನೆ ಜಾರಿ, ರಾಜ್ಯ ಸರ್ಕಾರದ ನಿಕಟ ಸಹಭಾಗಿತ್ವದೊಂದಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆ, ರೈತರಿಗಾಗಿ ಸಾಲ ಹಾಗೂ ಸಬ್ಸಿಡಿ ಯೋಜನೆಗಳಿಗಾಗಿ ಬೆಂಬಲವನ್ನು ನೀಡಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಘೋಷಿಸಿದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ. ಅಂತಿಮವಾಗಿ ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತದೆ. ಈ ಯೋಜನೆಯನ್ನು ನಿರ್ದಿಷ್ಟವಾಗಿ ಬಂಜರು ಹಾಗೂ ಅಭಿವೃದ್ಧಿ ಹೊಂದದ ಕೃಷಿ ಭೂಮಿಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದ್ದು, ಅವುಗಳನ್ನು ಕೃಷಿ ಮಾಡಬಹುದಾದ ಮತ್ತು ಉತ್ಪಾದಕ ಪ್ರದೇಶಗಳಿಗಾಗಿ ಪರಿವರ್ತಿಸಿ ರೈತರಿಗೆ ನೆರವನ್ನು ಒದಗಿಸುತ್ತದೆ. ಈ ಯೋಜನೆಯ ಪರಿಣಾಮವನ್ನು ಹೆಚ್ಚಿಸಲು ಹಾಲಿ ಇರುವ ಕೃಷಿ ಯೋಜನೆಗಳನ್ನು ಸಂಯೋಜಿಸಲಾಗಿದ್ದು, ರಾಜ್ಯ ಸರ್ಕಾರದ ಸಹಭಾಗಿತ್ವದ ಮೂಲಕ ಜಾರಿಗೊಳಿಸಲಾಗುವುದು. ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳನ್ನು ಈ ಯೋಜನೆಗೆ ಗುರಿಯಾಗಿಸಿಕೊಂಡಿದೆ. ಈ ಪ್ರದೇಶಗಳಲ್ಲಿ ಪ್ರಜ್ಞಾಪೂರ್ವಕ ಪ್ರಯತ್ನದ ಮೂಲಕ ರೈತ ಸಮುದಾಯದ ಪ್ರಗತಿ, ಭೂಬಳಕೆಯನ್ನು ಹೆಚ್ಚಿಸುವುದು ಹಾಗೂ ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಇಂತಹ ರಚನಾತ್ಮಕ ಪ್ರಯತ್ನದ ಮೂಲಕ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ, ದೇಶದೆಲ್ಲೆಡೆ ರೈತರಿಗೆ ದೀರ್ಘಕಾಲೀನ ಪ್ರಯೋಜನವನ್ನು ಖಾತರಿಪಡಿಸುತ್ತದೆ. ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ: ಕೃಷಿ ಉತ್ಪಾದಕತೆ ಹಾಗೂ ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರವನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಅಥವಾ ಸಂಗ್ರಹಣಾ ಮೂಲಸೌಕರ್ಯವನ್ನು ಬಲಪಡಿಸುವುದು, ಉತ್ತಮ ಜಲ ನಿರ್ವಹಣೆಗಾಗಿ ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ರೈತರಿಗೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಸಾಲಗಳಿಗೆ ಸುಲಭ ಲಭ್ಯತೆಯನ್ನು ಖಾತರಿಪಡಿಸುವುದು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದರಿಂದಾಗುವ ಪ್ರಯೋಜನಗಳು: ಉತ್ಪಾದನೆಯ ವೃದ್ಧಿ, ಬದಲಾಗುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೃಷಿಯನ್ನು ಉತ್ತಮಪಡಿಸಲು ಮತ್ತು ಹೆಚ್ಚಿನ ಉತ್ಪಾದನೆಯೊಂದಿಗೆ ಕೃಷಿ ಕಾರ್ಯಗಳನ್ನು ನಡೆಸಲು ರೈತರಿಗೆ ನೆರವಾಗುತ್ತದೆ. ಕೃಷಿಯಲ್ಲಿ ನವೀನ ತಂತ್ರಗಳ ಅಳವಡಿಕೆ, ಉತ್ತಮ ಕೃಷಿ ಪದ್ಧತಿಗಳು ಮತ್ತು ಸಣ್ಣ ಉತ್ಪಾದನಾ ಸಲಕರಣೆಗಳನ್ನು ರೈತರಿಗೆ ಒದಗಿಸುತ್ತದೆ. ಆರ್ಥಿಕ ಸಹಾಯ: ರೈತರ ಉತ್ಪಾದನಾ ವೆಚ್ಚಗಳನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚಿನ ಲಾಭಗಳನ್ನು ಗಳಿಸಲು ನೆರವು ನೀಡುತ್ತದೆ. ಕೃಷಿ ತರಬೇತಿ ಮತ್ತು ಮಾರ್ಗದರ್ಶನ: ರೈತರಿಗೆ ಬೆಳೆಗಳನ್ನು ಆರಿಸುವ, ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸುವ ಹಾಗೂ ಕೃಷಿ ವ್ಯವಸ್ಥೆಗಳನ್ನು ಸುಧಾರಿಸಲು ತರಬೇತಿಗಳನ್ನು ನೀಡಲಾಗುತ್ತದೆ. ಅನುವಾದಿತ ಕೃಷಿ ವಿಧಾನಗಳು, ಹೊಳೆ ನೀರಾವರಿ, ಸುಧಾರಿತ ಪೋಷಣೆಯ ಬೆಳೆಗಳು, ಮೂಲಭೂತ ಕೃಷಿ ಉಪಕರಣಗಳು ಹಾಗೂ ತಂತ್ರಜ್ಞಾನಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ. ನೀರು ಸರಬರಾಜು: ನೀರಿನ ಸಮರ್ಪಕ ಬಳಕೆ

0: ಕೆಯ ಜಾಗೃತಿ, ಕೃಷಿಯಲ್ಲಿನ ನೀರಿನ ಪೋಲನ್ನು ತಡೆಯುವ ವಿಧಾನವನ್ನು ನೀಡಲಾಗುತ್ತದೆ. ಸಬ್ಸಿಡಿಗಳು ಹಾಗೂ ಹಣಕಾಸು ಸಹಾಯ ರೈತರಿಗೆ ಸಾಲ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಪ್ರೋತ್ಸಾಹಿಸುತ್ತದೆ. ಮಾರುಕಟ್ಟೆ ಸಹಾಯ ಉತ್ತಮ ದರದಲ್ಲಿ ಬೆಳೆಗಳನ್ನು ಮಾರಾಟ ಮಾಡುವ ಮಾರ್ಗಗಳನ್ನು ಮತ್ತು ಮಾರುಕಟ್ಟೆ ತಂತ್ರಗಳನ್ನು ರೈತರಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಯೋಜನೆಯ ಅನುಷ್ಠಾನಗಳು ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಇಲಾಖೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಮರ್ಥವಾಗಿ ಬೆಳೆಗಳನ್ನು ಉತ್ಪಾದಿಸಲು ಮಾರ್ಗದರ್ಶನ ನೀಡುತ್ತದೆ. ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನ ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಜೊತೆಗೆ ಕೇಂದ್ರ ಸರ್ಕಾರ ಗ್ರಾಮೀಣ ಸಮೃದ್ಧಿ ಹಾಗೂ ಸ್ಥಿತಿಸ್ಥಾಪಕತ್ವ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದೆ. ಇದು ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯರಹಿತ ಉದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಗುರಿಯನ್ನು ಹೊಂದಿದ್ದು, ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸಲು ಕೌಶಲ್ಯ ಹೂಡಿಕೆ ಮತ್ತು ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಿದೆ. ಈ ಯೋಜನೆಯು ಕೂಡ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ಜಾರಿಯಾಗಲಿದೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಸಂಕ್ಷಿಪ್ತವಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಹಾಗೂ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರಗಳನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಮೂಲ ಸೌಕರ್ಯಗಳನ್ನು ಬಲಪಡಿಸುವುದು, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಯೋಜನೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳು ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800117100 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಚಿಂತನೆಗಳನ್ನು ಹೇಳಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು.
2: ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ

ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18ರಂದು ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟ್ರಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು, ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ ನಾಲ್ಕು ರಾಷ್ಟಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟ್ರಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು ನಾಲ್ಕು ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಹೋರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ, ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು, ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047ರ ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ. ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ಧವಾಗಿದೆ. ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ. ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18ರಂದು ಕೊನೆಗೊಳ್ಳಲಿದ್ದರೆ, ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30ರಂದು ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು, ನಸೀರ್ ಅಹಮದ್, ಎನ್ ನಾಗರಾಜು, ಪ್ರತಾಪ್ ಸಿಂಹ ನಾಯಕ್ ಕೆ, ತಿಪ್ಪಣ್ಣಪ್ಪ, ಸುನೀಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ. ಜೂನ್ 1ರಂದು ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು, ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಜೂನ್ 18ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು, ಅಂದೇ 5 ಗಂಟೆಗೆ ಮತ ಎಣಿಕೆ ನಡೆಯಲಿದೆ. ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20ರೊಳಗಾಗಿ ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ. ಈ ವಾರ್ತೆಗಳನ್ನು

0: ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು. ಇಂದು ರಾಷ್ಟ್ರಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ. ಇಂದು ಸಂಜೆ ರಾಷ್ಟ್ರಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ದ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟ್ರಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟ್ರಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15ನೇ ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ಧತೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಯೋಜನೆಗೆ ಚಾಲನೆ ನೀಡಿದರು. ಈ ಯೋಜನೆಯಡಿ ಬಾರ್ಮೇರ್, ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ, ವಿದ್ಯುತ್, ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾಪನ್, ನರೇಂದ್ರ ಮೋದಿ ಸಂಘ್ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಬಿಜು ಜನತಾದಳ BJDಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ BJPಗೆ ಸೇರ್ಪಡೆಯಾಗಿದ್ದಾರೆ. ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಮನಮೋಹನ್ ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ AIADMK ಪಕ್ಷದ 3 ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ 2 ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, 18 June ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
4: ಆಕಾಶವಾಣಿ ಮಂಗಳೂರು ಸ್ವರಮಾಧುರ್ಯ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ

0: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಪರಮೇಶ್ವರ ಹೆಗಡೆ ಹಾಡಿರುವ ವಚನಗಳನ್ನು ಆಲಿಸೋಣ. ಮೊದಲಿಗೆ ಉರಿಲಿಂಗ ದೇವರು ಅವರ ವಚನ, ಹಾಡುವೆ ನಲ್ಲನ ಬೇಡುವೆ ನಲ್ಲನ.

ಇದುವರೆಗೆ ಪರಮೇಶ್ವರ ಹೆಗಡೆ ಹಾಡಿರುವ ವಚನಗಳನ್ನು ಆಲಿಸಿದೆವು. ಇಲ್ಲಿಗೆ ಇಂದಿನ ಸ್ವರಮಾಧುರ್ಯ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಬಿಸಿಲ ಧಗೆ ಕಮ್ಮಿಯಾಗ್ತಾ ಇದೆ. ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಕಾಣ್ತಾ ಇದೆ. ಹಣ್ಣುಗಳ ಸೀಸನ್ ಕೂಡ ಹೌದು, ಆದರೆ ಮಳೆ ಬಂದ್ರೆ ಈ ಹಣ್ಣುಗಳ ಸದುಪಯೋಗ ಆಗಲ್ಲ. ಹಾಗಿದ್ರೆ ಯಾವುದೆಲ್ಲ ರೀತಿಯಲ್ಲಿ ಈಗ ಸಿಗುವ ಹಣ್ಣುಗಳನ್ನು ಸದುಪಯೋಗ ಮಾಡಿಕೊಳ್ಬಹುದು ಅನ್ನೋದನ್ನ ಚಿತ್ರಗೀತೆಗಳನ್ನ ಕೇಳ್ತಾ ಕೇಳ್ತಾ ಮೆಲುಕು ಹಾಕುವ. ಹಾಗಿದ್ರೆ ಇಂದಿನ ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲ ಗೀತೆ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಧ್ರುವ ತಾರೆ ಚಿತ್ರದ್ದು. ಈ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಹಣ್ಣುಗಳ ರಾಜ ಎಂದೇ ಪ್ರಸಿದ್ಧಿ ಪಡೆದಿರುವ ಮಾವಿನ ಹಣ್ಣಿನ ಕಾಲ ಇದು. ಮಾರುಕಟ್ಟೆಯಲ್ಲಿ ವಿವಿಧ ಬಗೆಯ ಆಕಾರದ ಸ್ವಾದವಿರುವ ಬಣ್ಣಗಳಿಂದ ಕೂಡಿದ ಮಾವಿನಕಾಯಿ ಅಥವಾ ಮಾವಿನ ಹಣ್ಣುಗಳು ನಮ್ಮ ಬಾಯಲ್ಲಿ ನೀರು ಸುರಿಸುವುದಂತೂ ನಿಜ. ಆದರೆ ಕೆಲವು ಹಣ್ಣುಗಳಲ್ಲಿ ಮಳೆ ಬಂದ ಮೇಲೆ ಹುಳುಗಳಾಗುತ್ತೆ, ರುಚಿ ಕೂಡ ಇರೋದಿಲ್ಲ, ಹಾಳಾಗುತ್ತೆ ಕೂಡ. ಅದನ್ನು ತಪ್ಪಿಸಲು ಹಣ್ಣಿನ ರಸವನ್ನು ಕಿವುಚಿ ಬಿಸಿಲು ಇದ್ದಲ್ಲಿ ಹರಡಿಟ್ಟರೆ ಸ್ವಲ್ಪ ದಿನಗಳ ಬಿಸಿಲಿನ ನಂತರ ರುಚಿಯಾದ ತಾಜಾ ಮಾವಿನ ಹಣ್ಣಿನ ಮಾಂಬಳ ರೆಡಿ. ಇದನ್ನು ತುಂಡು ತುಂಡು ಮಾಡಿ ಮಳೆ ಬರುವಾಗ ತಿನ್ನುವ ಮಜಾವೇ ಬೇರೆ. ನಿಮ್ಮ ಬಾಯಲ್ಲಿ ಕೂಡ ನೀರು ಬಂತಲ್ವಾ? ಹಾಗಿದ್ರೆ ನೀವು ಕೂಡ ಮಾಂಬಳ ಮಾಡಿ ರೆಡಿ ಮಾಡ್ಕೊಂಡಿಟ್ಟಿರಿ. ಇದೀಗ ಗೀತೆ ಕೇಳುವ. ಗಜೇಂದ್ರ ಕೋಟೆಯವರ ರಚನೆಯ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ. ಚಿತ್ರದ ಹೆಸರು ಅಂತರಂಗದ ಮೃದಂಗ. ಗೀತೆಯನ್ನು ಹಾಡಿದವರು ಚಿತ್ರಾ.

ಕಾಡಿನಲ್ಲಿ, ರಸ್ತೆ ಬದಿಯಲ್ಲಿ, ಗುಡ್ಡೆಯಲ್ಲಿ ವಿವಿಧ ಆಕಾರದ, ಗಾತ್ರದ, ರುಚಿಯಾದ, ಒಳ್ಳೆಯ ಪರಿಮಳ ಹೊಂದಿರುವ ಕಾಡು ಮಾವು ಸಿಗುವ ಸಮಯ ಇದು. ಬಹುಶಃ ಹೆಚ್ಚಿನ ಮರಗಳಲ್ಲಿ ಖಾಲಿಯಾಗಿರುವ ಸಾಧ್ಯತೆ ಕೂಡ ಇದೆ. ಈ ಕಾಡು ಮಾವುಗಳು ಸಿಕ್ಕಲ್ಲಿ ಅದರ ಗೊಜ್ಜು, ರಸಾಯನ, ಕಾಯಿರಸ, ಸಿಹಿ ಪಲ್ಯ ತುಂಬಾ ರುಚಿ. ಹಾಗೆಯೇ ಹಸಿಯಾಗಿ ಈ ಹಣ್ಣುಗಳನ್ನು ಸವಿಯುವ ಅನುಭವವೇ ಬೇರೆ. ನೀವು ಕೂಡ ಇದರ ಅನುಭವ ಪಡೆದವರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗಿದ್ರೆ ಮುಂದಿನ ಗೀತೆಯನ್ನು ಕೇಳೋಣ. ಇದೀಗ ಸಂಗಡಿಗರೊಂದಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ ಹೃದಯ ಹಾಡಿತು ಚಿತ್ರದ್ದು. ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

ಹಸಿದು ಹಲಸಿನ ಹಣ್ಣು ತಿನ್ನು, ಉಂಡು ಮಾವಿನ ಹಣ್ಣನ್ನು ತಿನ್ನು ಅಂತ ಮುಂಚಿನವರು ಹೇಳ್ತಾ ಇದ್ರು. ಇದೀಗ ನಮ್ಮೆಲ್ಲರ ಊರುಗಳಲ್ಲಿ ಹಲಸಿನ ಮೇಳಗಳ ಸಾಲು ಸಾಲೇ ಬರಲಿದೆ. ಹಲಸಿನ ಹಣ್ಣಿನ ಮೌಲ್ಯವರ್ಧನೆಯಿಂದ ನಾನಾ ರೀತಿಯ ತಿಂಡಿ ತಿನಿಸುಗಳನ್ನು ತಯಾರಿಸಬಹುದು. ಮರದಲ್ಲಿ ತೋಟದಲ್ಲಿ ಕೊಳೆತು ಹೋಗುತ್ತಿದ್ದ ಈ ಹಲಸಿನ ಹಣ್ಣಿಗೆ ಈಗ ಎಲ್ಲಿಲ್ಲದ ಬೆಲೆ ಕೂಡ ಬಂದಿದೆ. ಕೆಳಗುರೆ, ಇದೀಗ ರತ್ನಜ ಅವರ ಸಾಹಿತ್ಯಕ್ಕೆ ಹಂಸಲೇಖ ಸಂಗೀತ ನೀಡಿರುವ ಗೀತೆ ನೆನಪಿರಲಿ ಚಿತ್ರದ್ದು. ಗೀತೆಯನ್ನ ಹಾಡಿದವರು ಚಿತ್ರಾ.

ಹೌದು, ಇಂತಹ ರುಚಿಯಾದ ಹಣ್ಣುಗಳು ಸಿಕ್ಕಲ್ಲಿ ಎಲ್ಲರಿಗೂ ಹಬ್ಬವೇ ಹಬ್ಬ. ಹಲಸಿನ ಹಣ್ಣಿನ ಮಾಂಬಳ, ಗಟ್ಟಿ, ಹಲುವಾ, ಪಾಯಸ, ಕ್ಷೀರ, ಐಸ್ ಕ್ರೀಂ, ಕೇಕ್, ಜ್ಯೂಸ್, ಇನ್ನು ಹಲಸಿನ ಬೇಳೆಯಿಂದ ನಾನಾ ಬಗೆಯ ಸ್ನ್ಯಾಕ್ಸ್ ತಯಾರಿಸಬಹುದು. ಹಲಸಿನ ಕಾಯಿಯಿಂದ ಕಬಾಬ್, ಪಲಾವ್, ಬಿರಿಯಾನಿ, ಶಾವಿಗೆ, ಇನ್ನು ಉಪ್ಪಿನಲ್ಲಿ ಹಾಕಿಟ್ಟ ಹಲಸಿನ ಸುಳಿಯಿಂದ ಪಲ್ಯ, ಸಾಂಬಾರು, ರೊಟ್ಟಿ, ದೋಸೆ, ವಡೆ, ಇನ್ನು ಮಾವಿನ ಹಣ್ಣು ಕೂಡ ಏನು ಕಮ್ಮಿ ಇಲ್ಲ. ಇದರಿಂದಲೂ ಕೂಡ ತುಂಬ ಮೌಲ್ಯವರ್ಧನೆಯನ್ನು ಮಾಡಬಹುದು. ಆಹಾ, ಪಟ್ಟಿ ಮಾಡ್ತಾ ಹೋದರೆ ಹಸಿವೆ ಆಗ್ತಾ ಇರೋದು ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಪಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯನ್ನು ಆಕ್ಸಿಡೆಂಟ್ ಚಿತ್ರದಲ್ಲಿ ಅಳವಡಿಸಲಾಗಿದ್ದು, ಗೀತೆಯನ್ನು ಹಾಡಿದವರು ಸೋನು ನಿಗಮ್, ಗೀತೆಗೆ ಸಂಗೀತ ನಿರ್ದೇಶನ ರಿಕ್ಕಿ ಕೇಜ್.

ಈ ಎಲ್ಲಾ ರೀತಿಯಲ್ಲಿ ಹಣ್ಣುಗಳ ಸದುಪಯೋಗ ಮಾಡಿ ಆಗಿದ್ರೆ ಮೆಲ್ಲಗೆ ಮಳೆ ಬರಲಿ ಅಂತ ಹೇಳ್ತಾ ಇಂದಿನ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದಿಂದ.

ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕೃತಿ

ಸರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,982

0: ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 503,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 250,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 227,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಹೈಕಮಾಂಡ್ ಜೊತೆಗಿನ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ಹೋರಾಟ ನಡೆಸುವ ಸಿದ್ಧತೆ ಹಾಗೂ ಇತರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಕರ್ನಾಟಕ, ಪುದುಚೇರಿ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಚರ್ಚೆ ನಡೆಯಲಿದೆ. ಕುರುವೈ ಕೃಷಿ ಋತುವಿಗೆ ಮುಂಚಿತವಾಗಿ ತಮಿಳುನಾಡಿನ ರೈತರು ನೀರಿನ ಲಭ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದರಿಂದ ಈ ಸಭೆ ಮಹತ್ವದ್ದಾಗಿದೆ. ಭತ್ತದ ಕೃಷಿ ಋತುವಿಗೆ ತಮಿಳುನಾಡು ಸಾಂಪ್ರದಾಯಿಕವಾಗಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದರಿಂದ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಹಾಗೂ ನಾಯಕರು ದೆಹಲಿಗೆ ತೆರಳಿದ್ದಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸ್ಕರಿಸದೆ ನದಿಗೆ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ವನ್ಯಜೀವಿಗಳ ಸಂಚಾರದ ಬಗ್ಗೆ ನಿಗಾ ಇಡಲು ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಓಕಳೀಪುರಂ ಅಷ್ಟಪಥ ಕಾರಿಡಾರ್ನ ಚೆನ್ನೈ ರೈಲ್ವೆ ಕೆಳಭಾಗದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಹಾಗೂ ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಈ ಸೂಚನೆ ನೀಡಿದ್ದಾರೆ. ಪಾದಾಚಾರಿ ಮಾರ್ಗದ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಶಿವಾನಂದ ವೃತ್ತದ ಸಮೀಪದ ಮಾಧವನಗರ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿದ ವೇಳೆ ಮಳೆ ನೀರು ಹರಿವಿಗಾಗಿ ಅಳವಡಿಸಲಾಗಿರುವ ಗ್ರೇಟಿಂಗ್ಗಳನ್ನು ಸದಾ ಸ್ವಚ್ಛವಾಗಿರುವಂತೆ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು

0: ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಿಎಂ ಜನಮನ್ ಹಾಗೂ DAJGUA ಯೋಜನೆಗಳಡಿಯಲ್ಲಿ ಜನಭಾಗಿದಾರಿ, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬುಡಕಟ್ಟು ಸಮುದಾಯದ ಜನರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದ ICCR ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ICCR ನಡುವಿನ ಪಾಲುದಾರಿಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ, ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಪ್ರಯೋಜನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕ ಆದೇಶಗಳನ್ನು ಪೂರೈಸುವಲ್ಲಿ ಹಾಗೂ ICCR ಅನ್ನು ಬಲಪಡಿಸಲು ಇದು ಸಹಾಯಕವಾಗಲಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿಯಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಈಗ ಏಕಾಏಕಿ ಫಲಾನುಭವಿಗಳ ಮರು ಪರಿಶೀಲನೆ, ಮರು ನೋಂದಣಿ, ವಿಶೇಷ ಅಭಿಯಾನ ಎಂಬ ಹೊಸ ನಾಟಕ ಆರಂಭಿಸಿದೆ ಎಂದು ದೂರಿದ್ದಾರೆ. GBA ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರವೂ ಈ ಗ್ಯಾರಂಟಿ ಯೋಜನೆಗಳು ಇರಲಿದೆಯೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಕನ್ನಡದ ಅತಿ ಪ್ರಾಚೀನ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ 5 ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನಡೆಸಲಾಯಿತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಕನ್ನಡಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಅಶೋಕ ಚಂದರಗಿ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜ್, ಗಡಿ ವಿಷಯದ ಮಹಾಜನ್ ವರದಿ ಅಂತಿಮ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. June 4 ನಿರ್ಣಯ ಅಂಗೀಕಾರವಾಗದಿದ್ದರೆ ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಕ್ರಾಂತಿಕಾರಕ ಹೋರಾಟ ನಡೆಸುವ ಮತ್ತು ಕರ್ನಾಟಕ ಬಂದ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ನಿರ್ಣಯ ಅಂಗೀಕಾರಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, June 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು ಕೇಳುಗರೆ, ಇದೀಗ ಪಂಕಜ್ ಉದಾಸ್ ಹಾಡಿರುವ ಗಜಲ್ಗಳನ್ನು ಆಲಿಸೋಣ. ಮೊದಲಿಗೆ ಆಸೋ ಜಬ್ ಪಲ್ಕೋಂ ಸೇ.

0: ಪಂಕಜ್ ಉದಾಸ್ ಹಾಡಿರುವ ಗಜಲ್ಗಳನ್ನು ಆಲಿಸಿದೆವು. ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಪ್ರಿಯ ಕೇಳುವರೆ, ಪ್ರತಿ ಶುಕ್ರ

0: ಮಂಗಳವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಇದೊಂದು ಪ್ರಕಟಣೆ. ಕಾಣೆಯಾದ ವ್ಯಕ್ತಿಯ ಚೆಹರೆ ಈ ರೀತಿಯಲ್ಲಿದೆ. ಹೆಸರು ಶಂಕರಗೌಡ ಶಿವಪ್ಪ ಆಡೂರ, 26 ವರ್ಷ, ಎಣ್ಣೆ ಕಪ್ಪು ಮೈಬಣ್ಣ, 5'3" ಎತ್ತರ, ಕನ್ನಡ ಭಾಷೆಯನ್ನು ಬಲ್ಲವರಾಗಿರುತ್ತಾರೆ. ಕೆಂಪು ಬಣ್ಣದ ಕಾಲರ್ ಇರುವ ಎಡಭಾಗದ ಎದೆಯ ಮೇಲೆ SK ಎಂದು ಕಪ್ಪು ಬಣ್ಣದಿಂದ ಬೆರೆದಿರುವ ಹಳದಿ ಬಣ್ಣದ ಶರ್ಟ್ ಮತ್ತು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಇಂತಹ ಚೆಹರೆಯ ಸುದ್ದಿ ಸಿಕ್ಕಿದಲ್ಲಿ ಮಲ್ಪೆ ಠಾಣಾ ದೂರವಾಣಿ ನಂಬರ್ 0820-2539-799 ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬೇಕಾಗಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಕೇಳುಗರೆ ಗಮನಿಸಿ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಹಿಂದಿ ಚಿತ್ರಗೀತೆಗಳು, 5:30ಕ್ಕೆ ಸಂಸ್ಕೃತ ಪಾಠ, ಗುರುಗಳು ಮಾಧವ ಅಡಿಗ, ವಿದ್ಯಾರ್ಥಿಗಳು ಪ್ರಣೀತಾ ಹಾಗೂ ಪನ್ನಗಮಯ್ಯ, 5:45ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರ, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಅವಲೋಕನ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೂಡಬಿದ್ರೆಯ ದಿವಾಕರ ಶೆಟ್ಟಿ ಅವರ ಹೈನುಗಾರಿಕೆ ಹಾಗೂ ಕೃಷಿ ಅನುಭವ ಕುರಿತು ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45ಕ್ಕೆ ಕನ್ನಡ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ. 8:00ಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. 8:30ಕ್ಕೆ ಲಘುದಾಟಿಯ ಭಾಷಣ, ಕೆಎಶ್ ಎಲ್ಲಂಗಳ ಅವರಿಂದ ನಾಟಕದೊಳಗೆ ನಾಟಕ. 9:30ಕ್ಕೆ 100.3 ಆಕಾಶವಾಣಿ ಟೆಲಿಕ್ವಿಸ್ 2ನೇ ಸಂಚಿಕೆ, ಕ್ವಿಸ್ ಮಾಸ್ಟರ್ ಪತ್ರಕರ್ತ ಮೋಹನದಾಸ್ ಮರಕಡ, ಕಾರ್ಯಕ್ರಮ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. ಇಂದು ರಾತ್ರಿ 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ಪ್ರಸಾರವಿರುತ್ತದೆ. 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಂಗಳೂರು ಸಮಯ 3:05, ನಿಲಯದ ಈ ಹೊತ್ತಿನ ಪ್ರಸಾರ ಇಲ್ಲಿಗೆ ಮುಗಿಯಿತು. ಮುಂದಿನ ಪ್ರಸಾರ ಇಂದು ಸಾಯಂಕಾಲ 5:00 ಆರಂಭ. ನಿಲಯದ ಸಮಸ್ತರ ಪರವಾಗಿ ಶ್ರೋತೃ ಬಾಂಧವರಿಗೆಲ್ಲ ಸ್ನೇಹ ಭಟ್ ಮಾಡುವ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5:06. ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಲ್ಮೆಯ ಕೇಳುಗರಿಗೆಲ್ಲ ಸಾಯಂಕಾಲದ ಈ ಪ್ರಸಾರಕ್ಕೆ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಮತ್ತು ನಾನು ಶ್ರೀಲಕ್ಷ್ಮೀ ಮಠದ ಮೂಲೆ ಮಾಡುತ್ತಿರುವ ಪ್ರೀತಿಯ ನಮಸ್ಕಾರ. ಪ್ರಿಯ ಕೇಳುಗರೇ, ಈಗ ಕೇಳಿ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ದ ಕಿಲ್ಲರ್ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಮತ್ತು ಕೆಕೆ ಹಾಡಿದ್ದಾರೆ. ಜಲೀಸ್ ಶೆರ್ವಾನಿ ಅವರ ಗೀತೆಯನ್ನು ಸಂಗೀತ ಸಾಜಿದ್ ವಾಜಿದ್.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈಗ ಕೇಳಿ ಅವರ ಪಂ ಚಿತ್ರಕ್ಕಾಗಿ ಸುಜೀನ್ ಡಿಮೆಲ್ಲೋ ಹಾಡಿದ್ದಾರೆ. ಸಯೀದ್ ಖ್ವಾದ್ರಿ ಮತ್ತು ಆಸಿಫ್ ಅಲಿ ಅವರ ಸಾಹಿತ್ಯವನ್ನು, ಸಂಗೀತ ಪ್ರೀತಮ್.

ಈಗ ಕೇಳಿ ಮೇನೆ ಪ್ಯಾರ್ ಕ್ಯೂಂ ಕಿಯಾ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಅಮೃತ ಕಾಕ್ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್, ಸಂಗೀತ ಹಿಮೇಶ್ ರೇಷಮಿಯಾ.

ಮುಂದೆ ಕೇಳಿ ತಾಲ್ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್, ಸಂಗೀತ ಎ ಆರ್ ರೆಹಮಾನ್.

ಮುಂದೆ ಕೇಳಿ ಬೇಶರಂ ಚಿತ್ರಕ್ಕಾಗಿ ಅಭಿಜಿತ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಸಾಹಿತ್ಯ ರಾಜೀವ್ ಬರ್ನ್ವಾಲ್, ಸಂಗೀತ ಲಲಿತ್ ಪಂಡಿತ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಸಂಸ್ಕೃತ ಪಾಠ. ಗುರುಗಳಾಗಿ ಭಾಗವಹಿಸುತ್ತಾರೆ ಮಾಧವ ಅಡಿಗ, ವಿದ್ಯಾರ್ಥಿಗಳು ಪ್ರಣೀತಾ ಮತ್ತು ಪನ್ನಗಮಯ್ಯ.

0: ನಮಸ್ತೆ ಆಚಾರ್ಯ.
1: ನಮಸ್ತೆ, ಶುಭ ಸಂಧ್ಯಾ. ಸಂಸ್ಕೃತ ಭಾಷಾ ಅಸ್ಮಾಕಂ ಪೂರ್ವಜಾನಾಂ ಪೂಜನೀಯ ಭಾಷಾ ಅಸ್ತಿ. ತತ್ರ ಸುಭಾಷಿತಾನಿ ಬಹೂನಿ ಸಂತಿ. ಇದಾನೀಂ ವಯಂ ಏಕಂ ಸುಭಾಷಿತಂ ಪಠಾಮಃ.
0: ಅಸ್ತು ಆಚಾರ್ಯ, ಮಮಾಪಿ ಸುಭಾಷಿತಂ ಅತೀವ ಪ್ರಿಯಂ ಭವತಿ.
1: ಬಹು ಸಮೀಚೀನಂ. ಸುಭಾಷಿತ ಜ್ಞಾನೇನ ವ್ಯವಹಾರ ಚಾತುರ್ಯಂ ವರ್ಧತೆ, ಅತಃ ಸುಭಾಷಿತಂ ಅಭ್ಯಸನೀಯಂ. ಅಹಂ ಏಕಂ ಶ್ಲೋಕಪಾದಂ ವದಾಮಿ, ಭವಂತೌ ಅನುವದತಾಂ, ಸಮ್ಯಕ್ ಶ್ರೂಯತಾಂ.

0: ಚತುರ್ಥೇ ಕಿಂ ಕರಿಷ್ಯಸಿ,
1: ಚತುರ್ಥೇ ಕಿಂ ಕರಿಷ್ಯಸಿ.
0: ಪೂರ್ಣಂ ಶ್ಲೋಕಂ ವದಾಮಿ. ಶ್ರದ್ಧಯಾ ಪಶ್ಯತಾಂ ಪ್ರಥಮೇನಾರ್ಜಿತಾ ವಿದ್ಯಾ, ದ್ವಿತೀಯೇನಾರ್ಜಿತಂ ಧನಂ, ತೃತೀಯೇನಾರ್ಜಿತಂ ಪುಣ್ಯಂ, ಚತುರ್ಥೇ ಕಿಂ ಕರಿಷ್ಯಸಿ. ಇದಾನೀ ಏಕವಾರಂ ವದತಾಂ

0: ಕರಿಷ್ಯಸಿ.
1: ಸಮೀಚೀನಂ. ಶ್ಲೋಕಸ್ಯ ಪದಚ್ಛೇದಂ ಭವಾನ್ ಕರೋತು ಪನ್ನಗ.
2: ಪ್ರಥಮೇ ನ ಆರ್ಜಿತಾ ವಿದ್ಯಾ, ದ್ವಿತೀಯೇ ನ ಆರ್ಜಿತಂ ಧನಂ.
1: ಸಮ್ಯಕ್. ಇದಾನೀಂ ಅಗ್ರಿಮಭಾಗಂ ಭವತಿ ವದತು ಪ್ರಣೀತೇ.
3: ವದಾಮಿ ಆಚಾರ್ಯ. ತೃತೀಯೇ ನ ಆರ್ಜಿ

0: ಪ್ರೀತಂ ಪುಣ್ಯಂ ಚತುರ್ಥೆ ಕಿಂ ಕರಿಷ್ಯಸಿ ಇತಿ.
1: ಶ್ಲೋಕಸ್ಯ ಅರ್ಥಂ ಏವಂ ಅಸ್ತಿ. ಪ್ರಥಮೇ ನಾಮ ಮಾನವಸ್ಯ ಜೀವನಸ್ಯ ಪ್ರಥಮ ವಯಸಿ ಅರ್ಥಾತ್ ಬಾಲ್ಯಜೀವನೇ ಇತಿ ಅರ್ಥಃ ಭವತಿ.

0: ಇದಾನೀಂ ಅಗ್ರಿಮಭಾಗಂ ಭವತಿ ವದತು ಪ್ರಣೀತೆ.
1: ವದಾಮಿ ಆಚಾರ್ಯ, ತೃತೀಯೇ ನ ಆರ್ಜಿತಂ ಪುಣ್ಯಂ ಚತುರ್ಥೇ ಕಿಂ ಕರಿಷ್ಯಸಿ ಇತಿ.
0: ಶ್ಲೋಕಸ್ಯ ಅರ್ಥಂ ಏವಂ ಅಸ್ತಿ. ಪ್ರಥಮೇ ನಾಮ ಮಾನವಸ್ಯ ಜೀವನಸ್ಯ ಪ್ರಥಮ ವಯಸಿ ಅರ್ಥಾತ್ ಬಾಲ್ಯ ಜೀವನೇ ಇತಿ ಅರ್ಥಃ ಭವತಿ. ಆರ್ಜಿತಂ ನಾಮ ಸಂಪಾದಿತಂ ಇತಿ. ಬಾಲ್ಯ ಜೀವನೇ ಏವ ವಿದ್ಯಾ ಸಂಪಾದನೀಯ ಇತಿ ಅಭಿಪ್ರಾಯಃ.
2: ಆಚಾರ್ಯ, ಅಗ್ರಿಮಭಾಗಸ್ಯ ಅರ್ಥಂ ಅಹಂ ವದಾಮಿ ವಾ?
0: ಅಸ್ತು ವದತು. ಬನ್ನಗ,
2: ದ್ವಿತೀಯೇ ನಾಮ ಬಾಲ್ಯಜೀವನ ಅನಂತರಂ ಧನಂ ಸಂಪಾದನೀಯಂ ಇತಿ.
1: ತೃತೀಯಂ ಪಾದಂ ಅಹಂ ವದಾಮಿ ಆಚಾರ್ಯ.
0: ಭವತು, ವದತು ಪ್ರಣೀತೆ.
1: ತೃತೀಯೇ ನಾಮ ಜೀವನಸ್ಯ ತೃತೀಯ ಭಾಗೇ ಪುಣ್ಯಂ ಸಂಪಾದನೀಯಂ ಇತಿ.
0: ಸಮೀಚೀನಂ. ಚತುರ್ಥೇ ಕಿಂ ಕರಿಷ್ಯಸಿ ಇತಿ. ಅತ್ರ ಶ್ಲೋಕೆ ಮಧ್ಯೆ ಮಧ್ಯೆ ನ ನ ಇತಿ ನಿಷೇಧಃ ಅಸ್ತಿ. ಅರ್ಥಾತ್ ಯದಿ ಮನುಷ್ಯಃ ಸ್ವಜೀವನಸ್ಯ ಬಾಲ್ಯೇ ಏವ ಸಮ್ಯಕ್ ವಿದ್ಯಾಭ್ಯಾಸಂ ನ ಕರೋತಿ ಚೇತ್ ತಥಾ ಏವ ಮಧ್ಯಮ ವಯಸಿ ಧನ ಸಂಪಾದನಂ ನ ಕರೋತಿ ಚೇತ್ ಏವಂ ಏವ ಜೀವನಸ್ಯ ತೃತೀಯ ಭಾಗೇ ದಾನ ಧರ್ಮ ಆದಿ ಪುಣ್ಯಕಾರ್ಯಾಣಿ ನ ಕರೋಚಿತೆ ಚೇತ್ ಜೀವನಸ್ಯ ಅಂತಿಮ ಸಮಯೇ ಕಿಂ ಅಪಿ ಕರ್ತುಂ ನ ಶಕ್ಯತೆ. ಕೇವಲಂ ಪಶ್ಚಾತ್ತಾಪೇನ ಚಿಂತ್ಯಾ ಚ ದುಃಖಂ ಏವ ಅನುಭವತಿ ಇತಿ ತಾತ್ಪರ್ಯಂ ಭವತಿ. ಭವಾನ್ ಕನ್ನಡ ಭಾಷೆಯ ಅಸ್ಯ ಭಾವಾರ್ಥಂ ವದತು ಪನ್ನಗ.
2: ಗುರುಗಳೇ, ಪ್ರಯತ್ನ ಮಾಡುತ್ತೇನೆ, ತಪ್ಪಿದರೆ ತಿಳಿಸಿರಿ. ಮಾನವರಾದ ನಾವು ಬಾಲ್ಯದಲ್ಲಿಯೇ ಚೆನ್ನಾಗಿ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು. ಹಾಗೆಯೇ ಜೀವನದ ಮಧ್ಯಭಾಗದಲ್ಲಿ ಒಳ್ಳೆಯ ರೀತಿಯ ಹಣ ಸಂಪಾದನೆ ಮಾಡಬೇಕು. ಅನಂತರದಲ್ಲಿ ದಾನ ಧರ್ಮ ಇತ್ಯಾದಿ ಪುಣ್ಯ ಕಾರ್ಯ ನಡೆಸಬೇಕು. ಒಂದು ವೇಳೆ ಹೀಗೆ ಮಾಡದೇ ಇದ್ದರೆ ಜೀವನದ ಕೊನೆ ಭಾಗದಲ್ಲಿ ದುಃಖ ಪಡಬೇಕಾಗುತ್ತದೆ.
0: ಸತ್ಯಂ, ಸಮೀಚೀನಂ. ಮಕ್ಕಳೇ, ನೀವು ಚಿಕ್ಕಂದಿನಲ್ಲಿಯೇ ಚೆನ್ನಾಗಿ ವಿದ್ಯೆ ಕಲಿಯಿರಿ, ಇಲ್ಲದೇ ಇದ್ದರೆ ದುಃಖ ಪಡಬೇಕಾಗುತ್ತದೆ. ಇದೇ ರೀತಿ ಧನ ಸಂಪಾದನೆ ಪುಣ್ಯ ಸಂಪಾದನೆಯನ್ನೂ ಮಾಡಬೇಕು ಎಂಬ ನೀತಿ ಈ ಶ್ಲೋಕದಲ್ಲಿ ಅಡಗಿದೆ. ಇದಾನೀಂ ವಯಂ ಪೂರ್ಣಂ ಶ್ಲೋಕಂ ಪಠಾಮಃ.

0: ಪಠಿಷ್ಯಸಿ.
1: ಸಮೀಚೀನಂ. ಅನ್ಯತ್ ಏಕಂ ಪದ್ಯಂ ಪಠಾಮಃ. ವದಂತು ಪಂಥಾದೇಯೋ ಬ್ರಾಹ್ಮಣಾಯ.
0: ಪಂಥಾದೇಯೋ ಬ್ರಾಹ್ಮಣಾಯ.
1: ಗವೇ ರಾಜ್ಞೇ ಹ್ಯಚಕ್ಷುಷೇ.
0: ಗವೇ ರಾಜ್ಞೇ ಹ್ಯಚಕ್ಷುಷೇ.
1: ವೃದ್ಧಾಯ ಭಾರತ

0: ಗೌರವಪೂರ್ವಕಂ ಮಾರ್ಗ ಪ್ರಧಾನಂ ಭವತು ಇತಿ ಅರ್ಥಃ.
1: ಗವೆ ಎಂದರೆ ಏನು ಅರ್ಥ ಆಚಾರ್ಯ?
0: ಗವೆ ಎಂದರೆ ಗೋವಿಗೆ ಎಂದು ಅರ್ಥ. ಗೋವಿನ ದೇಹದಲ್ಲಿ ಎಲ್ಲಾ ದೇವಾನುದೇವತೆಗಳೂ ಕೂಡ ವಾಸ ಮಾಡುತ್ತಾರಂತೆ. ಆದ್ದರಿಂದ ಗೋವಿಗೆ ಪೂಜ್ಯತೆಯ ದೃಷ್ಟಿಯಿಂದ ಅದು ಎದುರುಗಡೆ ಬಂದಾಗ ನಾವು ಅದಕ್ಕೆ ದಾರಿ ಬಿಟ್ಟುಕೊಟ್ಟು ಗೌರವ ಸೂಚಿಸಬೇಕು.
1: ರಾಜ್ಞೆ ಎಂದರೆ ರಾಜನಿಗೆ, ಹಾಗೆಯೇ ಅಚಕ್ಷುಷೆ ಎಂದರೆ ಕುರುಡನಿಗೆ ಎಂದು ಅರ್ಥ ಅಲ್ಲವೇ?
0: ಆಂ. ವೃದ್ಧಾಯ ಅಂದರೆ ಮುದುಕರಿಗೆ, ಭಾರತಪ್ತಾಯ ಎಂದರೆ ತಲೆಯಲ್ಲಿ ಹೊರೆ ಹೊತ್ತವರಿಗೆ, ಹೀಗೆಯೇ ಗರ್ಭಿಣಿಯರಿಗೆ ಮತ್ತು ಬಲಹೀನರಿಗೆ ಇವರೆಲ್ಲರಿಗೂ ಕೂಡ ನಾವು ದಾರಿ ಬಿಟ್ಟುಕೊಟ್ಟು ಅನಂತರ ನಾವು ಚಲಿಸಬೇಕು. ಇದೇ ರೀತಿ ಹಿರಿಯರಿಗೆ ಜ್ಞಾನಿಗಳಿಗೆ ಗೌರವ ಕೊಡುವುದು ನಮ್ಮ ಸಂಪ್ರದಾಯ. ಆದ್ದರಿಂದ ನಾವು ಇದನ್ನು ತಿಳಿದು ಆಚರಿಸಬೇಕು. ಪುನಃ ಪೂರ್ಣಂ ಪದ್ಯಂ ವದಾಮಃ.

0: ಸಂತ ಸ್ವಯಂ ಪರಹಿತೇಷು ಕೃತಾಭಿಯೋಗಾಃ
1: ಸಂತ ಸ್ವಯಂ ಪರಹಿತೇಷು ಕೃತಾಭಿಯೋಗಾಃ
0: ಸಮೀಚೀನಂ. ಅತ್ರ ಪದಚ್ಛೇದಃ ನ ಆವಶ್ಯಕಃ. ತಥಾ ಅಪಿ ವದಾಮಿ ದಿನಕರೋ ನಾಮ ದಿನಕರಃ ಇತಿ, ಚಂದ್ರೋ ನಾಮ ಚಂದ್ರಃ ಇತಿ, ನಾಭ್ಯರ್ಥಿತಃ ನಾಮ ನ ಅಭ್ಯರ್ಥಿತಃ, ಜಲಧರಃ ಅಪಿ ತಥೈವ ಕೃತಃ ಅಭಿಯೋಗಃ ಇತಿ. ಅತ್ರ ದಿನಕರಃ ನಾಮ ಕಃ ಅರ್ಥಃ ಭವತಿ ವದತು ಪ್ರಣೀತೆ?
2: ದಿನಕರಃ ನಾಮ ಸೂರ್ಯಃ ಇತಿ ಅರ್ಥಃ ಕಿಲ?
0: ಸತ್ಯಂ. ಪದ್ಮಾಕರಃ ನಾಮ ಕಮಲಾನಾಂ ಸಮೂಹಃ ಭವತಿ. ವಿಕಚೀಕರೋತಿ ನಾಮ ವಿಕಾಸಯತಿ, ಅಂದರೆ ಅರಳಿಸುತ್ತದೆ. ಇದಾನೀ ಪೂರ್ಣ ಪಾದಸ್ಯ ಅರ್ಥಂ ಭವಾನ್ ವದತು ಪನ್ನಗ.
3: ಸೂರ್ಯನು ತಾವರೆಗಳ ಸಮೂಹವನ್ನೇ ಅರಳಿಸುತ್ತಾನೆ ಅಲ್ಲವೇ?
0: ಸಮ್ಯಕ್ ಉಕ್ತಂ. ಕೈರವ ಚಕ್ರವಾಲಂ ನಾಮ ಕೆನ್ನೈದಿಲೆಗಳ ಗುಂಪು ಇತಿ ಅರ್ಥಃ ಭವತಿ. ಚಂದ್ರೋ ವಿಕಾಸಯತಿ ಕೈರವ ಚಕ್ರವಾಲಂ. ಅಸ್ಯ ಅರ್ಥಃ ಕಃ ಪ್ರಣೀತೆ ವದತು?
2: ಕನ್ನಡೇ ವದಾಮಿ ವಾ?
0: ಅಸ್ತು ವದತು.
2: ಚಂದ್ರನು ಕೆನ್ನೈದಿಲೆಗಳ ಸಮೂಹವನ್ನೇ ಅರಳುವಂತೆ ಮಾಡುತ್ತಾನೆ.
0: ಸಮ್ಯಕ್. ನಾಭ್ಯರ್ಥಿತೋ ಜಲಧರೋಪಿ ಜಲಂ ದದಾತಿ ನಾಮ ಯಾರೂ ಕೂಡ ಬೇಡಿಕೊಳ್ಳದಿದ್ದರೂ ಕೂಡ ಮೋಡಗಳು ನೀರನ್ನು ಸುರಿಸುತ್ತವೆ ಅಲ್ಲವೇ? ಈ ಮೂರು ಸಾಲಿನ ತಾತ್ಪರ್ಯ ಕೊನೆಯ ಪಾದದಲ್ಲಿದೆ. ಸಂತ ಸ್ವಯಂ ಪರಹಿತೇಷು ಕೃತಾಭಿಯೋಗಾಃ ಇತಿ, ಅಂದರೆ ಸಜ್ಜನರು ಯಾವಾಗಲೂ ಬೇರೆಯವರ ಹಿತಕ್ಕಾಗಿಯೇ ತಾವೇ ತಾವಾಗಿ ಕೆಲಸ ಮಾಡುತ್ತಾರೆ. ಅಂದರೆ ಸೂರ್ಯ ಚಂದ್ರ ಮೋಡಗಳು ಸಜ್ಜನರ ಪ್ರತೀಕವಾಗಿ ಸಹಾಯವನ್ನು ಮಾಡುತ್ತವೆ.
3: ವರ್ಣನಂ ಬಹು ಸಮೀಚೀನಂ ಅಸ್ತಿ.
0: ಸಂಸ್ಕೃತಮೇವ ಅತಿ ಸಮೀಚೀನಂ, ತತ್ರ ಸುಭಾಷಿತಾನಿ ಅತ್ಯಂತಂ ಮಧುರಾಣಿ ಭವಂತಿ. ಅಸ್ತು, ಪಾಠಂ ಸಮಾಪಯಾಮಃ. ಪುನಃ ವದತು ಸಂಸ್ಕೃತಂ, ಪಠತು ಸಂಸ್ಕೃತಂ.
1: ಧನ್ಯವಾದಾಃ ಆಚಾರ್ಯ.
0: ಶುಭಂ ಭವತು.

0: ಇದುವರೆಗೆ ಸಂಸ್ಕೃತ ಪಾಠ ಕೇಳಿದಿರಿ. ಗುರುಗಳಾಗಿ ಭಾಗವಹಿಸಿದವರು ಮಾಧವ ಅಡಿಗ, ವಿದ್ಯಾರ್ಥಿಗಳು ಪ್ರಣೀತ ಮತ್ತು ಪನ್ನಗಮಯ್ಯ.
1: ಪ್ರಿಯ ಕೇಳುಗರೆ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನುಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ಏನಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಆಕಾಶವಾಣಿ ಮಂಗಳೂರು ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಹರಿಕಿರಣ್, ಕ್ಷಮಿಸಿ, ಸಂಗೀತ ವಿ ಹರಿಕೃಷ್ಣನ್.

ಮುಂದೆ ಕೇಳಿ ಮಳೆಯಲಿ ಜೊತೆಯಲಿ ಚಿತ್ರಕ್ಕಾಗಿ ಪ್ರಿಯಾ, ಹಿಮೇಶ್ ಮತ್ತು ಟಿಪ್ಪು ಹಾಡಿರುವ ಗೀತೆ. ಸಾಹಿತ್ಯ ಕವಿರಾಜ್ ಅವರದ್ದು, ಸಂಗೀತ ವಿ ಹರಿಕೃಷ್ಣ.

ಆಕಾಶವಾಣಿ ಮಂಗಳೂರು ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು ಹೀಗಿವೆ. ಈ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮೂಡುಬಿದ್ರೆಯ ದಿವಾಕರ ಶೆಟ್ಟಿ ಅವರ ಹೈನುಗಾರಿಕೆ ಹಾಗೂ ಕೃಷಿ ಅನುಭವ ಕುರಿತು ಸಂದರ್ಶನ, ಆ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರಾತ್ರಿ 8:00 ಯುವವಾಣಿಯಲ್ಲಿ ಡಾಕ್ಟರ್ ಬಿಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ನಮಿತಾ ಆಂತರ್ಯ ಶೆಟ್ಟಿ. 8:30 ಲಘುದಾಟಿಯ ಭಾಷಣ, ಕೇಶ್ ಎಲ್ಲಂಗಳ ಅವರಿಂದ ನಾಟಕದೊಳಗೆ ನಾಟಕ. 9:30 100.3 ಆಕಾಶವಾಣಿ ಟೆಲಿಕ್ವಿಜ್, ಇದರ ಎರಡನೆಯ ಸಂಚಿಕೆ ಪ್ರಸಾರವಾಗಲಿದೆ. ಕ್ವಿಜ್ ಮಾಸ್ಟರ್ ಆಗಿ ಭಾಗವಹಿಸುತ್ತಾರೆ ಪತ್ರಕರ್ತರಾದ ಮೋಹನ್ ದಾಸ್ ಮರಕಡ. ಈ ಕಾರ್ಯಕ್ರಮದ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್. 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:30 ಚಿಂತನ, ಪ್ರೊಫೆಸರ್ ಹರಿನಾರಾಯಣ ಮಾಡಾವು ಅವರಿಂದ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಷ್ಮಾ ಶೆಣೈ. 7:15 ಪ್ರಾಯೋಜಿತ ಕಾರ್ಯಕ್ರಮ, ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಧನ್ಯಾ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. 9:30 ನಯೇತರಾನೆ, ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲೋಡಿಸ್, ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಪ್ರಜ್ಞಾ ಸಲಹಾ ಕೇಂದ್ರ, ಭರವಸೆಯ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮದ 285ನೇ ಕಾರ್ಯಕ್ರಮದಲ್ಲಿ ವಿಷಯ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ. ಈ ಕುರಿತು ಚೈತನ್ಯ ಅವರೊಂದಿಗೆ ಸಂವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನ. 12:05 ವನಿತಾ ವಿಹಾರ, ಅನಿತಾ ಶೆಟ್ಟಿ ಮೂಡುಬಿದ್ರೆ ಅವರಿಂದ ಕಥೆ ಅವಳ ಹೆಜ್ಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉಮಂಗ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:20 ಸ್ವರಮಾಧುರ್ಯ. 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ, ವಿಷಯ ಸೈಬರ್ ಅಪರಾಧ ತಡೆ ಕಾಯ್ದೆ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುತ್ತಾರೆ

ಜನ್ಯಾ ಜೈನ್, ವಕೀಲರು ಮೂಡಬಿದ್ರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಪ್ರದೀಪ್ ಡಿಎಂ ಹಾವಂಜೆ. ಸಂಜೆ 5:30 ಯುವವಾಣಿ, ದಿನೇಶ್ ಎಂ ಹಳೆನೇರಂಕಿ ಅವರಿಂದ ಭಾಷಣ, ದೇಶೀಯ ಭಾಷೆಗಳ ಭವಿಷ್ಯ. ಆ ಬಳಿಕ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳಲಿದ್ದೀರಿ. ಸಂಜೆ 6:50 ಕೃಷಿರಂಗ, ಮಂಗಳೂರಿನ ಜೆಸಿಂತಾ ಡಿ ಸಿಲ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ, ಸಂದರ್ಶಕರು ಗಾಯತ್ರಿ ಎಂ. ಆ ಬಳಿಕ ಕೃಷಿ ಮಾಹಿತಿ ಕೇಳುವಿರಿ.

0: ಇದುವರೆಗೆ ಬಿ ಕೆ ಸುಮಿತ್ರಾ ಹಾಡಿರುವ ವಿಜಯನಾರಸಿಂಹ ಅವರ ರಚನೆಯ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ವಿದೇಶ ಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ನವದಿಲ್ಯಾಂ ಕ್ವಾಡ್ ವಿದೇಶ ಮಂತ್ರಿಣಾಂ ಸಭಾಯಾಃ ಅಧ್ಯಕ್ಷತಾ ಕೃತಾ. ಕ್ವಾಡ್ ಸಮೂಹೇನ ಸ್ಥಿರ ಸುರಕ್ಷಿತ ಊರ್ಜಾ ಸ್ವೀಕರಣಾಯ ಪ್ರತಿಬದ್ಧತಾ ಪ್ರಕಟಿತ. ಭಾರತ ಅಮೇರಿಕಾ ದೇಶೌ ಅದ್ಯ ಮಹತ್ವಪೂರ್ಣಾನಾಂ ಖನಿಜಾನಾಂ ದುರ್ಲಭಾನಾಂ ಭೂತತ್ವಾನಾಂ ಚ ಆಪೂರ್ತಿಂ ಖನನಂ ಪ್ರತಿಕ್ರಿಯಾಂ ಚ ಸುರಕ್ಷಿತಂ ಕರ್ತುಂ ಪ್ರಮುಖ ದ್ವೈಪಾಕ್ಷಿಕ ಸಂರಚನಾಯಾಂ ಹಸ್ತಾಕ್ಷರಂ ಕೃತವಂತೌ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹಃ ರಾಜಸ್ಥಾನಸ್ಯ ಸಾಂಚೋ ಸೀಮಾಸ್ಥಾನೆ ಗತ್ವಾನ್ ರಾಜ್ಯಸ್ಯ ಸೀಮಕ್ಷೇತ್ರೇಷು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2 ಇತ್ಯಸ್ಯಾರಂಭಂ ಅಕರೋತ್. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಃ ಪ್ಲೇ ಆಫ್ ಕ್ರೀಡಾಯಾಃ ಕ್ವಾಲಿಫೈಯರ್ 1 ಕ್ರೀಡಾಯಾಂ ಗುಜರಾತ್ ಟೈಟನ್ಸ್ ದಲಂ ಗತ ವಿಜೇತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ದಲಂ ಧರ್ಮಶಾಲಾಯಾಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅದ್ಯ ನವದಿಲ್ಯಾಂ ಕ್ವಾಡ್ ವಿದೇಶಮಂತ್ರಿಣಾಂ ಸಭಾಯಾಃ ಅಧ್ಯಕ್ಷಃ ಅಭವತ್. ಆಸ್ಟ್ರೇಲಿಯಾ ದೇಶಸ್ಯ ವಿದೇಶಮಂತ್ರಿ ಬೆನಿವೊಂಗಃ, ಜಾಪಾನ್ ದೇಶಸ್ಯ ವಿದೇಶಮಂತ್ರಿ ತೋಶಿಮಿತ್ಸು ಮೋಟೆಗಿ, ಅಮೆರಿಕಾ ದೇಶಸ್ಯ ವಿದೇಶ ಸಚಿವಃ ಮಾರ್ಕೋ ರುಬಿಯೋ ಚ ಅಸ್ಯಾಂ ಸಭಾಯಾಂ ಭಾಗಂ ಭಜಿತವಂತಃ. ಸಭಾಯಾಃ ಅನಂತರಂ ಸಂಯುಕ್ತ ವಾರ್ತಾಹರ ಸಮ್ಮೇಳನಂ ಅಭಿಸಂಬೋಧಯನ್ ಡಾಕ್ಟರ್ ಜಯಶಂಕರಃ ಕ್ವಾಡ್ ರಾಷ್ಟ್ರೇಷು ಸಹಯೋಗಂ ಸುದೃಢೀಕರಣಾಯ ಪರಸ್ಪರಂ ಸಹಾಯಂ ಕರ್ತುಂ ಚ ಅವಧಾನಂ ಪ್ರದತ್ತವಾನ್. ಸಹ ಅವದತ್ ಯತ್ ಕ್ವಾಡ್ ದೇಶಾಃ ಮುಕ್ತ ಸಮಾಜಾಃ ಸಂತಿ, ಯೇ ಸಮೃದ್ಧೇಃ ವಿಕಾಸಸ್ಯ ಚ ಅನ್ವೇಷಣೆ ನವಾನ್ವೇಷಣೆ ಚ ಸೃಜನಾತ್ಮಕತಾಂ ಪೋಷಯಂತಿ.
2: Economic resilience should be promoted.
3: बैठक में आर्थिक मजबूती बनाए रखने, आपूर्ति श्रृंखला को मजबूत करने, विश्वसनीय और सुरक्षित तकनीकों का प्रसार करने तथा उत्पादन क्षमता में वृद्धि करने पर चर्चा हुई. ऊर्जा और उर्वरक की वर्तमान उपलब्धता के साथ साथ महत्वपूर्ण खनिजों और संसाधनों की उपलब्धता पर भी बात हुई. हमारा लक्ष्य आपसी सहयोग को मजबूत करना तथा दूसरों की सहायता करना है. हम क्वाड देश आदान प्रदान से विकास और समृद्धि की खोज में नवाचार और रचनात्मकता को बढ़ावा देते हैं.
1: ಡಾಕ್ಟರ್ ಜಯಶಂಕರ ಅವಧಾನ ಪ್ರದತ್ತವಾನ್ ಯತ್ ಭಾರತ ಪ್ರಶಾಂತ ಪ್ರದೇಶ ವೈಶ್ವಿಕ ವೃದ್ಧೇ ಸ್ಥಿರತಾಯಾಃ ಚ ಚಾಲಕಃ ಭವೇತ್. ಸಹ ಅವದತ್ ಯತ್ ಸಮುದ್ರೀಯ ಲೋಕತಂತ್ರ ರೂಪೇಣ ಬಹುವಾದಿ ಸಮಾಜ ರೂಪೇಣ ಆಪಣ ಅರ್ಥ ವ್ಯವಸ್ಥಾ ರೂಪೇಣ ಚ ಕ್ವಾಡ್ ರಾಷ್ಟ್ರಾಃ ಸ್ವತಂತ್ರಂ ಮುಕ್ತಂಚ ಹಿಂದ ಪ್ರಶಾಂತ ಪ್ರದೇಶಂ ಪ್ರತಿ ದಾಯಿತ್ವಂ ವಹಂತಿ. ಸ್ವಸ್ಯ ವಕ್ತವ್ಯೆ ಅಮೆರಿಕಾ ದೇಶಸ್ಯ ವಿದೇಶ ಸಚಿವಃ ಮಾರ್ಕೋ ರುಬಿಯೋ ಇತ್ಯೇಷಃ ಅಕಥಯತ್ ಯತ್ ಸಂಯುಕ್ತ ರಾಜ್ಯಂ ಅಸ್ಯ ವರ್ಷಸ್ಯ ಅಂತೆ ಕ್ವಾಡ್ ಸಹಭಾಗಿಭ್ಯಃ ಇಂಧನ ಸುರಕ್ಷಾ ಮಂಚಸ್ಯ ಕೃತೆ

ಆಕಾಶವಾಣಿ ಅವಲೋಕನ. ವಿಷಯ: ಜಲಜೀವನ್ ಮಿಷನ್ ಅಡಿ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ. ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಪೈಪ್ಲೈನ್ಗಳು, ಪಂಪ್ಗಳು ಮತ್ತು ಶೇಖರಣಾ ವ್ಯವಸ್ಥೆಗಳಂತಹ ಮೂಲಸೌಕರ್ಯಗಳ ಅಗತ್ಯವಿದೆ. ಆದರೆ ಉಕ್ಕು ಮತ್ತು ಕಾಂಕ್ರೀಟ್ನ ಈ ಜಾಲಗಳ ಆಚೆಗೆ ನೀರಿನ ವ್ಯವಸ್ಥೆಗಳು ಪ್ರತಿದಿನವೂ ಅವುಗಳನ್ನು ನಡೆಸುವ ಜನರ ಮೂಲಕ ಸುಸ್ಥಿರವಾಗಿರುತ್ತವೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು, ಸ್ವಸಹಾಯ ಗುಂಪುಗಳ ಸದಸ್ಯರು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿ ಗ್ರಾಮೀಣ ಮಟ್ಟದಲ್ಲಿ ಒಗ್ಗೂಡಿ ಸ್ಥಳೀಯ ನೀರು ಸರಬರಾಜು ವ್ಯವಸ್ಥೆಗಳನ್ನು ನಿರ್ವಹಿಸಲು, ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಣೆ ಮಾಡಲು ಶ್ರಮಿಸುತ್ತಿದ್ದಾರೆ. ಇದು ಗ್ರಾಮೀಣ ಮನೆಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ತಲುಪಿಸಲು ಬೆಂಬಲ ನೀಡುತ್ತಿದೆ. 2019 ಆಗಸ್ಟ್ನಲ್ಲಿ ಪ್ರಾರಂಭವಾದ ಜಲಜೀವನ್ ಮಿಷನ್ ಪ್ರತಿಯೊಂದು ಗ್ರಾಮೀಣ ಮನೆಗಳಿಗೂ ಕಾರ್ಯನಿರ್ವಹಿಸುವ ಮನೆ ನಲ್ಲಿ ಸಂಪರ್ಕದ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ಕೇವಲ 3.23 ಕೋಟಿ ಗ್ರಾಮೀಣ ಮನೆಗಳು ಮಾತ್ರ ನಲ್ಲಿ ನೀರಿನ ಸಂಪರ್ಕವನ್ನು ಹೊಂದಿದ್ದವು. 2026 ಮಾರ್ಚ್ 3 ಹೊತ್ತಿಗೆ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳು ತಮ್ಮ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆಯನ್ನು ಹೊಂದಿವೆ. ಇದು ಸಾರ್ವತ್ರಿಕ ಗ್ರಾಮೀಣ ಕುಡಿಯುವ ನೀರಿನ ವ್ಯಾಪ್ತಿಗೆ ಭಾರತದ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. 2026-27 ಕೇಂದ್ರ ಆಯವ್ಯಯದಲ್ಲಿ ಈ ಯೋಜನೆಗಾಗಿ 67,670 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಮತ್ತು ಯೋಜನೆಯನ್ನು 2028 ವಿಸ್ತರಿಸಲಾಗಿದೆ. ದೇಶಾದ್ಯಂತ ಗ್ರಾಮೀಣ ಕುಡಿಯುವ ನೀರಿನ ಮೂಲಸೌಕರ್ಯದ ಈ ಕ್ಷಿಪ್ರ ವಿಸ್ತರಣೆಗೆ ತಳಮಟ್ಟದಲ್ಲಿ ಕೆಲಸ ಮಾಡುವ ಸಾವಿರಾರು ವ್ಯಕ್ತಿಗಳ ಶ್ರಮವು ಬೆಂಬಲವಾಗಿದೆ. ಹಳ್ಳಿಗಳಾದ್ಯಂತ ನೀರಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವ, ಕಾರ್ಯಾಚರಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ತಮ್ಮ ಸಮುದಾಯಗಳಿಗೆ ನೀರಿನ ಗುಣಮಟ್ಟವನ್ನು ರಕ್ಷಿಸುವ ಜನರ ಸಮರ್ಪಣೆಯಲ್ಲಿ ಈ ಪ್ರಯತ್ನಗಳು ಕಂಡುಬರುತ್ತವೆ. ಇಂತಹ ಕೊಡುಗೆಗಳನ್ನು ಸಂಭ್ರಮಿಸಲು ಮತ್ತು ಪ್ರೋತ್ಸಾಹಿಸಲು ಜಲ ಮಹೋತ್ಸವ 2026 ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಗಳಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ನೀಡಿ ಗೌರವಿಸಿದರು. ಒಂದು ಉದಾಹರಣೆ ಎಂದರೆ ಗುಜರಾತ್ನ ನವಸಾರಿ ಜಿಲ್ಲೆಯ ಗಣದೇವಿ ತಾಲೂಕಿನ ಮಾಣಿಕ್ಪುರ ಗ್ರಾಮದಲ್ಲಿ ನೀರಿನ ಗುಣಮಟ್ಟ ಪರಿಶೀಲನಾ ತಂಡದ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ನಡೆಯುತ್ತಿದೆ. ಈ ತಂಡದ ಸದಸ್ಯೆಯಾದ ಫಾಲ್ಗುಣಿ ಬೆನ್ ಸಂಜಯ್ ಭಾಯ್ ರಾಥೋಡ್ ಅವರು ಜಲಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮದ ಮನೆಗಳಿಗೆ ಸುರಕ್ಷಿತ ನೀರು ಪೂರೈಕೆಯಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಫೀಲ್ಡ್ ಟೆಸ್ಟ್ ಕಿಟ್ ಬಳಸಿ ನಿಯಮಿತವಾಗಿ ಕುಡಿಯುವ ನೀರಿನ ಪರೀಕ್ಷೆಯನ್ನು ನಡೆಸುತ್ತಾರೆ. ಕಳೆದ 3 ಅವರು ಗ್ರಾಮದ ಎಲ್ಲ ವಸತಿ ಪ್ರದೇಶಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಮನೆ ಮಟ್ಟದಲ್ಲಿ 19 ನೀರಿನ ಮಾದರಿಗಳನ್ನು ಪರೀಕ್ಷಿಸಿದ್ದಾರೆ.

ಪರೀಕ್ಷೆಯ ಜೊತೆಗೆ ಸಮುದಾಯದಲ್ಲಿ ನೀರಿನ ಗುಣಮಟ್ಟ ಮತ್ತು ಮನೆ ಮಟ್ಟದಲ್ಲಿ ಕ್ಲೋರಿನೀಕರಣದಂತಹ ಸೋಂಕು ನಿವಾರಕ ಪದ್ಧತಿಗಳ ಬಗ್ಗೆ ಜಾಗೃತಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ಸುರಕ್ಷಿತ ಕುಡಿಯುವ ನೀರನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತಿದ್ದಾರೆ. ನೀರಿನ ಗುಣಮಟ್ಟದ ಪರೀಕ್ಷಾ ಫಲಿತಾಂಶಗಳನ್ನು ಅವರು ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಖಚಿತಪಡಿಸುತ್ತಾರೆ. ನೀರಿನ ಗುಣಮಟ್ಟದ ಬಗ್ಗೆ ಯಾವುದೇ ಆತಂಕವಿದ್ದರೆ ನಿಗದಿತ ನಿಯಮಗಳ ಪ್ರಕಾರ ಪ್ರಯೋಗಾಲಯ ಪರೀಕ್ಷೆಯ ಮೂಲಕ ಮಾದರಿಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಗ್ರಾಮ ಪಂಚಾಯತ್ನ ಚುನಾಯಿತ ಸದಸ್ಯೆಯೂ ಆಗಿರುವ ಫಾಲ್ಗುಣ

ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ಸಮುದಾಯದ ಸಹಭಾಗಿತ್ವದಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆಯು ಗ್ರಾಮದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ನಿರ್ವಹಣೆಯನ್ನು ಬಲಪಡಿಸಲು ಸಹಕಾರಿಯಾಗಿದೆ. ಇದಕ್ಕಾಗಿ ಇವರು ರಾಷ್ಟ್ರಪತಿಗಳ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಸ್ಥಳೀಯ ಸಹಭಾಗಿತ್ವದಲ್ಲಿ ಕರ್ನಾಟಕ, ಲಡಾಖ್, ಗುಜರಾತ್, ಜಾರ್ಖಂಡ್, ಉತ್ತರ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಸಹ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಸುಧಾರಿಸಲಾಗಿದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಿಸಲಾದ ಮೂಲಸೌಕರ್ಯಗಳ ಜೊತೆಗೆ ಗ್ರಾಮ ಪಂಚಾಯಿತಿಗಳು, ಮಹಿಳಾ ಸ್ವಸಹಾಯಕ ಗುಂಪುಗಳು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿಗಳ ತೊಡಗಿಸಿಕೊಳ್ಳುವಿಕೆಯು ಗ್ರಾಮ ಮಟ್ಟದಲ್ಲಿ ಈ ವ್ಯವಸ್ಥೆಗಳ ದೈನಂದಿನ ಕಾರ್ಯನಿರ್ವಹಣೆಗೆ ಕೊಡುಗೆ ನೀಡುತ್ತದೆ. ಇಂತಹ ಸಹಭಾಗಿತ್ವದ ಮೂಲಕ ಸಮುದಾಯಗಳು ಗ್ರಾಮೀಣ ನೀರು ಸರಬರಾಜು ಮೂಲಸೌಕರ್ಯಗಳ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಬೆಂಬಲಿಸುತ್ತಿವೆ. ಇದು ದೇಶಾದ್ಯಂತದ ಮನೆಗಳಿಗೆ ಕುಡಿಯುವ ನೀರಿನ ಸೇವೆಗಳು ನಿರಂತರವಾಗಿ ತಲುಪುವುದನ್ನು ಖಚಿತಪಡಿಸಲು ಸಹಾಯ ಮಾಡುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಬಿಎ ಅಜರುದ್ದೀನ್. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ, ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆಕಾಶವಾಣಿ ಮಂಗಳೂರು ಸಮಯ 6:40 ಆಗಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆ ಬಳಿಕ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಅಮ್ಮ ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ

0: ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ, ಅಪ್ಪ ನಾಗೋರು.
1: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೆಲ್ಲ.
0: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗ್ ಬೈದಿದ್ರು.
1: ಹೌದು, ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
0: ದೇವ್ರದೇ ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
1: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
0: ಖಂಡಿತ ಸರಿ ಹೋಗ್ತೀಯ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

ವರಿಷ್ಠ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯ ಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 177 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದೆಡೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದು, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಿರುವ ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಜಲಾಶಯ ಯೋಜನೆಯನ್ನು ತಿರಸ್ಕರಿಸುವಂತೆ ಮನವಿ ಮಾಡಿದ್ದಾರೆ. ಇದು ಕಾವೇರಿ ನೀರಿನ ಮೇಲೆ ಅವಲಂಬಿತರಾಗಿರುವಂತಹ ಲಕ್ಷಾಂತರ ರೈತರ ಹಿತಾಸಕ್ತಿಗಳಿಗೆ ಧಕ್ಕೆ ತರಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿನ ನಾಯಕತ್ವದ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕೆಸಿ ವೇಣುಗೋಪಾಲ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಯ ಇಂದಿರಾಭವನದಲ್ಲಿ ಇಂದು ನಡೆದ ವರಿಷ್ಠರ ಜೊತೆಗಿನ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವರಿಷ್ಠರ ಸಭೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಯಕತ್ವ ವಿಚಾರ ಕೇವಲ ಊಹಾಪೋಹ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ 771 ಹೋಬಳಿ ಮಟ್ಟದ ನಾಡ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಂತಹ ಜನಸಂಪರ್ಕವಿರುವ ಕಚೇರಿಗಳಿಗೆ ಅನೇಕ ಕಡೆಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಹಾಲಿ ಸ್ವಂತ ಕಟ್ಟಡಗಳು ಇಲ್ಲದೆ ಇರುವಂತಹ ಹಾಗೂ ಬಹಳ ಹಳೆಯ ಕಟ್ಟಡಗಳನ್ನು ಹೊಂದಿರುವಂತಹ ನಾಡ ಕಚೇರಿಗಳನ್ನು ಗುರುತಿಸಿ ಮೊದಲ ಹಂತದಲ್ಲಿ 94 ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇನ್ನು 56 ನಾಡ ಕಚೇರಿಗಳನ್ನು ನಿರ್ಮಿಸಲು ಇಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಈ ಮೂಲಕ ಒಟ್ಟು 150 ನಾಡ ಕಚೇರಿಗಳಿಗೆ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ 75 ಲಕ್ಷ ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಡ ಕಚೇರಿಗಳನ್ನು ನಿರ್ಮಿಸಲು ಮಂಜೂರಾತಿ ನೀಡಲಾಗಿದೆ. ಇವುಗಳಿಂದ ಸಾರ್ವಜನಿಕರಿಗೆ ಉತ್ತಮ ಸೇವೆ ಹಾಗೂ ಸಿಬ್ಬಂದಿಗಳಿಗೆ ಸುಸಜ್ಜಿತ ಕಚೇರಿ ಒದಗಿಸುವ ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್

0: ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಲ್ಲಿ ಇದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾನವ ಆನೆ ಸಂಘರ್ಷ ತಗ್ಗಿಸಲು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 100 ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿ ಆಗದಂತೆ ತಡೆಯಲು ಆನೆಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆ ಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವಲ್ಲಿ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳೊಳಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಇದೇ 29-31ರವರೆಗೆ 3ನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಎಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. FKCCI ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
3: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಈ ನೀರನ್ನ ಮಿತವ್ಯವಾಗಿ ಬಳಸಬೇಕು. ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ PMKSY ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷೋ ಒಳಗೆ ಮಾಡ್ತಾ ಇದ್ದೀವಿ.
0: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ DPR ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ KC ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ

0: ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಮಂಗಳೂರು.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೂಡಬಿದರೆಯ ದಿವಾಕರ್ ಜಯಶೆಟ್ಟಿ ಅವರ ಹೈನುಗಾರಿಕೆ ಹಾಗೂ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಲಿರುವಿರಿ. ಸಂದರ್ಶಕರು ಗಾಯತ್ರಿ ಎಂ.
3: ಇವತ್ತು ನಮ್ಮ ಸ್ಟುಡಿಯೋದಲ್ಲಿರುವವರು ಮೂಡಬಿದರೆಯ ದಿವಾಕರ್ ಜೆ ಶೆಟ್ಟಿಯವರು. ಹೈನುಗಾರಿಕೆಯನ್ನು ಮಿನಿ ಡೈರಿಯಾಗಿ ಬದಲಿಸಿಕೊಂಡು ಬೆಳೆಸುತ್ತಿರುವ ಪ್ರಗತಿಪರ ಕೃಷಿಕರು, ಜೊತೆಗೆ ಅಡಿಕೆಯನ್ನು ಕೂಡ ಬೆಳೀತಿದ್ದಾರೆ. ಅವರ ಹಾಲಿನ ಡೈರಿಯ ಅನುಭವದ ಜೊತೆಗೆ ಕೃಷಿ ಅನುಭವವನ್ನು ಕೂಡ ನಾವು ಈಗ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್.
4: ನಮಸ್ತೆ ಮೇಡಮ್.
3: ಈಗ ನೀವು ಸಾಮಾನ್ಯ ಹಸು ಸಾಕಣೆಯಿಂದ ಮಿನಿ ಡೈರಿಗೆ ಬಂದ ನಿಮ್ಮ ಅನುಭವವನ್ನು ಸ್ವಲ್ಪ ನಮ್ಮ ಜೊತೆ ಹಂಚ್ಕೊಳ್ತೀರಾ?
4: ಮಿನಿ ಡೈರಿ ಅಂದರೆ ಮೇಡಮ್, ನಾವೀಗ ಸಾಮಾನ್ಯವಾಗಿ ನಂತರ 3-4 ದನ ಇತ್ತು ಮೊದಲು. ಆ ನಂತರ ಡೈರಿ ಕಡೆಯಿಂದ ಮಿನಿ ಡೈರಿ ಮಾಡಿ ಅಂತೇಳಿ ಒಂದು ಇದು ಕೊಟ್ಟರು. ಮಿನಿಮಮ್ ಆಗಿ ಒಂದು 5 ದನ ಕಟ್ಟಬೇಕು, ನಿಮಗೆ ಮಿನಿ ಡೈರಿ ಆಪ್ಷನ್ ಕೊಡ್ತೀವಿ ಅಂತೇಳಿ. ಮಿನಿ ಡೈರಿ ಆಪ್ಷನ್ ಅಂದರೆ ನಿಮ್ಗೆ ಮಿನಿ ಡೈರಿಯಲ್ಲಿ ನಿಮಗೊಂದು KMF ಕಡೆಯಿಂದ ಒಂದು 10 ಚೀಲ, ಡೈರಿ ಕಡೆಯಿಂದ ಒಂದು 10 ಚೀಲ ಪುಂಡಿ ಫ್ರೀ ಇದೆ ವರ್ಷಕ್ಕೆ, ಅದು ಒಂದು ಸಲ. ಈಗ ನಾರ್ಮಲ್ ಆಗಿ ಹಾಲು ಹಾಕೋರಿಗೆ ಬರೀ ಹಾಲಿನ ಲೀಟ್ರಿನ ರೇಟ್ ಅಷ್ಟೇ ಸಿಗುತ್ತೆ. ಈಗ ಮಿನಿ ಡೈರಿ ಮಾಡಿದ ನಂತರ ನಿಮಗೆ 50 ಲೀಟ್ರ್ ಮೇಲೆ ಹಾಲು ಹಾಕಿದರೆ ಒಂದು 50 ಪೈಸೆ ಫರ್ ಲೀಟರ್ಗೆ, 50 ಪೈಸೆ ಅಂತೇಳಿ ಅಮೌಂಟ್ ಕೊಡ್ತಾರೆ ತಿಂಗಳಿಗೆ. ಫರ್ ಲೀಟ್ರಿಗೆ 50 ಪೈಸೆ ದಿನಕ್ಕೆ ಅಂತೇಳಿ ದುಡ್ಡು ಬೀಳೋದು, ಅದು ಬೀಳುತ್ತೆ ಎಕ್ಸ್ಟ್ರಾ ಪ್ರಾಫಿಟ್ ಅದು. ನಂತರ ನಿಮಗೆ ಒಂದು 10 ಗೋಣಿ ಚೀಲ ಪುಂಡಿನು ಪ್ರಾಫಿಟೇ. ಈಗ 4 ದನ ಇದ್ದವನಿಗೆ ಇನ್ನೊಂದು ದನ ಮಾಡಿದರೆ ಮಿನಿ ಡೈರಿ ಆಪ್ಷನ್ನೇ ಸಿಕ್ಬಿಡುತ್ತೆ. ಆ ಥರ ಇದಾಗಿ ನಾವು ಮಿನಿ ಡೈರಿನ ಮಾಡಿರೋದು.
3: ಸಾಮಾನ್ಯ ಹಸು ಸಾಕಣೆ ಮತ್ತು ಮಿನಿ ಡೈರಿಯಲ್ಲಿ ಹಸು ಸಾಕಣೆ ಮಾಡುವಂಥದ್ರಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ? ಅಂದರೆ ನೀವು ಹಾಲು ಹಾಕುವ
4: ಹಾಲು ಅಂದರೆ ನಿಮಗೆ ಮಿನಿ ಡೈರಿಯಲ್ಲಿ ವ್ಯತ್ಯಾಸ ಅಂದರೆ ಮೇಡಮ್, ಅದೇ ನಿಮಗೆ ಈ ಮಾಮೂಲಿ ಹಾಲು ಹಾಕೋರಿಗಿಂತನೂ

0: ಒಂದು ಪ್ರಾಫಿಟ್ ಅಂದರೆ ನಿಮಗೊಂದು ಇದು ಸಿಗುತ್ತೆ, ಒಂದು ಲೀಟ್ರಿಗೆ 50 ಪೈಸೆ ಥರ ಎಕ್ಸ್ಟ್ರಾ ಸಿಗುತ್ತೆ. ಕಡೆಗೆ ನಿಮಗೆ ಹಾಲಿನ ಇಳುವರಿನೂ ಜಾಸ್ತಿ ಇರುತ್ತೆ. ಕಡೆಗೆ ನೀವು ಡೈರಿಯಿಂದ ಒಂದು 10 ಗೋಣಿ ಚೀಲದ ಪುಂಡಿ, 10 ಗೋಣಿ ಚೀಲ ಪುಂಡಿಗೆ ಅಂದರೆ ಒಂದು ಗೋಣಿಗೆ 1270 ರೂಪಾಯಿ ಅಂದರೆ ಒಂದು 10-12 ಸಾವಿರ ರೂಪಾಯಿ ಪುಂಡಿ ಇದೆ ದುಡ್ಡು ಸಿಗುತ್ತೆ. ಅದೆಲ್ಲ ನಿಮಗೆ ಪ್ರಾಫಿಟ್ ಅಲ್ಲ ಮೇಡಮ್ ಮಿನಿ ಡೈರಿಯಲ್ಲಿ.
1: ಈಗ ಉತ್ತಮ ಹಸುಗಳ ಆಯ್ಕೆ ಎಲ್ಲ ನೀವು ಮಾಡುವಾಗ ಡೈರಿಗೋಸ್ಕರ, ಆವಾಗ ನೀವು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತೀರಿ?
0: ಮೇಡಮ್ ನಾವು ದನ ತರುವಾಗ ನಾವು ಲೋಕಲಾಗಿ ದನ ತಂದು, ಈಗ ನಾನು ಪ್ರೆಸೆಂಟ್ ನಾನು ತಂದಿರೋದೆಲ್ಲ ಲೋಕಲಿಂದನೇ, ಒಂದು 2-3 ದನ ಔಟ್ ಸೈಡಿಂದ ತೊಗೊಂಬಂದಿರೋದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಲೋಕಲಿಂದ ತೊಗೊಂಬಂದಿರೋದು. ಅಂದರೆ ಊರ ಕಡೆ ಈಗ ಏನು ಮಾಡ್ತಾರೆ, ಮೋಸ ಮಾಡೋರು ಯಾರು ಕಡಿಮೆ ಆಗಿದ್ದಾರೆ ನಮ್ಮ ಊರ ಕಡೆ. ಔಟ್ ಸೈಡಿಂದ ನೀವು ತಂದರೆ ಈಗ ತಮಿಳ್ನಾಡಲ್ಲಿ ಈರೋಡಿಂದ ತರ್ತಾರೆ, ತಂದು ಇಲ್ಲಿ ತಂದು 4 ದಿನಕ್ಕೆ 15 ಲೀಟ್ರ್ ಹಾಲು ಅಂತಾರೆ, ಇಲ್ಲಿ ತರುವಾಗ 10 ಲೀಟ್ರ್ ಹಾಲು ಬಂದಿರುತ್ತೆ. ಮತ್ತು ನೀವು ತಗೊಂಡು ವಾಪಸ್ ಕೊಡೋಂಗೂ ಇಲ್ಲ, ಅಲ್ಲಿ ಇಟ್ಕೊಳೋಂಗೂ ಇಲ್ಲ. ಅದೇ ನಾವು ಊರ ಕಡೆಯಿಂದ ಅಕ್ಕಪಕ್ಕದಿಂದ ತಂದರೆ 1 ಲೀಟ್ರ್ 1/2 ಲೀಟ್ರ್ ಡಿಫ್ರೆನ್ಸ್ ಬಂದಿರ್ಬೋದು. ಆದರೆ ನಿಮಗೆ ಜಾಸ್ತಿ ಡಿಫ್ರೆನ್ಸ್ ಬಂದರೆ ಇಲ್ಲೇ ಪಕ್ಕದಲ್ಲಿ ವಾಪಸ್ ಕೊಡ್ಬೋದು. ನಂತರ ದನಗಳನ್ನ ಸ್ವಲ್ಪ ನೋಡ್ಕೊಬೇಕು ಮೇಡಮ್, ಹಾಲಿನ ನರ ಇದನ್ನೆಲ್ಲ ನೋಡಿಕೊಂಡು ಈ ದನ ತರೋದು. ಈ ದನಗಳಲ್ಲಿ ನೀವು ಹಾಲಿನ ಇಳುವರಿ ದನಗಳು ಒಳ್ಳೆ ದನಗಳಂದ್ರೆ ನಿಮ್ಗೆ ಕೆಲವುದರಲ್ಲಿ ಬ್ಲ್ಯಾಕ್ ಪ್ಯಾಚಸ್ ಅಂತ ಬರುತ್ತೆ ಮೇಡಮ್, ಈ ತೊಟ್ಟಲ್ಲಿ ಬ್ಲ್ಯಾಕ್ ಪ್ಯಾಚಸ್ ಇರುತ್ತೆ, ಕೆಲವು ಬಾಡಿಲಿ ಬ್ಲ್ಯಾಕ್ ಪ್ಯಾಚಸ್ ಇರುತ್ತೆ. ಅಂತ ದನಗಳನ್ನು ತಗೊಂಡ್ರೆ ಒಳ್ಳೇದು, ಯಾಕಂದ್ರೆ ಅದಕ್ಕೆ ಹಾಲಿನ ಇಳುವರಿ ಜಾಸ್ತಿ ಇರುತ್ತೆ. ಅದು ಹೆಚ್ಚಾಗಿ ನಿಮ್ಗೆ ಹೆಚ್ಚಪ್ಪಲ್ ಎಲ್ಲ ಬರುತ್ತೆ, ಹೆಚ್ಚಪ್ಪಲ್ ನಿಮ್ಗೆ ಆರಾಮದಲ್ಲಿ ನೋಡ್ಬೋದು, ಈ ಬ್ಲ್ಯಾಕ್ ನಿಪ್ಪಲ್ಸ್ ಬ್ಲ್ಯಾಕ್ ಪ್ಯಾಚಸ್ ಎಲ್ಲ ಇರುತ್ತೆ ಮೈ ಮೇಲೆ. ಆ ದನಗಳೆಲ್ಲ ಒಳ್ಳೇದಿರುತ್ತೆ, ಹಾಲು ಇಳುವರಿ ಒಳ್ಳೇದು ಬರುತ್ತೆ.
1: ಈಗ ನೀವು ಈಗ ತಗೊಳ್ಳುವಾಗ ಅದಕ್ಕೆ ಏನಾದರೂ ರೋಗ ಬಾಧೆ ಏನಾದರೂ ಇದ್ರೆ, ಅಂದ್ರೆ ಆ ತರ ಮೋಸ ಏನಾದರೂ?
0: ರೋಗ ಬಾಧೆ ಅಂದ್ರೆ ಆ ತರ ರೋಗ ಬಾಧೆ ಯಾವ್ದು ಯಾವ್ದನಗಳಿಗೂ ಇರೋದಿಲ್ಲ ಮೇಡಮ್. ಒಂದ್ಸಲ ಬಂದ್ ಬರುತ್ತೆ ಹೋಗ್ಬಿಡುತ್ತೆ. ಈ ಕರು ಹಾಕಿ ಟೈಮಲ್ಲಿ ಕೆಚ್ಚಿಲು ಬಾವು ಮಾಮೂಲಿ.
1: ನೀವು ಅಂದ್ರೆ ಈಗ ದನ ಖರೀದಿ ಮಾಡುವಾಗ ಎಷ್ಟನೇ ಕರುವಿನ ದನ
0: ನಾನು ತಗೊಳ್ಳೋದು ಮೇಡಮ್? 2nd ಸೂಲು, 2nd ಕರು, 3nd ಕರು ದನ ತಗೊಳ್ತೀನಿ. ಫಸ್ಟ್ ಕರೋದ್ ನಿಮ್ಗೆ ಹಾಲಿನ ಇಳುವರಿ ಹೆಂಗಿರುತ್ತೆ ಅಂತಾನು ಗೊತ್ತಿರೋದಿಲ್ಲ. ಕೆಲವು ದನಗಳು ಒದಿಯಕ್ಕೆ ಶುರು ಮಾಡಿರ್ತವೆ, ಗೊತ್ತಿರೋದು ಅದು ಗೊತ್ತಿರೋದಿಲ್ಲ ಫಸ್ಟ್ ಕರುವಲ್ಲಿ. ಅದೇ 2nd 3nd ಆದ್ರೆ ನಿಮ್ಗೆ ಈ ದನ ಒದಿಯೋದು ಇದೆಲ್ಲ ಇರೋದಿಲ್ಲ. ನಂತರ ಹಾಲಿನ ಇಳುವರಿನೂ ಒಂದು ಅವ್ರು 10-15 ಲೀಟರ್ ಅಂತ ಹೇಳಿದ್ರೆ 1 ಲೀಟರ್ ಆದ್ರೂ ಡಿಫ್ರೆನ್ಸ್ ಇರ್ಬೋದು, ಒಂದು 1/2 ಲೀಟರ್ ಡಿಫ್ರೆನ್ಸ್ ಇರ್ಬೋದು. ಇನ್ನು ನಾವು ಫಸ್ಟ್ ಕರುವನ್ನು ತಗೊಂಬಂದು ಫಸ್ಟ್ ಕರದ ದನ ತಗೊಂಬಂದು ಅವ್ರು 20 ಲೀಟರ್ ಹಾಲು ಇದೆ ಅಂತಾರೆ, ಯಾವ್ದೇ ಇರೋದ್ ಮೇಲೆ ತರ್ತೀರಿ ಮೇಡಮ್? ಡಿಫ್ರೆನ್ಸ್ ಇರುತ್ತೆ ನಿಮಗೆ, ಗೊತ್ತಿರೋದಿಲ್ಲ. ಅದು ಇಲ್ಲಿ ಬಂದ ನಂತರ 10 ಲೀಟರ್ ಕೊಡ್ಬೋದು ಅವ್ನು, 20 ಲೀಟರ್ ಅಂದ್ರೆ ಇಲ್ಲಿ ಬಂದು 10 ಲೀಟರ್ ಕೊಟ್ಟರು ನಮ್ಗೆ ಲಾಸ್. ಆ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ತಗೊಂಬರೋದು 2nd ಸೂಲು 3nd ಸೂಲು.
1: ಈಗ ಪ್ರಾರಂಭದಲ್ಲಿ ನೀವು ಹಸು ಕೊಂಡುಕೊಳ್ಳುವಾಗ KMF ನಿಂದ ಯಾವ ರೀತಿ ಸಹಾಯಧನ ಎಲ್ಲ ಕೊಡುವಂಥದ್ದು?
0: ಸ್ಟಾರ್ಟಿಂಗ್ ಅದು ಇರಲಿಲ್ಲ ಮೇಡಮ್. ಈಗ ಪ್ರೆಸೆಂಟ್ ಇವಾಗ ರನ್ನಿಂಗ್ ಇದೆ. ಅಂದರೆ ನೀವು ಔಟ್ ಸೈಡಿಂದ ದನ ತರ್ತಿರಾದ್ರೆ ನಿಮಗೆ ಟ್ರಾನ್ಸಾಕ್ಷನ್ ಚಾರ್ಜ್ ಅಂತೇಳಿ KMF ಕಡೆಯಿಂದ ಕೊಡ್ತಾರೆ, ಒಂದು ದನಕ್ಕೆ 5,000 ಥರ ಕೊಡ್ತಾರೆ.
1: ಇಂತಿಷ್ಟೇ ನೀವು ಪರ್ಚೇಸ್ ಮಾಡಬೇಕು?
0: ಅದೇನಿಲ್ಲ, ನೀವು ಒಂದನ್ನು ತಂದ್ರೂ 5,000 ರೂಪಾಯಿ ಕೊಡ್ತಾರೆ.
1: ಒಬ್ಬ ರೈತನಿಗೆ ಎಷ್ಟು
0: ನಿಮ್ಗೆ ಎಷ್ಟು ತರೋ ತಾಕತ್ತಿದ್ಯೋ ಅದ್ರ ಮೇಲೆ ಡಿಪೆಂಡ್. ನೀವು 10 ದನ ತಂದ್ರೂ ಒಂದನಕ್ಕೆ 5,000 ತರ ಕೊಡ್ತಾರೆ, ನಿಮ್ ಗಾಡಿ ಬಾಡಿಗೆ.
1: ನೀವು ಅದನ್ನು ಮರುಪಾವತಿ ಮಾಡುವಂತ
0: ಏನಿಲ್ಲ ಮೇಡಮ್, ಅದನ್ನು ರಿಟರ್ನ್ ಕೊಡೋಂಗಿಲ್ಲ. ಅದು ನಾವೇನು ಅವರು ಪ್ರೋತ್ಸಾಹನ ಅಂತ ಹೇಳಿ ಕೊಡೋದು KMF ಕಡೆಯಿಂದ. ಅದು ನಿಮ್ಗೆ ಸಾಲ ಅಂತ ಕೊಡೋದಲ್ಲ, ಅಥವಾ ರಿಟರ್ನ್ ಕೊಡೋಕಿಲ್ಲ, ಯಾವುದೂ ಇಲ್ಲ. ಅದು ನಿಮ್ಗೆ ಪ್ರೋತ್ಸಾಹನ.
1: ನೀವು ಮಿನಿ ಡೈರಿ ಮಾಡ್ಕೊಂಡಿರ್ಬೇಕಾದ್ರೆ ನಿಮಗೆ ಬೇರೆ ಯಾವುದಕ್ಕೆಲ್ಲ ಪ್ರೋತ್ಸಾಹ ಧನ ದೊರೀತದೆ? ಅಂದ್ರೆ ಈಗ ನೀವು ಹಾಲಿನ ಯಂತ್ರವನ್ನು ಖರೀದಿ ಮಾಡ್ಲಿಕ್ಕೆ ಮತ್ತೆ
0: ಮಿನಿ ಡೈರಿಗೆ ಅಂತಲ್ಲ ಮೇಡಮ್, ಅದು ಈಗ ನಿಮ್ಗೆ ನಾರ್ಮಲ್ ಆಗು ಸಿಗುತ್ತೆ. ಈ ಡೈರಿಗೆ ಹಾಲು ಹಾಕಿದವರು, ನಾನು 4-5 ದನ ಇದೆ ನಂಗೆ ಹಾಲು ಕೈಯಲ್ಲಿ ಕರೆಯೋ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವರು ಡೈರಿಲಿ ಮೀಟಿಂಗಿಗೆ ಒಂದು ಲೆಟರ್ ಕೊಟ್ಟರೆ ಅವರು ಮೀಟಿಂಗಿಗೆ ಇಟ್ಟು ಅಪ್ರೂವಲ್ ಬಂದ ನಂತರ ನಿಮ್ದು ಮಿಷಿನ್ನ ಇದು ಕೊಡ್ತಾರೆ. ಮಿಷಿನಿಗೆ ಅದರಲ್ಲಿ ಮಿಲ್ಕಿಂಗ್ ಮಿಷಿನಿಗಿದೆ, ಚಾಪ್ ಕಟ್ರಿಗಿದೆ, ಕೊಟ್ಟಿಗೆ ವಾಶ್ ಮಿಷಿನಿಗಿದೆ, ಇದರ ಎಲ್ಲ ತರದಕ್ಕೂ ಸಬ್ಸಿಡಿ ಸಿಗುತ್ತೆ.
1: ಆಮೇಲೆ ಹಸುಗಳ ಮೇವಿಗೆ ಬಂದರೆ ಈಗ ಅದರ ಕುರಿತು ಹೇಳೋದಾದರೆ ನೀವು ಯಾವ ರೀತಿ KMF ಇಂದ ಲಾಭ ಪಡ್ಕೊಂಡಿದ್ದೀರಿ?
0: ಹಸುಗಳ ಮೇವಿಗೆ ಅಂದರೆ ಮೇಡಮ್, ನಮ್ಗೆ ಈಗ ನಂದಿನಿ ಇದರದ್ದು ಕೊಟ್ಟಿರ್ತಾರೆ, ನಂತರ ಈಗ ಜೋಳ ಕೊಡ್ತಾರೆ, ಜೋಳದ ಬೀಜ ಕೊಡ್ತಾರೆ. ಈಗ ನಾವು ಅದನ್ನು ಬಿತ್ತನೆ ಮಾಡಿದ್ರೆ ಜೋಳ ಫ್ರೀಯಾಗಿ ಕೊಡ್ತಾರೆ ಡೈರಿಯಿಂದ. ನಿಮ್ಗೆ ಸೈಲೇಜ್ ಡೈರಿಯಿಂದ ತಗೊಂಬಂದ್ರೆ ಡೈರಿ ರೇಟು ಕಡಿಮೆ ಇರುತ್ತೆ ಡೈರಿ ಕಡೆಯಿಂದ. ಅದಂದರೆ ಅವ್ರು ಯಾವಾಗ ನಮ್ಗೆ ಖಾಲಿ ಆಗಿರುತ್ತೆ ಅವು ಆರ್ಡರ್ ಮಾಡಿದ ಕೂಡಲೇ ಸಿಗೋದಿಲ್ಲ ಅನ್ನೋದು ಬಿಟ್ಟು ಅವ್ರು ದೂರದಿಂದ ತರಬೇಕು. ಅದೇ ನಮ್ಗೆ ಲೋಕಲ್ ಆದರೆ ಈಗ ಆರ್ಡರ್ ಮಾಡಿದ್ರೆ ಸಾಯಂಕಾಲ ತಂದು ಕೊಡ್ತಾರೆ, ಆ ಥರ ಇರುತ್ತೆ.
1: KMF ನಿಂದ ಕೊಡುವಂತಹ ಪಶು ಆಹಾರಕ್ಕೂ ಆಮೇಲೆ ನೀವು ಹೊರಗಿಂದ ತಗೊಳ್ಳುವಂತಹ ಪಶು ಆಹಾರಕ್ಕೂ ಬೆಲೆಯಲ್ಲಿ ಯಾವ ರೀತಿ ವ್ಯತ್ಯಾಸ?
0: ಈಗ ನಮ್ಗೆ ಹೊರಗಡೆಯಿಂದ ತಂದರೆ ನಮಗೆ ಮೇಡಮ್, ನಾವು ಈಗ ಔಟ್ ಸೈಡ್ ಲೋಕಲ್ ಅವರಿಂದ ತಗೊಂಡ್ರೆ 9 ರೂಪಾಯಿ ಚಿಲ್ಲರೆ ಬೀಳುತ್ತೆ ಪರ್ KGಗೆ. ಅದೇ ನಾವು KMF ಇಂದ ತಂದರೆ 7 ರೂಪಾಯಿ ಚಿಲ್ಲರೆ ಬೀಳುತ್ತೆ, 7.5 ರೂಪಾಯಿ ಬೀಳುತ್ತೆ KMF ಇಂದ. ಅದೇ ನಾವು ಹೊರಗಡೆಯಿಂದ ತರ್ತೀವಿ ಅಂದರೆ 9 ರೂಪಾಯಿ ಬೀಳುತ್ತೆ. ರೇಟ್ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಆದರೆ ಇವತ್ತು ಖಾಲಿ ಆದರೆ ಹೇಳಿದ ಕೂಡಲೇ ಸಿಗುತ್ತೆ ಅಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾವು ಇಲ್ಲಿ ತಗೊಳ್ತೀವಿ, ಇಲ್ಲ KMF ಇಂದಾನೆ ತರ್ತಿದ್ದು ನಾವು.
1: ಈಗ ಹೈನುಗಾರಿಕೆಯಲ್ಲಿ ಪಶು

0: ಆಹಾರವೇ ಸ್ವಲ್ಪ ವೆಚ್ಚ ಜಾಸ್ತಿ ಭರಿಸುವಂಥದ್ದು ನೀವು ಹೈನುಗಾರಿಕೆಯಲ್ಲಿ, ಆವಾಗ ನೀವು ಅದನ್ನು ಖರ್ಚು ವೆಚ್ಚವನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡುವಂಥದ್ದು?
1: ಮೇಡಮ್, ನಿಮ್ಗೆ 80 ಲೀಟ್ರ್ ದಿನಕ್ಕೆ ಹಾಕಿದರೆ, 1 ಲೀಟ್ರಿಗೆ 40 ರೂಪಾಯಿ ಅಂತ ಹೇಳಿದ್ರು, ಲೆಕ್ಕ ಹಾಕಿದ್ರು ನಿಮ್ಗೆ ಎಷ್ಟಾಯ್ತು ಮೇಡಮ್? ಅದರಲ್ಲಿ ನಿಮ್ಗೆ 1 ಚೀಲ ಪುಂಡಿಗಿಡಿ 1200 ರೂಪಾಯಿ, 240 ರೂಪಾಯಿ ಪುಂಡಿಗೆ. ನಾನೀಗ ಔಟ್ಸೈಡಿಂದ ತರ್ತಾ ಇದ್ದೀನಿ ಸೈಲೇಜ್, ಒಂದು 450 ರೂಪಾಯಿ ಒಂದು ಗೋಣಿಗೆ 50 ಕೆಜಿಗೆ. ಅದು ನಾನು ಎಲ್ಲ ಹಾಲು ಕರೆಯೋ ದನಗಳಿಗೆ ಅಷ್ಟೇ ಸೈಲೇಜ್ ಹಾಕೋದು, ಕರುಗಳಿಗೆಲ್ಲ ಸೈಲೇಜ್ ಹಾಕಲ್ಲ. ಇದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಹಾಕೋದು ನಾನು.
0: ಕರುಗಳಿಗೆ ಯಾವ ರೀತಿ?
1: ಕರುಗಳಿಗೆ ಹುಲ್ಲು ಹಾಕೋದು, ಹುಲ್ಲು, ಇದು ನಂದಿನಿಡೆ ಹುಲ್ಲು, ಈ ಹುಲ್ಲು ಮತ್ತು ಲೋಕಲ್ ಹುಲ್ಲು, ಬೈ ಹುಲ್ಲು, ಇದನ್ನೇ ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ಬಿಟ್ರೆ ನಾನು ಸೈಲೇಜ್ ಹಾಕಲ್ಲ ಕರುಗಳಿಗೆ.
0: ಈಗ ಒಣಮೇವು ಅಂದರೆ ಬೈ ಹುಲ್ಲು ಅದೆಲ್ಲ ಸುಲಭವಾಗಿ ನಿಮಗೆ,
1: ಈಗ ಭತ್ತ ಕೊಯ್ದಿದ್ದಾರೆ ಎಲ್ಲ ಕಟ್ ಮಾಡಿ ಇದು ಮಾಡ್ಕೊಂಡ್ರೆ, ಇವಾಗ ತಗೋದು ಇಟ್ಕೊಂಡ್ರೆ ಈ ಮಳೆಗಾಲದಲ್ಲಿ ಜೋರು ಮಳೆ ಇರೋ ಹುಲ್ಲಿಗೆ ಹೋಗಿ ಆಗದಿದ್ದ ಟೈಮಲ್ಲೂ ಇದನ್ನು ಹಾಕ್ಬೋದು ಬೈ ಹುಲ್ಲು.
0: ಈಗ ದನದ ಕೊಟ್ಟಿಗೆ ಎಲ್ಲ ನಿರ್ಮಾಣ ಮಾಡುವಾಗ ಅದು ಯಾವ ರೀತಿ ಇರಬೇಕು, ಯಾವ ರೀತಿ ಸಹಾಯಧನ ಎಲ್ಲ ನಿಮಗೆ ದೊರೀತದೆ?
1: ಈಗ ನಮಗೆ ಪಂಚಾಯತಿಯಿಂದ ಗೌರ್ಮೆಂಟಿಂದ ಸಿಗುತ್ತೆ, ಒಂದು 60,000 ರೂಪಾಯಿ ಏನೋ ಸಿಗುತ್ತೆ ಇದಕ್ಕೆ ಹಟ್ಟಿಗೆ. ಆದರೆ ಅದು ನಿಮ್ಗೆ ಹಾಕಿದ್ದು ಯಾವಾಗೋ ಸಿಗೋದು ಯಾವಾಗೋ ಗೌರ್ಮೆಂಟ್ ಇದು. ಅದನ್ನು ಹಾಕೋಕ್ಕೆ ಆರ್ ಟಿ ಸಿ ಯಾರ ಹೆಸರಲ್ಲಿದೆಯೋ ಅವನ ಹೆಸರಿಂದ ಅದನ್ನು ಅಪ್ಲೈ ಮಾಡೋದು, ಉದ್ಯೋಗ ಖಾತರಿ ಯೋಜನೆಯಿಂದ ಅಪ್ಲೈ ಮಾಡೋದು ಅದನ್ನು.
0: ಎಷ್ಟು ಸಮಯ ತಗಲ್ತದೆ ಅಂದರೆ ನಿಮಗೆ ಅದನ್ನು?
1: 5 ತಿಂಗಳು ಹೋಗ್ಬೋದು, 6 ತಿಂಗಳು ಹೋಗ್ಬೋದು, 3 ತಿಂಗಳು ಹೋಗ್ಬೋದು, ಹೇಳೋಕ್ಕಾಗೋದಿಲ್ಲ.
0: ನೀವು ಅಂದರೆ ಕೊಟ್ಟಿಗೆ ನಿರ್ಮಾಣ ಆದಮೇಲೆ?
1: ಆದಮೇಲೆ ಸಿಗೋದು, ಅದು ಆಗೋಗ ಸಿಗೋದಿಲ್ಲ ನಿಮಗೆ. ನಿಮ್ಮ ಕೊಟ್ಟಿಗೆ ನಿರ್ಮಾಣಕ್ಕೆ ಇದು ಮಾಡುವಾಗ ಸ್ಟಾರ್ಟಿಂಗ್ ಹಾಕಿದರೆ ಅವ್ರು ಬಂದು ಚೆಕ್ ಮಾಡಿ ಹೋಗ್ತಾರೆ ಪಂಚಾಯತಿಯವರು, ಆ ನಂತರ ಬರುತ್ತೆ ನಿಮಗೆ ಅಕೌಂಟಿಗೆ. ಅದು ಕಂತು ಪ್ರಕಾರ ಬರುತ್ತೆ, ಒಂದೊಂದು ಕಂತು 3 ಸಲ ಏನೋ ಬರುತ್ತೆ.
0: ಈಗ ನೀವು ಕೊಟ್ಟಿಗೆ ಶುಚಿತ್ವ ಎಲ್ಲ ಕಾಪಾಡಬೇಕಿದ್ರೆ ಯಾವ ರೀತಿ ನೀವು ಅಲ್ಲಿ ನಿರ್ವಹಣೆ ಎಲ್ಲ ಮಾಡ್ತೀರಿ, ದನದ ಆರೋಗ್ಯದ ಬಗ್ಗೆ ಎಲ್ಲ ಕಾಳಜಿ ಯಾವ ರೀತಿ?
1: ಮೇಡಮ್, ನಮ್ಮದು ದನಗಳಿಗೆ ನಾವು ಮ್ಯಾಟ್ ಹಾಕ್ತೀವಿ, ಮ್ಯಾಟ್ ಹಾಕ್ಬಿಟ್ಟು ಇದು ಮಾಡೋದು, ದಿನ 2 ದಿನಕ್ಕೊಂದ್ಸಲ ಮ್ಯಾಟ್ ಎಲ್ಲ ತೆಗೆದು ಕ್ಲೀನಾಗಿ ತೊಳೆದು ಇದು ಮಾಡ್ತೀವಿ. ಯಾಕಂದರೆ ಅದರೊಳಗೆ ಆ ಮ್ಯಾಟ್ ಅಡಿಗೆ ಏನಾದರೂ ಪುಂಡಿ ಇದು ಕಸ ಸಗಣಿ ಇದೆಲ್ಲ ನೀರೆಲ್ಲ ಸೇರ್ಕೊಂಡಿರುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ತೀವಿ. ಮತ್ತು ಡೈಲಿ ನಾವು ಕ್ಲೀನಾಗಿ ಮ್ಯಾಟ್ ತೊಳೆಯೋದು, ಈ ಥರ ಇದು ಮಾಡ್ತೀವಿ. ಯಾಕಂದರೆ ಇಲ್ಲಾಂದರೆ ಕೆಚ್ಚಲು ಬಾವುದೆಲ್ಲ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ನಾರ್ಮಲಾಗಿ ನಂದು ಹಟ್ಟಿ ವಾಶಿಗೆ ನನ್ನ ಹತ್ರ ಪ್ರೆಷರ್ ವಾಷರ್ ಇದೆ, ಅಂದರೆ 3-in-1 ಮಿಲ್ಕಿಂಗ್ ಮಿಷಿನ್ ತಂದಿದ್ದೀನಿ ನಾನು. ಅದರಲ್ಲಿ ನಿಮ್ಗೆ ಹಟ್ಟಿನ ವಾಶ್ ಮಾಡ್ಬೋದು, ಕರೆಂಟ್ ಇಲ್ಲದಾಗ ಜನ್ರೇಟ್ರಲ್ಲಿ ಪೆಟ್ರೋಲ್ ಇಂಜಿನ್ ಇದೆ ಅದರಲ್ಲೂ ಇದು ವಾಶ್ ಮಾಡ್ಬೋದು. ಪ್ಲಸ್ ನಿಮ್ಗೆ ಕರೆಂಟ್ ಇಲ್ಲದಿದ್ರೆ ಹಾಲು ಕರೆಯೋಕ್ಕೂ ಯೂಸ್ ಆಗುತ್ತೆ, ಯಾಕಂದರೆ ಪೆಟ್ರೋಲ್ ಇಂಜಿನ್ ಇದೆ. ಪೆಟ್ರೋಲ್ ಒಂದು ಹಾಕ್ಕೊಂಡ್ರೆ ನಿಮ್ಗೆ ಹಾಲು ಎಷ್ಟೊತ್ತಿಗೆ ಕರೆಂಟ್ ಇಲ್ಲ ಅಂದರೆ ಹಾಲು ಕರಿಬೋದು ಆರಾಮದಲ್ಲಿ. ಇಲ್ಲಾಂದರೆ ಕರೆಂಟ್ ಇಲ್ಲ ಅಂದರೆ ನಾನು ಕೈಯಲ್ಲಿ ಕರಿತೀನಿ ಅಂತೇಳಿದ್ರೆ, ಈಗ 80 ಲೀಟ್ರ್ ಹಾಲು ಹಾಕೋ ನಿಮಗೆ ಕೈಯಲ್ಲಿ ಕರಿಯೋಕೆ ಎಷ್ಟು ಓದ್ಬೇಕು ಮೇಡಮ್? ಸಿಕ್ಕಾಪಟ್ಟೆ ಓದ್ಬೇಕು, ಅದು ನಿಮ್ಗೆ ಟೈಮ್ ಈ ತರಿಯಾಗಿ ತೊಗೊಂಡೋಗ್ಬೇಕು ಡೈರಿಗೆ. ಅದಕ್ಕೋಸ್ಕರ 3-in-1 ಮಿಷಿನ್ ತೊಗೊಂಡ್ರೆ ನಿಮ್ಗೆ ಅದರಲ್ಲಿ ಹಾಲನ್ನು ಕರಿಬೋದು, ಕರೆಂಟ್ ಇಲ್ಲ ಅಂದರೆ ಹಟ್ಟಿನೂ ತೊಳಿಬೋದು, ಎಲ್ಲನೂ ಮಾಡ್ಬೋದು. ಹಂಗಾಗಿ ನಾನು 3-in-1 ಮಿಷಿನ್ ತೊಗೊಂಡು ಯೂಸ್ ಮಾಡ್ತಿದ್ದೀನಿ, ಅದರಲ್ಲೇ ಹಟ್ಟಿನೂ ತೊಳಿತೀನಿ.
0: ನೀವೀಗ ಡೈರಿ ನಿಮ್ಮ ಮನೆಯ ಪಕ್ಕದಲ್ಲೇ ಇದೆಯಾ ಅಲ್ಲ? ನೀವು
1: ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಮೇಡಮ್.
0: ನೀವು ಈಗ ಹಾಲು ಕರೆದ ತಕ್ಷಣ ಅಲ್ಲಿಗೆ
1: 3 ಕಿಲೋಮೀಟರ್ ಡ್ರೈವ್ಸ್?
0: ಎಷ್ಟು ಸಮಯ ನೀವು ಇಟ್ಕೊಳ್ಬಹುದು ಅಂದ್ರೆ ಹಾಲು ಕರೆದು?
1: ನಾನೀಗ ಸಾಯಂಕಾಲದ ಹೊತ್ತಿಗೆ ಒಂದು 3:30 ಹಾಲು ಕರಿತೀನಿ ಮೇಡಮ್. 5:30 ನಮಗೆ ಡೈರಿ ಕ್ಲೋಸ್, 5:20 ನಂತರ ಡೈರಿ ಓಪನ್ ಆಗುತ್ತೆ. ನಾನೊಂದು 3:30 ಹಾಲು ಕರೆ ಸ್ಟಾರ್ಟ್ ಮಾಡಿದ್ರೆ 4 ಗಂಟೆಗೆ ನಂದು ಹಾಲು ಕರೆದು ಆಗಿರುತ್ತೆ. ಆ ನಂತರ 1 ಗಂಟೆ ಒಂದು ಕಾಲು ಗಂಟೆ ಮನೆಯಲ್ಲಿ ಇರುತ್ತೆ ಹಾಲು.
0: ಈಗ ನೀವು ಹಾಲು ಕರೆಯುವಾಗ ಅದರ ಶುಚಿತ್ವ ಎಲ್ಲ ಯಾವ ರೀತಿ ಕಾಪಾಡುವಂಥದ್ದು, ಅಂದರೆ ಹಾಲಿಗೆ ಯಾವುದೇ ರೀತಿಯ ಹಾಳಾಗದಂತೆ ನಾವು ಅದನ್ನು ಜಾಗರೂಕತೆಯಿಂದ ಕರಿಬೇಕಲ್ಲ?
1: ನಾವು ಮಿಷಿನಲ್ಲಿ ಕರಿಯೋದು ಮೇಡಮ್, ನಾವು ಮಿಷಿನಲ್ಲಿ ಕರಿಯೋದು. ಕೆಚ್ಚಲನ್ನೊಂದು ಕ್ಲೀನಾಗಿ ತೊಳ್ಕೊಂಡ್ರೆ, ಯಾಕಂದರೆ ಸಗಣಿ ಎಲ್ಲ ಇರುತ್ತೆ, ಅದನ್ನೆಲ್ಲ ಒಂದು ಕ್ಲೀನಾಗಿ ತೊಳ್ಕೊಂಡು ನಾವು ಮಿಷಿನ್ ಹಾಕಿ ಮಿಷಿನಲ್ಲಿ ಕರಿಯೋದು. ನಾವು ಮಿಷಿನಲ್ಲಿ ಕರೆದ್ರು ನೀವು ಲಾಸ್ಟಿಗೆ ಒಂದು ಸ್ವಲ್ಪ ಕೈಯಲ್ಲಿ ಕರೀಲೇಬೇಕು, ಇಲ್ಲಾಂದರೆ ಈ ಮಿಷಿನಲ್ಲಿ ಕ್ಲೀನಾಗಿ ಹಾಲು ಬಂದಿರೋದಿಲ್ಲ. ಸ್ವಲ್ಪ ಲಾಸ್ಟಿಗೆ ಹಿಂಡ್ಬಿಟ್ಟು ಕರಿಬೇಕು, ಇಲ್ಲಾಂದರೆ ಅದಕ್ಕೆ ಮತ್ತೆ ಹಾಲು ಉಳಿದ್ರೆ ಕೆಚ್ಚಲು ಬಾವು ಶುರುವಾಗುತ್ತೆ. ಅದಕ್ಕೆ ನೀವು ಆ ಮಿಷಿನ್ ತೆಗೆದ ನಂತರ ಸ್ವಲ್ಪ ಒಂದು 100-200 ml ಹಾಲು ಸಿಗುತ್ತೆ ಕೆಚ್ಚಲಿಂದ, ಕೈಯಲ್ಲಿ ತೆಗೆದಾಗ ಹಾಲು ಕರೆದಾಗ ಅದಕ್ಕೆ ಕೆಚ್ಚಲಲ್ಲಿರೋ ಹಾಲು ಒಂದ್ಸಲ ಕ್ಲೀನಾಗಿ ಬಂದುಬಿಡುತ್ತೆ. ಈಗ ಸಾಯಂಕಾಲ ಇದು ಮಾಡಿದ್ರೆ ನಂತರ ಮರುದಿನ ಬೆಳಿಗ್ಗೆನೆ ಈ ಥರ ಮಾಡ್ತೀವಿ.
0: ಈಗ ಜಾನುವಾರುಗಳಿಗೆ ರೋಗ ಎಲ್ಲ ಬಂದಾಗ ಅದರ ನಿರ್ವಹಣೆ, ಆಮೇಲೆ ಲಸಿಕೆ ನೀಡುವಂಥದ್ದು ಅದೆಲ್ಲ ಯಾವ ರೀತಿ ನಿರ್ವಹಣೆ, ಅಂದರೆ KMF ಇಂದ ಯಾವುದಾದ್ರೂ ಸಹಾಯಗಳು ನಿಮಗೆ?
1: ಈಗ ಕಾಯಿಲೆಗಳು ಯಾವುದೇ ಬಂದರೂ ಡೈರಿಯಿಂದ KMF ಕಡೆಯಿಂದ ಡಾಕ್ಟರ್ಗಳಿಗೆ ಬರ್ತಾರೆ. ಈಗ ಎಲ್ಲದಕ್ಕೂ ಇಂಜೆಕ್ಷನ್ ಆಗ್ತಾ ಹೋದರೆ, ಒಂದು ಜ್ವರ ಬಂತು ನಾನೊಂದು ಇಂಜೆಕ್ಷನ್ ಹಾಕಿಸಿದೆ ಡಾಕ್ಟರ್ ಕರೆದು ಇಂಜೆಕ್ಷನ್ ಹಾಕಿದೆ ಅಂದರೆ ನಿಮ್ಗೆ ಹಾಲಿನ ಇಳುವರಿ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ನಾವು ಈಗ ಜ್ವರ ಬಂದರೂ ಏನೇ ಬಂದರೂ ನಾವು ಒಂದು ಟ್ಯಾಬ್ಲೆಟನ್ನು ಹಾಕಿ ಕಡಿಮೆ ಮಾಡೋಕೆ ನೋಡ್ಬೇಕು ಬಿಟ್ರೆ, ಇಲ್ಲ ನಾಟಿ ಔಷಧಿ ಮಾಡಬೇಕು. ಈ ಹೊಟ್ಟೆ ಉಬ್ಬರಿಸಿದೆ ಅಂತ ಹೇಳಿದ್ರೆ ಕೂಡಲೇ ಕೆಲವರು ಮಾತ್ರೆ ತರ್ತಾರೆ, ಇಲ್ಲ ಡಾಕ್ಟ್ರನ್ನ ಕರೆದು ಇಂಜೆಕ್ಷನ್ ಹಾಕ್ತಾರೆ, ಅಲ್ಲಿಗೆ ಹಾಲಿನ ಆಟ ಹೋಯ್ತು. ಒಂದು ದನ ಕರೆಕ್ಟಾಗಿ ಕರು ಹಾಕಿ ಒಂದು 3 ತಿಂಗಳಷ್ಟೇ ಒಳ್ಳೆ ಹಾಲು, ಸ್ವಲ್ಪ ಜಾಸ್ತಿ ಹಾಲಿನ ಇಳುವರಿ 3-4 ತಿಂಗಳು. ಹಾಲಿನ ನಂತರ ಮತ್ತೆ ಹೀಟಿಗೆ ಬರುತ್ತೆ.

0: ಮತ್ತೆ ಹಾಲು ಕಡಿಮೆ ಆಗುತ್ತೆ, ಮತ್ತೆ ಹಾಲು ಕಡಿಮೆ ಆಗ್ತಾ ಹೋಗೋದು. ನೀವು ಫಸ್ಟಲ್ಲೇ ನೀವು ಕೆಚಲ ಬಾವ ಅಂತೇಳಿ ಇಂಜೆಕ್ಷನ್ ಹಾಕಿದರೆ ಅಲ್ಲಿಗೆ ಹಾಲಿನ ಆಟ ಮುಗೀತು. ಅದಕ್ಕಿಂತ ನೀವು ಏನು ಈ ಹೊಟ್ಟೆ ಉಬ್ಬರಿಸಿದಾಗ ಹೆಚ್ಚಿನ ನಾರ್ಮಲ್ ಆಗಿ ಮಾಡೋದೇನು, ಹೊಟ್ಟೆ ಉಬ್ಬರಿಸಿ ಕೂಡಲೇ ಡಾಕ್ಟ್ರನ್ನ ಕರೆಸಿದ್ರು, ಇಂಜೆಕ್ಷನ್ ಹಾಕ್ಸಿದ್ರು, ಇದು ಮಾಡಿದ್ರು, ಅದು ಮಾಡೋ ಅವಶ್ಯಕತೆಯೇ ಇಲ್ಲ. ಈ ಹೊಟ್ಟೆ ಉಬ್ಬರಿಸಿ ಕೂಡಲೇ ಈ ದನಗಳದ್ದು ಮುಂದಿನ ಕಾಲ ಹತ್ರ ಚೆಸ್ ಬರುತ್ತಲ್ಲ ಮ್ಯಾಮ್, ಅಲ್ಲಿಗೆ ಪ್ರೆಷರಲ್ಲಿ ನೀರು ಓಡಿದ್ರೆ ಅದು ಹೊಟ್ಟೆ ಉಬ್ಬರ ಇಳಿಯುತ್ತೆ. ಕಡೆಗೆ ಈ ಬೆಳ್ಳುಳ್ಳಿ, ಬೆಲ್ಲ, ಕಾಳುಮೆಣಸು ಇದನ್ನೆಲ್ಲ ಗುದ್ದುಬಿಟ್ಟು ಮಿಕ್ಸಿಲಿ ಪುಡಿ ಮಾಡಿ ಬೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ದನಕ್ಕೆ ತಿನ್ನಿಸಿದ್ರೆ ಹೊಟ್ಟೆ ಉಬ್ಬರು ತನ್ನಷ್ಟಕ್ಕೆ ಇಳಿಯುತ್ತೆ. ಅದೇ ಡಾಕ್ಟರ್ ಹತ್ರ ಕರೆದ್ರೆ ಇಂಜೆಕ್ಷನ್ ಹಾಕ್ತಾರೆ ಹೋಯ್ತಲ್ಲಿ. ಈ ಥರ ಮಾಡೋದು ಬೆಟ್ರು.
1: ಈಗ ಲಸಿಕೆ ಎಲ್ಲ ಯಾವ ರೀತಿ ನೀಡುವಂಥದ್ದು? ಈಗ ಕಾಲುಬಾಯಿ ರೋಗ,
0: ಕಾಲುಬಾಯಿ ರೋಗದೆಲ್ಲ ನಾನು ಪ್ರೆಗ್ನೆಂಟ್ ದನಗಳಿಗೆ ಕೊಡೋಕೆ ಬಿಡೋದಿಲ್ಲ ಮೇಡಮ್. ಯಾಕಂದರೆ ಈಗಿನ ಇದರಲ್ಲಿ ಸಿಚುವೇಶನಲ್ಲಿ ದನಗಳಿಗೆ ಗರ್ಭ ನಿಲ್ಲೋದೇ ಕಷ್ಟ. ಅದಕ್ಕಾಗಿ ಗರ್ಭ ದನಗಳಿಗೆಲ್ಲ ಕೊಡೋದಿಲ್ಲ. ಮತ್ತು ಇಂಜೆಕ್ಷನ್ ಕೊಟ್ಟು ಕೂಡಲೇ ಕಾಲುಬಾಯಿ ರೋಗದ್ದೆಲ್ಲ ಜ್ವರ ಇಂಜೆಕ್ಷನ್ ಕೊಡೋದಿಲ್ಲ. ಈ ನಾರ್ಮಲ್ ಆಗಿದ್ದಾಗ ಕೊಡ್ಬೋದು, 6 ತಿಂಗಳಿಗೆ ಒಂದ್ಸಲ ಬರ್ತಾರೆ ಕಾಲುಬಾಯಿ ಲಸಿಕೆ, ಅದನ್ನು ಕೊಡ್ಬೋದು. ಅವಾಗ
1: ಕರುವಿನ ನಿರ್ವಹಣೆ ಅದೆಲ್ಲ ನಿರ್ವಹಿಸಲಿಕ್ಕೆ ಯಾವ ರೀತಿ ನೀವು ಕ್ರಮ ಕೈಗೊಂಡಿದ್ದೀರಿ?
0: ಈಗ ನಾವು ಕರು ಹಾಕಿದ ಕರು ದನಗಳನ್ನ ಮೇಡಮ್ 3 ತಿಂಗಳ ತನಕ ಒಂದು ಸ್ವಲ್ಪ ಹಾಲು ಕೊಡ್ಸಾಕ್ತಿವಿ. ಅಂದರೆ ನಾವು ದನಗಳ ಹತ್ರ ಕರುನ ಬಿಡೋದಿಲ್ಲ, ಒಂದು ದಿನ ಅಷ್ಟೇ ಕರುಗಳನ್ನ ಬಿಡೋದು. ಕಡೆಗೆ ನಾವು ಕರುಗಳನ್ನ ಸಪ್ರೇಟೇ ಇಟ್ಟು ಸಾಕೋದು, ಇದೇ ದನಗಳದ್ದೇ ಹಾಲು ಕೊಡ್ತೀವಿ. ಒಂದು ಬೆಳಿಗ್ಗೆ 1-2 ಲೀಟ್ರ್, ಸಾಯಂಕಾಲ 1-2 ಲೀಟ್ರ್ ಹಿಂಗೆ ಹಾಲು ಕೊಟ್ಟು ಸಾಕ್ತೀವಿ ಬಿಟ್ರೆ ದನಗಳನ್ನ ಕರುಗಳ ಹತ್ರ ಬಿಡೋದಿಲ್ಲ. ಈ ಥರ ಮಾಡಿ ನಾವು ಕರುಗಳನ್ನ ಸಪ್ರೇಟಾಗೇ ಸಾಕೋದು.
1: ಹಾಲಿನ ಗುಣಮಟ್ಟವನ್ನೆಲ್ಲ ಯಾವ ರೀತಿ, ಅಂದರೆ ಅದರ ಫ್ಯಾಟ್ ಎಲ್ಲ ಜಾಸ್ತಿ ಆಗಬೇಕು ಅಥವಾ ಅದು ಉತ್ಕೃಷ್ಟ ಹಾಲಾಗಿ ನಿಮ್ಮ ಡೈರಿಗೆ ಹಾಕೊಳ್ಬೇಕು ಅಂತ ಆದರೆ ನೀವು ಯಾವ ರೀತಿ?
0: ಮೇಡಮ್, ನಾವು ಹಾಲಿನ ಇಳುವರಿಗೆ ನಾವು ಅದೇ ಸೈಲೇಜ್ ಎಲ್ಲ ಯೂಸ್ ಮಾಡೋದು ಅದಕ್ಕೋಸ್ಕರ, ಯಾಕಂದ್ರೆ ಹಾಲಿನ ಇಳುವರಿ ಜಾಸ್ತಿ ಬರಲಿ ಅನ್ನೋ ಕಾರಣಕ್ಕೆ ಸೈಲೇಜ್ ಎಲ್ಲ ಯೂಸ್ ಮಾಡೋದು. ಸೈಲೇಜ್, ಆ ನಂದಿನಿ ಕಡ್ಡಿ ಹುಲ್ಲು ಮತ್ತೆ ಈ ಹುಲ್ಲು ಹಸಿ ಹುಲ್ಲುಗಳನ್ನೆಲ್ಲ ಯೂಸ್ ಮಾಡೋದೇ ಅದಕ್ಕೋಸ್ಕರ, ಅದರಲ್ಲೂ ಸೈಲೇಜ್. ಕಡೆಗೆ ನಾವೇನು ಮಾಡ್ತೀವಿ, ಇದು ಫ್ಯಾಟ್ ಡಿಗ್ರಿಗೆ ನಮ್ಮದು ಫ್ಯಾಟ್ ಡಿಗ್ರಿ, ಈಗ ಈ ಹೆಚ್ ಎಫ್ ದನಗಳಿಗೆ ಫ್ಯಾಟ್ ಡಿಗ್ರಿ ಬರೋದಿಲ್ಲ ಅಷ್ಟೊಂದು. ಈ ಜರ್ಸಿ ಈ ಮಿಕ್ಸ್ ದನ ಏನಿದೆ, ಊರು ಸೀಮೆ ದನಗಳೇನಿದೆಯೋ ಅವುಗಳಿಗೆ ಸ್ವಲ್ಪ ಫ್ಯಾಟ್ ಡಿಗ್ರಿ ಜಾಸ್ತಿ. ಅದಕ್ಕೋಸ್ಕರ ಈ ಎಚ್ ಎಫ್ಗಳ ಮಧ್ಯೆ ಈ ಕಾಟ ಜರ್ಸಿ ದನಗಳನ್ನೆಲ್ಲ ಸಾಕೋದು ನಾವು.
1: ಈಗ ಎಚ್ ಎಫ್ ಮತ್ತೆ ಜರ್ಸಿಗೆ ವ್ಯತ್ಯಾಸ ಏನು
0: ಅಂದರೆ, ಎಚ್ ಎಫ್ ದನಗಳು ಹಾಲಿನ ಇಳುವರಿ ಅಷ್ಟೇ ಜಾಸ್ತಿ ಹಾಲು ಕೊಡುತ್ತೆ, ಈ ಊರು ಹಸುಗಳು ಹಾಲು ಇಳುವರಿ ಕಡಿಮೆ, ಆದರೆ ಫ್ಯಾಟ್ ಡಿಗ್ರಿ ಚೆನ್ನಾಗಿ ಬರುತ್ತೆ. ಈ ಒಂದು ಡಿಫ್ರೆನ್ಸ್ ದನಗಳಿಗೆ.
1: ಈಗ ಆರೋಗ್ಯ ನಿರ್ವಹಣೆ ಬಂದಾಗ ಈಗ ಹುಳದ ಔಷಧಿ ಮತ್ತೆ ಲಸಿಕೆಗಳನ್ನೆಲ್ಲ ವರ್ಷದಲ್ಲಿ ಎಷ್ಟು ಸಲ ಹಾಕ?
0: ಮೇಡಮ್, ನಾನು ಹುಟ್ಟಿದ ಕರುಗೆ ಅದು 4-5 ದಿನಕ್ಕೆ ಒಂದು 1/2 ಮಾತ್ರೆ ಹುಳದ ಮಾತ್ರೆ ಹಾಕ್ತೀನಿ. ಯಾಕಂದರೆ ನಿಮ್ಗೆ ಬರೇ ಹಾಲು ಕುಡಿತಾ ಇರುತ್ತೆ, ಅವು ಹೊಟ್ಟೆ ಉಬ್ಬರಿಸ್ಕೊಂಡು ಬಿಡುತ್ತೆ, ಹುಳ ತುಂಬಿಕೊಂಡಿರುತ್ತೆ. ಒಂದು 5-6 ದಿನಕ್ಕೆ ಒಂದು 1/2 ಮಾತ್ರೆ ಹಾಕ್ತೀನಿ. ಕಡೆಗೆ ಒಂದು 15 ದಿನ ಬಿಟ್ಟು ಮತ್ತೊಂದು 1/2 ಹಾಕ್ತೀನಿ. ಮತ್ತೆ ಒಂದು 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಹುಳದ ಮಾತ್ರೆ ಹಾಕ್ತೀನಿ.
1: ಈಗ ಹಸುವಿನ ಡ್ರೈ ಪೀರಿಯಡ್ ಅಂತ ಇರ್ತದಲ್ಲ, ಅಂದ್ರೆ ಗಬ್ಬ, ಆವಾಗ ಹಾಲಿನ ಇಳುವರಿಯಲ್ಲೆಲ್ಲ ವ್ಯತ್ಯಾಸ ಇರ್ತದಲ್ಲ.
0: ಈಗ ಲಾಸ್ಟ್ ಮೂಮೆಂಟ್ ಒಂದು 6 ತಿಂಗಳ ನಂತರ ದನಗಳ ಹಾಲನ್ನ ನಿಲ್ಲಿಸ್ತಾ ಬರ್ತೀವಿ, ಯಾಕಂದ್ರೆ ಪುಂಡಿ ಹಾಕೋದು ಸೈಲೇಜ್ ಹಾಕ್ಸೋದನ್ನೆಲ್ಲ ನಿಲ್ಲಿಸ್ತಾ ಬರ್ತೀವಿ, ಬೇರೆ ಹುಲ್ಲುನೇ ಹಾಕ್ಬಿಟ್ಟು ನಿಲ್ಲಿಸ್ತೀವಿ. ಯಾಕಂತ ಹೇಳಿದ್ರೆ 7 ತಿಂಗಳಷ್ಟೊತ್ತಿಗೆ ಹಾಲನ್ನ ಡ್ರೈ ಮಾಡಬೇಕು ಅನ್ನೋ ಕಾರಣಕ್ಕೆ. ಮ್ಯಾಕ್ಸಿಮಮ್ ಅಂದ್ರೆ ದನಗಳಿಗೆ ಒಂದು 45 ದಿನದ ರೆಸ್ಟ್ ಸಿಗ್ಲೇಬೇಕು, 45 ಡೇಸ್ ಅಂತೂ ಟೈಮ್ ಸಿಗ್ಲೇಬೇಕು ದನಗಳಿಗೆ. ಈಗ ಹಾಲು ಡ್ರೈ ಮಾಡಿ 45 ದಿನ ಹಾಲು ಕರಿಬಾರ್ದು. ಅವಾಗ ನೀವು ಒಂದು ಸ್ವಲ್ಪ ದಿನ ಫುಲ್ ಪುಂಡಿ ಸೈಲೇಜ್ ಇದನ್ನೆಲ್ಲ ಕ್ಲೋಸ್ ಸ್ಟಾಪ್ ಮಾಡಿ ಈ ಬೇರೆ ಹುಲ್ಲುಗಳನ್ನೆಲ್ಲ ಹೊಟ್ಟೆ ತುಂಬೋಕ್ಕೋಸ್ಕರ ಹಾಕ್ಬೇಕು ಬಿಟ್ಟರೆ ನಂತರ ನಿಮಗೆ ಇದು ಇಲ್ಲ, ಹಾಲು ಕರಿಯೋಂಗಿಲ್ಲ. ಒಂಥರ ಹಾಲು ಫುಲ್ಲು ಡ್ರೈ ಆದ ಕೂಡಲೇ ನಂತರ ಮತ್ತೆ ನೀವು ಈ ಪುಂಡಿ ಸೈಲೇಜು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ಕೊಂಬರ್ಬೇಕು, ಅವಾಗ ನಿಮಗೆ ಹಾಲಾಗೋ ಟೈಮ್ ಅದು.
1: ಹಾಲಾಗುವ ಟೈಮಿಗೆ ಈಗ ಹಾಲಿನ ಪ್ರಮಾಣ ನೀವು ಡೈರಿಗೆ ಹಾಕುವಂಥದ್ರಲ್ಲಿ ವ್ಯತ್ಯಾಸ ಆಗುತ್ತಲ್ಲ?
0: ಅದೇ ಅದಕ್ಕೆ ಹೇಳೋರು, ನಾನು ಒಂದೇ ಟೈಮಲ್ಲಿ ಕರು ಹಾಕೋಂಗೆ ಮಾಡಬಾರ್ದು. ಮೂರು ಪಾರ್ಟಿಸಿಪೇಟ್ ಮಾಡಿದ್ರೆ, ಈಗ ಒಂದು 3 ದನ ಸ್ಟಾರ್ಟಿಂಗ್, ಒಂದು 3 ದನ ಮಧ್ಯ, ಒಂದು 3 ದನ 3 ತಿಂಗಳು ಡಿಫ್ರೆನ್ಸ್ ಕೊಟ್ಟರೆ, ಈಗ 3ನೇ ತಿಂಗಳು ಫಸ್ಟ್ ತಿಂಗಳು ಕರು ಹಾಕಿದ್ದು, 3 ತಿಂಗಳಾಗುವಾಗ ಇನ್ನೊಂದು ಕರು ಹಾಕಿದ್ರೆ ಅವಾಗ ಇದಕ್ಕೆ ಫಸ್ಟ್ ಸೆಮೆನ್ ಆಗಿರುತ್ತೆ, 3 ತಿಂಗಳದ್ದು ಸೆಮೆನ್ ಆಗಿರುತ್ತೆ. ಅವಾಗ ಇದ್ರ ಸ್ವಲ್ಪ ಹಾಲು ಡೌನ್ ಆಗಿರುತ್ತೆ, ಇದ್ರದ್ದು ಹಾಲು ಇರುತ್ತೆ. ಅವಾಗ ಇದು ಕರು ಹಾಕಿ ಇದ್ರದ್ದು ಇದನ್ನು ಡ್ರೈ ಮಾಡುವಾಗ ಈ ಕರು ಹಾಕತ್ತೆ, ಈ 3ನೇ ಪೀಡಿಯದ ಕರು ಹಾಕತ್ತೆ. ಅವಾಗ ನಿಮ್ಗೆ 3ನೇ ಪೀಡಿಯದ ಕರು ಹಾಕಿದಾಗ ಇದು ಫಸ್ಟ್ ಇದು ಡ್ರೈ ಆಗುತ್ತೆ, ಅಲ್ಲಿಗೆ 6 ತಿಂಗಳಾಗಿರುತ್ತೆ ಇದು, ಇದು ಡ್ರೈ ಆಗುತ್ತೆ. ಈ ಡ್ರೈ ಆಗಿದ್ದನ್ನು ಮತ್ತೆ ಬಿಟ್ಟು ಇದನ್ನೆರಡನ್ನ ಕಡಿತಾ ಇರ್ತೀವಿ. ಅವಾಗ ಇದನ್ನ ಕರು ಹಾಕಿದಾಗ ಇದಕ್ಕೆ ಇಂಜೆಕ್ಷನ್ ಆಗಿರುತ್ತೆ, ಇದು ಇರುತ್ತೆ. ಇದಕ್ಕೆ ಕರು ಹಾಕಿ ಒಂದು 3 ತಿಂಗಳು ಇನ್ನು ಇಂಜೆಕ್ಷನಿಗೆ ಬರುವಾಗ ಇದು ಕರು ಹಾಕುತ್ತೆ. ಈ 3 ತಿಂಗಳು ಡಿಫ್ರೆನ್ಸ್ ಕೊಟ್ಟರೆ ನೀವು, ಅವಾಗ ನಿಮಗೆ ಹಾಲಿನ ಇಳುವರಿ ಒಂದೇ ಥರ ಡೈರಿಗೆ ಹೋಗುತ್ತೆ. ನೀವು ಅಲ್ಲ ಎಲ್ಲನೂ ಒಂದೇ 4-5-6 ದನ ಒಂದೇ ಸಲ ಹೀಟಿಗೆ ಕೊಟ್ಟೆ, ಇನ್ನೊಂದು ಸಲ 2 ದನ ಒಟ್ಟಿಗೆ ಇಟ್ಕೊಟ್ಟೆ, ಒಂದು ಸಲ ಕರು ಆಗ್ತು, ಇದೊಂದು ಸಲ ಕರು ಆಗ್ತು, ಅಲ್ಲಿ ಮುಗೀತು, ಮಧ್ಯ ಡೈರಿ ಹಾಲು ಸ್ಟಾಪ್ ಆಯ್ತು ನಿಮಗೆ, ಅವಾಗ ನಿಮ್ಗೆ ಲಾಸ್ ಆಗಿಬಿಡುತ್ತೆ. ಅದೇ ನೀವು 3 ಭಾಗ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ,
1: ಲಾಭ ಆಗ್ತದೆ.

0: ಈಗ ಹಾಲಿನ ಇಳುವರಿ ಸರಾಸರಿ ಎಷ್ಟು ನಿಮಗೆ?
1: ನನಗೆ ಸರಾಸರಿ ದಿನಕ್ಕೆ ಒಂದು 80 ಲೀಟರ್ ಹಾಲು ಹಾಕ್ತಿದ್ದೀನಿ ಡೈರಿಗೆ. ಈಗ ನಾನು ದಿನಕ್ಕೆ 80 ಲೀಟರ್ ಹಾಲು ಹಾಕ್ತಿದ್ದೀನಿ. ಅದರಲ್ಲಿ ನನಗೆ ಲಾಸ್ಟ್ ಟೈಮ್ ಒಂದು ನಂದು ದನ ಇತ್ತು ಮೇಡಮ್, ಒಂದು 2024-25 ಸಾಲಿನ ತಾಲೂಕು ಮಟ್ಟದ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸ್ ಬಂತು. ಹೆಂಗಂದರೆ ಅದು ಒಂದು ದನಕ್ಕೆ ದಿನಕ್ಕೆ ಎಷ್ಟು ಲೀಟರ್ ಹಾಲು ಕರೆಯುತ್ತೆ ಅನ್ನೋ ಕಾಂಪಿಟೇಷನ್, ಯಾರ ಹತ್ರ ಎಷ್ಟು ದಿನಕ್ಕೆ ಒಂದು ದಿನಕ್ಕೆ ಯಾರ್ದು ಎಷ್ಟು ಹಾಲು ಕೊಡುತ್ತೆ ಅಂತೇಳಿ. ಅದ್ರ ನಂತರ ಒಂದು ದನ ಇದೆ, ಅದು 25 ಲೀಟರ್ 400 ಹಾಲು ಕರೆದಿದೆ ಪರ್ ಡೇ. ಹಂಗಾಗಿ ನನಗೆ ಲಾಸ್ಟ್ ಟೈಮ್ 24-25 ಸಾಲದ್ದು ಸೆಕೆಂಡ್ ಪ್ರೈಸ್ ಬಂತು ಜಿಲ್ಲಾ ಮಟ್ಟದ್ದು. ಅದು ಗೋ ಹಾಸ್ಪಿಟಲ್ ಕರೆಯಿಂದ ಕಾಂಪಿಟೇಷನ್ ಮಾಡಿರೋದು, ಅದ್ರ ಸೆಕೆಂಡ್ ಪ್ರೈಸ್ ಬಂದಿತ್ತು.
0: ಸೆಗಣಿ ಅದನ್ನೆಲ್ಲ ನೀವು ಗೊಬ್ಬರ ತಯಾರಿಗೆ ಉಪಯೋಗಿಸ್ತೀರಿ, ಈಗ ಅಡಿಕೆ ಕೃಷಿ ಕೂಡ ನೀವು ಮಾಡ್ತಾ ಇದ್ದೀರಿ, ಎಷ್ಟು ಅಡಿಕೆ ಗಿಡಗಳಿವೆ ನಿಮ್ಮ?
1: ನಮ್ಮ ಹತ್ರ ಒಂದು 1200 ಅಡಿಕೆ ಮರ ಇದೆ. ಆದರೆ ನಾವು ತೋಟದಲ್ಲಿ ಜಾಸ್ತಿ ನಾನು ಇದು ಮಾಡೋಕ್ಕೆ ಹೋಗಿಲ್ಲ. ಗೊಬ್ಬರ ಒಂದ್ಸಲ ನಾವು ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕಿ ನಂತರ ಸ್ವಲ್ಪ ಈ ಯೂರಿಯಾ ಇದನ್ನೆಲ್ಲ ಸುಫಲ ಎಲ್ಲ ಹಾಕ್ಬಿಟ್ಟು ಇದು ಮಾಡ್ತೀವಿ.
0: ನೀವೇ ನೆಟ್ಟು ಬೆಳೆಸಿದ ಮರಗಳ ಅಲ್ಲ ನೀವು?
1: ನಾವೀಗ ನೆಟ್ಟಿರೋದು ಸಣ್ಣ ಗಿಡಗಳಷ್ಟೇ, ಇದು ನಮ್ಮ ತಂದೆ ಮಾಡಿದ ಗಿಡಗಳೀಗ, ದೊಡ್ಡದಾಗಿರೋದೆಲ್ಲ ತಂದೆ ಮಾಡಿದ ಗಿಡಗಳು. ಈಗ ನಾವೀಗ ನೆಟ್ಟಿರೋದು ಏನೋ ಒಂದು 5-6 ತಿಂಗಳು 1 ವರ್ಷದ ಗಿಡಗಳಷ್ಟೇ.
0: ಎಷ್ಟು ಜಾಗದಲ್ಲಿದೆ ಅಡಿಕೆ?
1: ನಮ್ದು ಅಡಿಕೆ ಒಂದು ಟೋಟಲ್ ಆಗಿ ನಮ್ಗೊಂದು 2.5 ಎಕರೆ ಜಾಗ ಇದೆ. ಅದರಲ್ಲಿ ಸ್ವಲ್ಪ ಹಾಡಿ ನಂತರ ಎಲ್ಲ ಇದೆ ತೋಟ.
0: ಅಡಿಕೆ ತೋಟದ ನಿರ್ವಹಣೆ ಎಲ್ಲ ನೀವೇ ಮಾಡ್ತೀರಾ ಅಥವಾ ಜನ ಇಟ್ಕೊಂಡು?
1: ಎಲ್ಲ ಮನೆ ಸೇರಿ, ಮನೆಯವ್ರು ಸೇರಿ.
0: ಮಳೆ ಈ ವರ್ಷ ತುಂಬಾ ಇದ್ದ ಕಾರಣ ಅಡಿಕೆಗೆ ಏನಾದರೂ ತೊಂದರೆಗಳು?
1: ಅಡಿಕೆ ಈ ಸಲ ಎಲ್ಲಾ ಕಡೆ ಯಾರ್ದು ಒಬ್ಬರದು ಸರಿ ಇಲ್ಲ ಮೇಡಮ್, ಎಲ್ರದ್ದು ಉದುರೋಗಿದೆ. ಯಾಕಂದ್ರೆ ಕಂಟಿನ್ಯೂ ಜುಲೈ 11 ತಾರೀಕಿನ ನಂತರ ಮಳೆ ಶುರುವಾಗಿದ್ದು ಕಂಟಿನ್ಯೂ 6 ತಿಂಗಳು ಮಳೆ. ಆ ಕಾರಣಕ್ಕೆ ಈ ಸಲ ಯಾರ ಹತ್ರ ಅಡಿಕೆ ಇಲ್ಲ, ಎಲ್ಲನೂ ಕೊಳೆ ರೋಗಕ್ಕೆ ಹಿಡಿದೋಗಿದೆ.
0: ಇಲ್ಲ, ಅದಕ್ಕೋಸ್ಕರ ಏನು ನೀವು ಅಂದ್ರೆ ಬೋರ್ಡೋ ಮಿಶ್ರಣ ತಯಾರಿ ಮಾಡ್ತೀರಾ ಅಲ್ಲ ಬೇರೆ ಏನಾದರೂ ಬಳಸಿದ್ದೀರಾ ತೋಟಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ?
1: ಸ್ಪ್ರೇ ಮಾಡೋಕೆ ನಾವು ಅದೇ ಮೈಲ್ ಸುತ್ತು ಸುಣ್ಣ ಅದನ್ನೇ ಸ್ಪ್ರೇ ಮಾಡ್ತೀವಿ, ಬಿಟ್ರೆ ಬೇರೆ ಯಾವ್ದನ್ನು ಸ್ಪ್ರೇ ಮಾಡೋದಿಲ್ಲ. ಸಾಂಪ್ರದಾಯಿಕ ಅದೇ ಮಾಡ್ತಿದ್ದೀವಿ ನಾವು, ಬೇರೆ ಯಾವ್ದು ಮಾಡಿಲ್ಲ. ಆದ್ರೆ ಈ ಸಲ ಮೂರ್ ಸಲ ಮದ್ದು ಕೊಟ್ರು. ಈ ಮಳೆಗಾಲದಲ್ಲಿ ಮಳೆಗಾಲ ಕಾಟ ಜಾಸ್ತಿ ಐತಿ ಈ ಸಲ, 6 ತಿಂಗಳು ಕಂಟಿನ್ಯೂ ಮಳೆ ಬಂತು. ಈ ಮಳೆಯಲ್ಲಿ ಎಲ್ಲಾನೂ ಅಡಿಕೆ ಎಲ್ಲ ಕೊಳ್ತೋಗಿದೆ ಈ ಸಲ, ಎಲ್ರದ್ದು ನಂದು ಒಬ್ಬಂದಂತಲ್ಲ, ಎಲ್ರದ್ದು ಕೊಳ್ತೋಗಿದೆ ಈ ಸಲ.
0: ಈಗ ನೀವು ಸ್ಪ್ರೇ ಎಲ್ಲ ಮಾಡ್ಲಿಕ್ಕೆ ಯಂತ್ರಗಳ ಬಳಕೆ ಮಾಡ್ತೀರಾ?
1: ಇಲ್ಲ, ಈಗ ನಮ್ಮ ಕಡೆ ಏನು ಇದು ಪೆಟ್ರೋಲ್ ಇಂಜಿನ್ ತಗೊಂಡು ಹುಡುಗರು ಬಿಡೋರು, ಒಬ್ರು ಬರ್ತಾರೆ, ಅವ್ರು ಬಂದು ದಿನಕ್ಕೆ ಗಂಟೆಗೆ ಇಷ್ಟು ಅಂತೇಳಿ ತಗೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ. ಡ್ರೋನ್ ಎಲ್ಲ ಇದೆ ಈಗ, ಬಟ್ ಅದನ್ನೆಲ್ಲ ನಮ್ಮ ಕಡೆ ಯಾರು ಯೂಸ್ ಮಾಡ್ತಿಲ್ಲ. ಈಗ ನಮ್ಮ ಕಡೆ ಒಬ್ರು ಇಬ್ರು ಇರ್ತಾರೆ, ಅವರೇ ಬಂದು ಮದ್ದು ಬಿಡ್ತಾರೆ, ಕಲಿಸ್ತಾರೆ, ಅವರು ಪಂಪ್ ತಗೊಂಬರ್ತಾರೆ, ಅವರೇ ಬಿಟ್ಟು ಹೋಗ್ತಾರೆ, ಈ ಥರ ಮಾಡ್ತಾರೆ.
0: ಈಗ ಅಡಿಕೆ ಎಲ್ಲ ನಿರ್ವಹಣೆ ನೀವು ಯಾವ ರೀತಿ ಮಾಡುವಂಥದ್ದು ಅಂದರೆ ಕೊಯ್ಲಿಕ್ಕೆ ಜನರನ್ನು?
1: ಅದು ಕೊಯ್ಲಿಕ್ಕೆ ಎಲ್ಲ ನಾವು ಔಟ್ ಸೈಡಿಂದನೇ ಜನ ತರಿಸೋದು ಮೇಡಮ್. ಯಾಕಂದ್ರೆ ಈಗ ಅಡಿಕೆ ಮರಕ್ಕೆ ಹತ್ತೋರೆ ಕಡಿಮೆ ಆಗಿದೆ. ಈಗ ಏನು ಇಟ್ಕೊಂಡು ಬರ್ತಾರೆ, ಅವ್ರಾಗ ಬಂದು ಕಟ್ ಮಾಡ್ಕೊಂತಾರೆ, ಅವ್ರಿಗೆ ಪುರ್ಸೊತ್ತು ಇರುವಾಗ ಮಾಡ್ಬೇಕು. ಈಗ ನಮಗೆ ಪುರ್ಸೊತ್ತು ಇದ್ದಾಗ ಮಾಡೋಕ್ಕಾಗೋದಿಲ್ಲ.
0: ಈಗ ಗುಂಪುಗಳೆಲ್ಲ ಜಾಸ್ತಿ ಇದೆ ಅಂದ್ರೆ ಅಡಿಕೆ ಕೃಷಿ ಎಲ್ಲೆಲ್ಲ ಸಿಗುವಂತವರು, ಅದು ಅವರನ್ನೇ ನೀವು?
1: ಅವ್ರನ್ನೇ ತರಿಸೋದು ನಾವು, ಜನ ತರಿಸಿ ತೆಗೆಸೋದು ಅಡಿಕೆನ.
0: ಈಗ ಮಾರುಕಟ್ಟೆ ಎಲ್ಲ ಎಲ್ಲಿ ಮಾಡುವಂಥದ್ದು ನೀವು?
1: ಇಲ್ಲೇ ಸಿಟಿಲಿ, ನಮ್ದು ಮೂಡುಬಿದ್ರೆ ಸಿಟಿಗೆ ಕೊಡ್ತೀವಿ ನಾವು.
0: ಅಡಿಕೆ ಸುಲಿಲಿಕ್ಕೆ ಏನಾದರೂ?
1: ಅಡಿಕೆ ಸುಲಿಲಿಕ್ಕೆ ನಾವು ಜನ ಮಾಡೋದು ಮೇಡಮ್. ಈಗ ಮೆಷಿನಲ್ಲಿ ಸುಲಿದ್ರೆ ಮೆಷಿನಲ್ಲಿ ಸುಲಿಸ್ಬೋದು, ಆದರೆ ಅದು ಒಂದು ಪುಡಿ ಆಗೋದಿಲ್ಲ, ಆದರೆ ಅದರಲ್ಲಿ ಸಿಪ್ಪೆ ಸಮೇತ ಬರುತ್ತೆ. ನಿಮ್ಗೆ 2-2 ಕೆಲಸ. ಈಗ ಮೆಷಿನಲ್ಲಿ ಸುಲಿತೀವಿ, ಒಂದು ಸ್ವಲ್ಪ ಇದು ಕರೆಕ್ಟಾಗಿ ಬೀಳುತ್ತೆ, ಇನ್ನು ಸ್ವಲ್ಪ 2-2 ಅದರ ಸಿಪ್ಪೆಯನ್ನು ಜಾಯಿಂಟಾಗಿ ಬಿದ್ದುಬಿಡುತ್ತೆ, ಅದನ್ನು ತೆಗ್ಸಕ್ಕೆ ನೀವು ಮತ್ತೆ ಜನ ಮಾಡಬೇಕು, ಅದು ನಿಮ್ಗೆ 2-2 ಕೆಲಸ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸೀದಾ ಜನರನ್ನೇ ಕರೆಸಿ ಅವ್ರ ಹತ್ರನೇ ಸುಲಿಸ್ಬಿಡ್ತೀವಿ.
0: ಈಗ ಅಡಿಕೆಯ ಮಧ್ಯೆ ನೀವು ಬಾಳೆಗಿಡ ಹಾಗೇನಾದ್ರೂ?
1: ಈಗ ನಾವು ಬಾಳೆಗಿಡ ನಾವು ಮೊದಲು ನೆಟ್ಟಿದ್ವಿ ಮೇಡಮ್, ಆದ್ರೆ ಬಾಳೆಗಿಡ ನೆಟ್ಟಾಗ ಏನಾಗುತ್ತೆ, ಈ ತರ ಜಾಸ್ತಿ ಮಳೆಗಾಲದಲ್ಲೆಲ್ಲ ಈ ಬಾಳೆಗಿಡದನ್ನೆಲ್ಲ ಕೊಳತು ಅಲ್ಲೇ ಸೊಳ್ಳೆ ಎಲ್ಲ ಇದಾಗತ್ತೆ, ಅದು ಮತ್ತೆ ಅಡಿಕೆ ಮರ ಕತ್ತಿ ಅಡಿಕೆ ಮರದಲ್ಲಿ ಕೊಳೆ ರೋಗ ಶುರುವಾಗುತ್ತೆ. ಅದಕ್ಕೋಸ್ಕರ ಈಗ ಬಾಳೆಗಿಡಗಳನ್ನೆಲ್ಲ ತೆಗಿಸ್ತಾ ಇದೀವಿ ನಾವು, ತೆಗ್ದಿದೀವಿ.
0: ಈಗ ಮುಂದೆ ಮಾಡೋ ಮಿಶ್ರ ಕೃಷಿಯಾಗಿ ಬೇರೆ ಏನಾದರೂ ಬೆಳೆಯುವ ಪ್ರಯತ್ನ ಮಾಡ್ತೀರಾ?
1: ಈಗ ಸದ್ಯ ನಾನು ಡೈರಿ ಕಡೆನೇ ಇದ್ದೀನಿ, ದನದ ಕಡೆ
0: ಜಾಸ್ತಿ,
1: ದನದ ಕಡೆನೇ ದನನೇ ಇದು ಮಾಡ್ತಿದ್ದೀನಿ. ಬಟ್ ನೋಡಬೇಕು ಇನ್ನು ಯಾರಾದರೂ, ಈಗ ಸದ್ಯದಲ್ಲಿ ನಂತರ ಯಾರು ಜನ ಇಲ್ಲ. ಈಗ ಡೈರಿನ ನಾವು ಮಾಡ್ತಿದ್ದೀವಿ, ನಮ್ಮ ಹತ್ರ ಯಾರು ಜನ ಇಟ್ಟಿಲ್ಲ, ನಾನು ನನ್ನ ಮಿಸಸ್ ಇಬ್ಬರೇ ಮಾಡ್ತಿದ್ವಿ. ಈಗ ಇನ್ನೂ ದನಗಳನ್ನ ಜಾಸ್ತಿ ಮಾಡಿದಾಗ ಯಾರನ್ನಾದರೂ ಜನ ಇಟ್ಟಾಗ ಇನ್ನು ಬೇರೆ ಏನಾದರೂ ಅವರಿಗೂ ಕೆಲಸ
0: ಬಳಕೆ ಕೂಡ ಜಾಸ್ತಿ
1: ಹೌದು. ಅದಕ್ಕೋಸ್ಕರ ನಾವು ಆವಾಗ ಏನಾದರೂ ಬೇರೆ ನೋಡೋದಾದ್ರೆ ಜನ ಇಟ್ಟಾಗ, ಈಗ 10 ದನಗಳನ್ನ ಸಾಕೋಕೆ ಸುಲಭ ಇಲ್ಲ ಮೇಡಮ್, ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾವು ಅದಕ್ಕೆ ಹುಲ್ಲು ಅದು ಇದನ್ನೆಲ್ಲ ಮಾಡ್ಕೊಬೇಕು. ಆವಾಗ ನಾವೀಗ ಇಬ್ಬರೇ ಮಾಡ್ತಿದ್ದೀವಿ, ಈಗ ಇನ್ನೊಂದು ಜನ ಇಟ್ವ, ಆವಾಗೇನೋ ಬೇಡ, ಇನ್ನೊಂದು ಸ್ವಲ್ಪ ಏನಾದರೂ ಬೇರೆ ಒಂದು ಸ್ವಲ್ಪ ಟ್ರೈ ಮಾಡುವ, ತೋಟದಲ್ಲಿ ಏನಾದರೂ ಸಸಿನೋ ಒಣ ಒಣಮೆಣಸು ಅದನ್ನು

0: ಎಲ್ಲ ಮಾಡಿದಾಗ ಈ ಜನ ಇಟ್ಟ ನಂತರ ನೋಡ್ಬೇಕು, ಬಟ್ ಇವಾಗಂತೂ ನಾವು ಮಾಡಿಲ್ಲ.
1: ಲಾಭದಾಯಕ ಉದ್ಯಮವಾದ ಹೈನುಗಾರಿಕೆಯು ಹೈನುಗಾರರಿಗೆ ಸ್ಥಿರ ಆದಾಯವನ್ನು ನೀಡುವಂಥದ್ದು. ಯುವ ಜನರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡ್ರೆ ಸ್ವಾವಲಂಬಿಗಳಾಗಿ ಬದುಕು ಸಾಗಿಸ್ಬೋದು, ಉತ್ತಮ ಆದಾಯ ಪಡ್ಕೊಳ್ಬೋದು ಅಂತ ನೀವು ಹೇಳಿದಿರಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ತೆ ಮೇಡಮ್.
2: ಇದುವರೆಗೆ ಮೂಡಬಿದರೆಯ ದಿವಾಕರ್ ಜೆ ಶೆಟ್ಟಿ ಅವರ ಹೈನುಗಾರಿಕೆ ಹಾಗೂ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ, ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
3: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
4: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
3: ಅದು ಹೇಗೆ?
4: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
5: ಇದು ಯಾರ ನಂಬರ್?
4: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
3: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
4: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
5: ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
4: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
2: ಈಗ ಕೇಳಿ ಕೃಷಿ ಮಾಹಿತಿ.
6: ತಾಳೆ ಬೆಳೆ ತೈಲವನ್ನು ಉತ್ಪಾದಿಸುವಂತಹ ಬೆಳೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಮರವಾಗಿದ್ದು ಅತಿ ಹೆಚ್ಚು ಖಾದ್ಯ ತೈಲವನ್ನು ಇದು ನೀಡುತ್ತದೆ. ಆದರೆ ಈ ಬೆಳೆಗೆ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳಾದ ಮೆಗ್ನೀಷಿಯಂ, ಬೋರಾನ್, ತಾಮ್ರ ಮತ್ತು ಕಬ್ಬಿಣದ ಕೊರತೆಯಿಂದಾಗಿ ಇಳುವರಿಯಲ್ಲಿ ಹೆಚ್ಚಿನ ಕುಂಠಿತವನ್ನು ಗಮನಿಸಬಹುದು. ಎಲೆಗಳಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗ್ತದೆ, ಇಳುವರಿ ಕೂಡ ಕ್ಷೀಣಿಸ್ತದೆ. ಯಾವುದೇ ಬೆಳೆಗೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನು ನಿರ್ವಹಿಸಿದರೆ ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪೋಷಕಾಂಶಗಳ ನಿರ್ವಹಣೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಪೋಷಕಾಂಶಗಳ ಕೊರತೆಯ ತೀವ್ರತೆ ಹೆಚ್ಚಾದರೆ ತಾಳೆಮರವು ಸಾಯುವಂತಹ ಸಂದರ್ಭ ಕೂಡ ಇರ್ತದೆ. ಇತ್ತೀಚಿನ ದಿವಸಗಳಲ್ಲಿ ಪೊಟ್ಯಾಶ್ ಮತ್ತು ಬೋರಾನ್ ಕೊರತೆಯು ಹೆಚ್ಚಾಗಿ ತಾಳೆ ಬೆಳೆಗಳಲ್ಲಿ ಸರ್ವೇಸಾಮಾನ್ಯವಾಗಿದ್ದು ಕೊರತೆಯ ಲಕ್ಷಣಗಳು ವಿಭಿನ್ನ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ತಾಳೆ ಬೆಳೆಯಲ್ಲಿ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಮತ್ತು ನಿರ್ವಹಣೆಯನ್ನು ಈ ರೀತಿಯಾಗಿ ಹೇಳಬಹುದು. ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ವರ್ಷಕ್ಕೆ 20-30 ಕಿಲೋದಷ್ಟು ಪ್ರತಿ ಮರಕ್ಕೆ ನೀಡಬೇಕು. ಇದರ ಜೊತೆಗೆ ಶಿಫಾರಸು ಮಾಡಿರುವಂತಹ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ತಾಳೆ ತೋಟಕ್ಕೆ ಒದಗಿಸದೇ ಹೋದರೆ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು. ಸಾರ್ವಜನಿಕ ಪ್ರಮುಖವಾದಂತಹ ಪೋಷಕಾಂಶವಾಗಿದೆ. ಇದರ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ನರ್ಸರಿ ಗಿಡಗಳಲ್ಲಿ ಸಸಿಗಳು ಮೊದಲು ಮಂದವಾಗಿರ್ತವೆ ಮತ್ತು ಮಸುಕಾದ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಕೊರತೆಯು ಹೆಚ್ಚು ತೀವ್ರವಾಗ್ತಾ ಇದ್ದ ಹಾಗೆ ನಿಂಬೆ ಹಳದಿ ಬಣ್ಣಕ್ಕೆ ಕ್ರಮೇಣ ಬಣ್ಣ ಬದಲಾಗ್ತದೆ ಮತ್ತು ಬೆಳವಣಿಗೆ ಕೂಡ ಕಡಿಮೆಯಾಗ್ತದೆ. ಮುಖ್ಯ ಜಮೀನಿನಲ್ಲಿ ಎಲೆಯು ಹಳದಿಯಾಗುವಂತಹದ್ದು. ಮೊದಲು ಹಳೆಯ ಎಲೆಗಳಲ್ಲಿ ಈ ಚಿಹ್ನೆಗಳು ಕಾಣಿಸಿಕೊಳ್ಳಬಹುದು. ನಂತರ ತಾಳೆ ಗಿಡದ ಸುಳಿ ಗರಿಗಳಿಗೆ ಹರಡ್ತವೆ. ತೀವ್ರ ಕೊರತೆ ಉಂಟಾದಾಗ ಎಲೆಯ ದಿಣ್ಣೆ ಅಥವಾ ಮಿಡ್ರಿಪ್ ಮತ್ತು ಎಲೆಗಳು ಬಿಳಿಚುವಿಕೆ ಪ್ರಾರಂಭವಾಗ್ತದೆ. ಎಲೆಯ ಬುಡಭಾಗದಲ್ಲಿ ಹಳದಿ ಅಥವಾ ಕಿತ್ತಲೆ ಬಣ್ಣಕ್ಕೆ ತಿರುಗಿ ಎಲೆಯು ಊದಿರುವಂತೆ ಕಾಣುತ್ತದೆ ಮತ್ತು ಸೋಗೆಯ ಎರಡು ಕಡೆ ಎಲೆಗಳಲ್ಲಿ ಸಮನ್ನಾಗಿ ಹಳದಿ ಬಣ್ಣ ಕಾಣಿಸಬಹುದು. ತೀವ್ರ ಕೊರತೆಯುಂಟಾದಾಗ ಎಲೆಗಳು ಸೊರಗಿ ಸತ್ತು ಹೋಗಬಹುದು. ಇದನ್ನು ನಿಯಂತ್ರಿಸಬೇಕಿದ್ರೆ ನರ್ಸರಿಯಲ್ಲಿ ಕೊರತೆಯ ಲಕ್ಷಣವು ಕಡಿಮೆಯಾಗುವವರೆಗೂ ವಾರಕ್ಕೊಮ್ಮೆ 2% ಯೂರಿಯಾದ ಸಿಂಪರಣೆಯನ್ನು ಮಾಡಬಹುದು. ಸಸಿಗಳ ಸುತ್ತ ಕಳೆ ನಿರ್ವಹಣೆಯನ್ನು ಮಾಡುವಂತಹದ್ದು, ಚರಂಡಿಗಳನ್ನು ಮಾಡುವ ಮುಖಾಂತರ ಒಳಚರಂಡಿಯ ವ್ಯವಸ್ಥೆಯನ್ನು ಮಾಡಬೇಕು. ಎಲೆ ಮತ್ತು ಮಣ್ಣು ವಿಶ್ಲೇಷಣೆಯ ಆಧಾರದ ಮೇಲೆ ಶಿಫಾರಸು ಮಾಡಿರುವಂತಹ ಗೊಬ್ಬರ 3-4 ಕಂತುಗಳಲ್ಲಿ ಹಾಕಬೇಕು. ಸುಮಾರು ವಯಸ್ಕ ತಾಳೆ ಮರಕ್ಕೆ 1200 ಗ್ರಾಂನಷ್ಟು ಸಾರಜನಕವನ್ನು ಪ್ರತಿ ವರ್ಷ ಕೊಡಬೇಕಾಗ್ತದೆ. ಇದನ್ನು 2.6 ಕಿಲೋಗ್ರಾಂನಷ್ಟು ಯೂರಿಯಾ ಅಥವಾ 6 ಕಿಲೋಗ್ರಾಂನಷ್ಟು ಅಮೋನಿಯಂ ಸಲ್ಫೇಟ್ ಅಥವಾ 2 ಕಿಲೋಗ್ರಾಂನಷ್ಟು DAP ಹಾಕುವುದರ ಮೂಲಕ ಪೂರೈಸಬಹುದು. ವಯಸ್ಕ ತಾಳಿ ಮರಕ್ಕೆ 600 ಗ್ರಾಂ ಸಾರಜನಕವನ್ನು ಅಂದರೆ 5 ಕಿಲೋದಷ್ಟು ಯೂರಿಯಾ ಪ್ರತಿ ಎಕರೆಗೆ ಪ್ರತಿ ವರ್ಷಕ್ಕೆ ರಸಾವರಿಯ ಮುಖಾಂತರ ಮಾಸಿಕ ಅಂತರದಲ್ಲಿ ನೀಡಬಹುದು. ಸಾವಯವ ಗೊಬ್ಬರಗಳಾದ ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿಯನ್ನು ತೋಟಕ್ಕೆ ಹಾಕುವುದರಿಂದ

0: ಸಾರಜನಕದ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸಿಕೊಳ್ಳಬಹುದು. ರಂಜಕ ಅಥವಾ ಫಾಸ್ಫರಸ್ ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ಪೋಷಕಾಂಶ. ಇದರ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಚಿಕ್ಕ ವಯಸ್ಸಿನ ಸಸಿಗಳಲ್ಲಿ ಹಳೆಯ ಎಲೆಗಳು ಆಲಿವ್ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ರಂಜಕದ ತೀವ್ರ ಕೊರತೆಯಾದಾಗ ಎಲೆಗಳು ಬಿಳಿಚುವಿಕೆ ಹೆಚ್ಚಾಗ್ತದೆ. ಮುಖ್ಯ ಜಮೀನಿನಲ್ಲಿ ರಂಜಕದ ಕೊರತೆಯಿಂದ ಸೋಗೆಯ ಉದ್ದ ಕಡಿಮೆಯಾಗ್ತದೆ. ರಂಜಕದ ಕೊರತೆಯಿಂದ ಬಳಲ್ತಾ ಇರುವಂತಹ ಮರಗಳ ಕಾಂಡ ಸಣ್ಣದಾಗ್ತದೆ ಮತ್ತು ಮೊನಚಾಗಿರ್ತವೆ. ಇದರ ನಿಯಂತ್ರಣಕ್ಕಾಗಿ ಸುಮಾರು 3.75 kg ಸಿಂಗಲ್ ಸೂಪರ್ ಫಾಸ್ಫೇಟ್, ಅಂದರೆ 600 g ರಂಜಕ ಅಥವಾ 1.5 kg DAP ವಯಸ್ಕ ತಾಳೆ ಸಸಿಗಳಿಗೆ 2-3 ಕಂತುಗಳಲ್ಲಿ ವರ್ಷಕ್ಕೆ ಕೊಡಬೇಕಾಗ್ತದೆ. ರಸಾವರಿ ಪದ್ಧತಿಯಲ್ಲಿ ಸುಮಾರು 300 g ರಂಜಕವನ್ನು ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ 12 ಸಮ ಕಂತುಗಳಲ್ಲಿ ತಿಂಗಳ ಅಂತರದಲ್ಲಿ ನೀಡಬೇಕಾಗ್ತದೆ. ಪೊಟ್ಯಾಷಿಯಂ ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ಪೋಷಕಾಂಶ. ಹಳೆಯ ಗರಿಗಳಲ್ಲಿ ಮೊದಲು ಇದರ ಕೊರತೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಮುಖ್ಯವಾಗಿ ಕಿತ್ತಳೆ ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳಬಹುದು. ಶಿರಭಾಗದ ಮಧ್ಯ ಎಲೆ ಹಳದಿಯಾಗ್ತದೆ. ಕಿತ್ತಳೆ ಬಣ್ಣದ ಗುಳ್ಳೆಗಳು ಕಾಣಬಹುದು. ಮರವು ಒಣಗಿ ಹೋಗ್ತದೆ. ಕಿತ್ತಳೆ ಬಣ್ಣದ ಚುಕ್ಕೆಗಳು ಹಳೆಯ ಎಲೆಗಳಲ್ಲಿ ಸುತ್ತುವರೆದ ಮಸುಕಾದ ಹಸಿರು ಆಯತಾಕಾರದ ಚುಕ್ಕೆಗಳು ರೋಗದ ಲಕ್ಷಣಗಳಾಗಿ ಕಾಣಿಸಿಕೊಳ್ಳುತ್ತವೆ. ಕ್ರಮೇಣ ಚುಕ್ಕೆಗಳು ವಿಸ್ತರಿಸ್ತಾ ಹೋಗ್ತವೆ. ಪೊಟ್ಯಾಷಿಯಂ ಕೊರತೆಯು ತೀವ್ರವಾಗ್ತಾ ಇದ್ದ ಹಾಗೆ ಮರವು ಸೊರಗುವುದಕ್ಕೆ ಪ್ರಾರಂಭಿಸುತ್ತದೆ. ಆದರೆ ಗಿಡವು ಸಾಯುವುದಿಲ್ಲ. ಮರದ ಎಲೆಗಳು ಭೂಮಿಯ ಕಡೆ ನೇತು ಬಿದ್ದು ತಲೆಕೆಳಗಾದ ಕೋನಾಕೃತಿಯ ರೀತಿ ಭಾಸವಾಗ್ತದೆ. ಶಿರಭಾಗದ ಮಧ್ಯ ಹಳದಿ, ಸುಳಿಯ ಭಾಗದಲ್ಲಿರುವ ಹೊಸ ಎಲೆಗಳಲ್ಲಿ ಕಾಕಿ ಬಣ್ಣದ ರೀತಿಯ ಎಲೆಗಳು ತಿರುಗುವುದಕ್ಕೆ ಪ್ರಾರಂಭಿಸುತ್ತವೆ. ಈ ರೋಗ ಲಕ್ಷಣ ಕ್ರಮೇಣ ಬೇರೆ ಎಲೆಗಳಿಗೂ ಕೂಡ ಹರಡಬಹುದು. ಎಲೆಯ ಕೊನೆಯ ಭಾಗವು ಸತ್ತು ಹೋಗ್ತದೆ. ಮೆಗ್ನೀಷಿಯಂ ಕೊರತೆಯ ಲಕ್ಷಣಗಳನ್ನು ಕೂಡ ನೋಡಬಹುದು. ಬೇರೆ ಎಲೆಯಿಂದ ಮುಚ್ಚಿಕೊಂಡು ಮರೆಯಾಗಿರುವ ಎಲೆಗಳಲ್ಲಿ ಈ ಕೊರತೆಯ ಲಕ್ಷಣಗಳು ಇರುವುದಿಲ್ಲ. ಪೊಟ್ಯಾಷ್ನ ಕೊರತೆಯ ಲಕ್ಷಣಗಳನ್ನು ಗಮನಿಸಿದ ಮೇಲೆ ಇದರ ನಿರ್ವಹಣಾ ಕ್ರಮಗಳು ಅಂತಂದರೆ, ಪ್ರತಿ ಮರಕ್ಕೆ ಪ್ರತಿ ವರ್ಷಕ್ಕೆ ಸುಮಾರು 1200 g ಪೊಟ್ಯಾಷಿಯಂ ಡೈಆಕ್ಸೈಡ್ ಅಥವಾ 2 kg ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಕೊಡಬೇಕು. ಮಣ್ಣು ಮತ್ತು ಎಲೆಗಳ ವಿಶ್ಲೇಷಣೆಯನ್ನು ಆಗಿಂದಾಗೆ ಪರೀಕ್ಷಿಸ್ತಾ ಇರಬೇಕು. ರಸಾವರಿಯ ಮುಖಾಂತರ ಕೊಡುವುದಿದ್ದರೆ 600 g ಪೊಟ್ಯಾಷಿಯಂ ಡೈಆಕ್ಸೈಡ್ ಅಥವಾ 5 kg ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಪ್ರತಿ ತಿಂಗಳ ಅಂತರದಲ್ಲಿ ಕೊಡಬೇಕಾಗ್ತದೆ. ಮೆಗ್ನೀಷಿಯಂನ ಕೊರತೆಯ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಆಲಿವ್ ಹಸಿರು ಬಣ್ಣದ ಹಳೆಯ ಎಲೆಗಳಲ್ಲಿ ಕಾಣಿಸಿಕೊಳ್ತವೆ. ಕ್ರಮೇಣವಾಗಿ ಹರಡ್ತಾ ಹೋಗ್ತದೆ. ಈ ಲಕ್ಷಣವು ಸಾಮಾನ್ಯವಾಗಿ ಸೋಗೆಯ ಮಧ್ಯಭಾಗದಿಂದ ಆರಂಭವಾಗ್ತದೆ. ತೀವ್ರತೆ ಹೆಚ್ಚಾಗ್ತಾ ಇದ್ದ ಹಾಗೆ ಎಲೆಗಳು ನೇರಳೆ ಕಂದು ಬಣ್ಣದ ಚುಕ್ಕೆಗಳಾಗಿ ಕಾಣಿಸ್ತವೆ ಮತ್ತು ಸಂಪೂರ್ಣವಾಗಿ ಎಲೆಗಳೆಲ್ಲ ನೇರಳೆ ಕಂದು ಬಣ್ಣದಿಂದ ಆವೃತವಾಗಿರ್ತವೆ. ಪ್ರತಿ ಮರಕ್ಕೆ 500 g ಮೆಗ್ನೀಷಿಯಂ ಸಲ್ಫೇಟನ್ನು ಕೊಡಬೇಕಾಗ್ತದೆ. ಮಣ್ಣು ಮತ್ತು ಎಲೆಗಳ ವಿಶ್ಲೇಷಣೆಯನ್ನು ಆಗಿಂದಾಗೆ ಪರಿಶೀಲಿಸ್ತಾ ಇರಬೇಕು. ಬೋರಾನ್ ಕೊರತೆಯಿಂದ ವಿಭಿನ್ನ ರೀತಿಯ ಲಕ್ಷಣಗಳನ್ನು ತಾಳೆಮರದಲ್ಲಿ ನೋಡಬಹುದು. ಕೊಕ್ಕೆ ಎಲೆ, ಒಂದು ಅಥವಾ ಹೆಚ್ಚಿನ ಎಲೆಗಳ ತುದಿಯಲ್ಲಿ ಕೊಕ್ಕೆಯ ರೀತಿ ಕಾಣಿಸಿಕೊಳ್ಳುತ್ತದೆ. ಕೊಕ್ಕೆಯು ಸುಟ್ಟಂತೆ ಕಾಣಬಹುದು. ಈ ರೀತಿ ಕೊಕ್ಕೆಯ ಆಕಾರದ ಎಲೆಗಳ ಲಕ್ಷಣಗಳು ಸುಳಿ ಎಲೆಗಳಲ್ಲಿ ಕಂಡುಬರುತ್ತವೆ. ಈ ರೋಗ ಲಕ್ಷಣದ ತೀವ್ರತೆಯಿಂದ ಎಲೆಗಳೆಲ್ಲ ಮಡಚಿಕೊಳ್ಳುತ್ತವೆ. ಫ್ರಾಂಡಿನ ತುದಿ ಭಾಗದಲ್ಲಿ ಎಲೆಗಳು ಸುಕ್ಕುಗಟ್ಟಿದ ಹಾಗೆ ಕಾಣಬಹುದು. ಹಾಗೆ ಮೀನಿನ ಎಲುಬಿನ ಆಕಾರದಲ್ಲಿ ಎಲೆಗಳು ಕೂಡ ಕಂಡುಬರಬಹುದು. ದುಂಡಾದಂತಹ ಎಲೆಯ ತುದಿ, ತಾಳೆಯ ಸೋಗೆಯ ತುದಿಯು ಎಲೆಗಳು ಜೋಡಿ ಎಲೆಗಳಿಂದ ಕೊನೆಗೊಳ್ಳುವುದಿಲ್ಲ ಮತ್ತು ತುದಿ ಎಲೆಗಳ ಅಂತರವು ಕೂಡ ಕಡಿಮೆ ಇರಬಹುದು. ಹೀಗೆ ಬೇರೆ ಬೇರೆ ಲಕ್ಷಣಗಳು ಇದರಲ್ಲಿ ಕಂಡುಬರುತ್ತವೆ. ಇವುಗಳ ನಿಯಂತ್ರಣಕ್ಕಾಗಿ 10-25 g ಬೋರಾನ್ ಅಥವಾ 100-250 g ಬೋರ್ಯಾಕ್ಸನ್ನು ಇಲ್ಲವೇ 60-150 g ಬೋರಿಕಾಮ್ಲ ಅಥವಾ 70-170 g ಡೈಸೋಡಿಯಂ ಟೆಟ್ರಾಬೋರೇಟ್ ಪೆಂಟಾಹೈಡ್ರೇಟ್ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಪ್ರತಿ ಮರಕ್ಕೆ ವರ್ಷಕ್ಕೊಂದ್ಸರಿ ಹಾಕಬೇಕಾಗ್ತದೆ. ಹಾಗೆಯೇ ತಾಮ್ರದ ಕೊರತೆಯ ಲಕ್ಷಣಗಳು ಮುಖ್ಯವಾಗಿ ಎಲೆಗಳ ಬೆಳವಣಿಗೆ ಕುಂಠಿತವಾಗ್ತವೆ ಮತ್ತು ಸುಳಿ ಎಲೆಗಳು ಒಣಗ್ತವೆ. ಹೊಸ ಎಲೆಗಳಲ್ಲಿ ಬಿಳಿ ಹಳದಿ ಬಣ್ಣದ ಲಕ್ಷಣಗಳು ಕಾಣಿಸಿಕೊಳ್ತವೆ. ಕೊರತೆಯ ತೀವ್ರತೆ ಹೆಚ್ಚುತ್ತಾ ಇದ್ದ ಹಾಗೆ ಹಳದಿ ಬಣ್ಣದ ಗೆರೆಗಳನ್ನು ಎಲೆಗಳಲ್ಲಿ ಕಾಣಬಹುದು ಮತ್ತು ತುಕ್ಕು ಚಿಹ್ನೆಗಳು ಮತ್ತು ಕಂದು ಬಣ್ಣದ ಕಲೆಗಳು ಬೆಳೀತವೆ. ಕೊನೆಯದಾಗಿ ಎಲೆಗಳು ತುದಿ ಭಾಗದಿಂದ ಸೊರಗ್ತವೆ. ಇವುಗಳ ನಿಯಂತ್ರಣಕ್ಕಾಗಿ ಪ್ರತಿ ಮರಕ್ಕೆ 50 g ತಾಮ್ರದ ಸಲ್ಫೇಟನ್ನು ಹಾಕಬೇಕಾಗ್ತದೆ. ಪೊಟ್ಯಾಷಿಯಂ ಗೊಬ್ಬರದ ಬಳಕೆಯಿಂದ ತಾಮ್ರದ ಕೊರತೆಯನ್ನು ಕೂಡ ಕಡಿಮೆ ಮಾಡಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮೊಬೈಲ್ ಚಾರ್ಜ್ ಮಾಡೋಕಿತ್ತು,
3: ಬುದ್ಧಿ ಚಾರ್ಜ್ ಮಾಡೋ.
4: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
3: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
4: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆ ಅಲ್ಲ.
3: ಪೆದ್ದು ಸುಧಾರಿಸ್ಕೋ.
4: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
4: RBI ಹೇಳುತ್ತೆ,
3: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಶಿಯಲಿ ಸ್ಮಾರ್ಟ್ ಆಗಿ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೇಳುಗರೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ ಹೀಗಿದೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 53,500, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 45,500, ಕೋಕಾ ಕ್ವಿಂಟಾಲಿಗೆ 25,000 33,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 16,500, ತೆಂಗಿನಕಾಯಿ 1, 30,000 40,000, ಎರಡನೇ ವರ್ಗ 1,000 25,000 35,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 5,500, ಕಟ ಸಾಂಬಾರ್ ಕ್ವಿಂಟಾಲಿಗೆ 3,500 4,500, IR8 ಕ್ವಿಂಟಾಲಿಗೆ 3,800 4,500, ಭತ್ತ ಆಮದು ಕ್ವಿಂಟಾಲಿಗೆ 2,350 2,550, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 5,400, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 5,000, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 5,500, ಮೆಣಸು ಕ್ವಿಂಟಾಲಿಗೆ 17,000 24,000, ಕಾಳುಮೆಣಸು ಕ್ವಿಂಟಾಲಿಗೆ 13,000 67,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 14,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 6,500, ಬಾಳೆಕಾಯಿ ಕದಳಿ ಕ್ವಿಂಟಾಲಿಗೆ 5,800 7,000, ಗಾಳಿ ಕ್ವಿಂಟಾಲಿಗೆ 6,000 6,500, ನೇಂದ್ರ ಬಾಳೆಕಾಯಿ ಕ್ವಿಂಟಾಲಿಗೆ 7,000 8,000. ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆ. ಕಾಣೆಯಾದವರ ಬಗ್ಗೆ ಈಗೊಂದು ಪ್ರಕಟಣೆ. ಶಂಕರಗೌಡ ಶಿವಪ್ಪ ಅಡೂರ ಎಂಬ 26 ಯುವಕ ದಿನಾಂಕ 17/5/2026 ಬೆಳಗಿನ ಜಾವ ಸುಮಾರು 12:30 ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ಬಿಟ್ಟ ಬಲೆಯನ್ನು ಎಳೆಯುತ್ತಿರುವಾಗ ಒಮ್ಮೆಲೆ ಬಂದ ಅಲೆಗೆ ಕಾಲು ಜಾರಿ ಸಮುದ್ರದ ನೀರಿಗೆ ಬಿದ್ದು ಕಾಣೆಯಾಗಿರುತ್ತಾರೆ. ಕಾಣೆಯಾದವರ ಚಹರೆ ಹೀಗಿದೆ. ಹೆಸರು ಶಂಕರಗೌಡ ಶಿವಪ್ಪ ಅಡೂರ, ಪ್ರಾಯ 26, ಎಣ್ಣೆಗಪ್ಪು ಮೈಬಣ್ಣ, ಎತ್ತರ 5'3", ಕಪ್ಪು ಉದ್ದನೆ ಕೂದಲು, ಮಾತನಾಡುವ ಭಾಷೆ ಕನ್ನಡ. ಕಾಣೆಯಾದ ವ್ಯಕ್ತಿಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮಲ್ಪೆ ಠಾಣಾ ದೂರವಾಣಿ ಸಂಖ್ಯೆ 08220257

9 9 9 ಅಥವಾ ಮಲ್ಪೆ PSI ಸಂಖ್ಯೆ 9 4 8 0 8 0 5 4 4 7 ಇದಕ್ಕೆ ಮಾಹಿತಿ ನೀಡಬೇಕಾಗಿ ಪ್ರಕಟಣೆಯಲ್ಲಿ ಕೇಳಿಕೊಳ್ಳಲಾಗಿದೆ. ಪ್ರಕಟಣೆಯನ್ನು ಕೇಳಿದಿರಿ. ಕೇಳುಗರೆ, ಈಗ ಒಂದು ಭಕ್ತಿಗೀತೆಯನ್ನು ಕೇಳೋಣ. ಓಂಕಾರನಾಥ್ ಹವಾಲ್ದಾರ್ ಹಾಡಿರುವ ಭಕ್ತಿಗೀತೆ, ರಚನೆ ಆಸೂರಿ ರಾಮಸ್ವಾಮಿ ದಾಸ, ಹಾಡು ಆ ರೂಪವನೇ ತೋರಿ ಎನ್ನ ತಣಿಸೋ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟ್ರದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟ್ರಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ ಮತ್ತು ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ BSF ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ BSF ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ BSF ಗಡಿಯನ್ನು ದೃಢವಾಗಿ ಕಾಪಾಡಿದ್ದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು BSF ಸೇನೆ, ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನ್ಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ಧ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ

0: ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟ್ರಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟ್ರಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಸ್ಥಿತಿಸ್ಥಾಪಕ, ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳಗಳನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC 2025-26 ಆರ್ಥಿಕ ವರ್ಷದಲ್ಲಿ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೆವಿಐಸಿ ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೆವಿಐಸಿ 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30-32 ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಕೆವಿಐಸಿ ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು, ಗೆದ್ದ ತಂಡ ಎರಡನೆಯ ಕ್ವಾಲಿಫೈಯರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ PV ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ PV ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮಾ ವರ್ದಾನಿ ಅವರನ್ನು 11-17, 11-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ಧ 26-28, 21-15, 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ ಎರಡನೆಯ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100ಕ್ಕೂ ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು, ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ

0: ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮೊಗ್ಗಿನ ಮನಸ್ಸು ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಮನೋಮೂರ್ತಿ.

ಮುಂದೆ ಕೇಳಿ ಸ್ನೇಹನ ಪ್ರೀತಿನ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಹರಿಕೃಷ್ಣ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಯುವವಾಣಿ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಕೇಳುಗರೆ, ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕನ್ಸಲ್ಟೆಂಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಡಾಕ್ಟರ್ ಬಿಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ನಮಿತಾ ಆಂತರ್ಯಶೆಟ್ಟಿ.
2: ಎಲ್ರಿಗೂ ನಮಸ್ತೆ, ನಾನು ನಮಿತಾ ಆಂತರ್ಯ ಶೆಟ್ಟಿ. ಶ್ರೋತೃಗಳೇ, ಜೀವನದಲ್ಲಿ ಕೆಲವರು ಬರ್ತಾರೆ, ಮಾತಿಲ್ಲದೆ ಮನಸ್ಸಿಗೆ ಹತ್ತಿರವಾಗ್ತಾರೆ. ಅವರ ಪ್ರೆಸೆನ್ಸ್ ಒಂದು ಅಭ್ಯಾಸವಾಗುತ್ತೆ, ಅವರ ಆಬ್ಸೆನ್ಸ್ ಒಂದು ಖಾಲಿತನವಾಗುತ್ತೆ. ಆದರೆ ಅದು ಪ್ರೀತಿನ ಅಥವಾ ಕೇವಲ ಬಂಧನನ? ಪ್ರೀತಿ ಕೆಲವೊಮ್ಮೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಆದರೆ ಕೆಲವೊಮ್ಮೆ ಅದೇ ಪ್ರೀತಿ ಅತಿಯಾದ ಭಯವಾಗುತ್ತೆ. ಒಬ್ಬರ ಜೊತೆಗಿನ ಒಡನಾಟ ಜೀವನವನ್ನ ಸುಂದರವಾಗಿಸುತ್ತೆ, ಆದರೆ ಕೆಲವೊಮ್ಮೆ ಅವರಿಲ್ಲದೆ ಇರಲಾರದ ಅಟ್ಯಾಚ್ಮೆಂಟ್ ಆಗಿಬಿಡಬಹುದು. ಪ್ರೀತಿ ಅಂದ್ರೆ ಅರ್ಥ ಮಾಡಿಕೊಳ್ಳುವ ಭಾವನೆ, ಅಟ್ಯಾಚ್ಮೆಂಟ್ ಅಂದ್ರೆ ಕಳೆದುಕೊಳ್ಳುವ ಭಯದಲ್ಲಿ ಇನ್ನಷ್ಟು ಹತ್ತಿರವಾಗುವ ಭಾವನೆ. ಕೆಲವು ಸಂಬಂಧ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಮತ್ತಷ್ಟು ಸಂಬಂಧ ನೋವು ಕೊಟ್ಟರು ಕೂಡ ಬಿಡಬಾರ್ದು ಅನ್ನುವಷ್ಟು ಆಳಕ್ಕೆ ಇಳಿದು ಬಿಡುತ್ತೆ. ಪ್ರೀತಿ, ಅಟ್ಯಾಚ್ಮೆಂಟ್, ಟ್ರಸ್ಟ್, ಇನ್ಸೆಕ್ಯೂರಿಟಿ, ಲೋನ್ಲಿನೆಸ್, ಮಾನವನ ಭಾವನೆಗಳ ಈ ಸೂಕ್ಷ್ಮ ಜಗತ್ತನ್ನು ಅರಿಯುವಂತಹ ಒಂದು ಚಿಕ್ಕ ಪ್ರಯತ್ನ ಇದು. ಹಾಗಾದ್ರೆ ಲವ್ ವರ್ಸಸ್ ಅಟ್ಯಾಚ್ಮೆಂಟ್, ಈ ಎರಡು ಭಾವನೆಯ ನಡುವಿನ ನಿಜವಾದ ವ್ಯತ್ಯಾಸ ಏನು? ಇದರ ಕುರಿತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತನಾಡೋಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಬಿಎಸ್ ಮಹೇಶ್, ಕನ್ಸಲ್ಟೆಂಟ್ ಕ್ಲಿನಿಕಲ್ ಸೈಕಲಾಜಿಸ್ಟ್, ಜಿಎಸ್ಎಸ್ ಸೈಕೋಥೆರಪಿ ಸೆಂಟರ್, ದೇರೆಬೈಲ್ ಕುಂಚಾಡಿ, ಅದೇ ರೀತಿ ಕೆಎಂಸಿ ಹಾಸ್ಪಿಟಲ್ ಜ್ಯೋತಿ ಮ್ಯಾಂಗ್ಳೂರ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಸರ್ ನಮಸ್ತೆ.
3: ನಮಸ್ತೆ,
2: ಹೇಗಿದ್ದೀರಾ?
3: ನಾನು ತುಂಬಾ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?
2: ತುಂಬಾ ಚೆನ್ನಾಗಿದ್ದೀನಿ. ಆ ಒಂದಷ್ಟು ಸಮಯದ ನಂತರ ಮತ್ತೆ ಸ್ಟುಡಿಯೋಗೆ ಬರ್ತಾ
3: ಇದ್ದೀರಾ.
2: ಓಕೆ, ಡೈರೆಕ್ಟ್ ಆಗಿ ಇವಾಗ ಕಾರ್ಯಕ್ರಮ ಶುರು ಮಾಡೋಣ ಸರ್. ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಈ ಒಂದು ಕಾನ್ಸೆಪ್ಟ್ ಎಷ್ಟು ಕಷ್ಟಕರ?
3: ತುಂಬಾವೇ ಕಷ್ಟ, ಯಾಕಂದ್ರೆ ಈ ಪ್ರೀತಿ ಅಥವಾ ಅಟ್ಯಾಚ್ಮೆಂಟ್ ಅಂತ ನೀವೇನು ಟಾಪಿಕ್ ನನಗೆ ಕೊಟ್ಟಿದ್ದೀರಿ, ಒಂದೊಂದು ರೀತಿಯಲ್ಲಿ ಅದನ್ನ ವಿವರಿಸಬಹುದು. ಈಗ ನೀವು ಫಿಲ್ಮ್ ಅಲ್ಲಿ ನೋಡಿದ್ರೆ ಪ್ರೀತಿಗೆ ಒಂದು ಬೇರೆ ಡೆಫಿನೇಷನ್ ಕೊಡ್ತಾರೆ, ಆಯ್ತಾ? ಅಥವಾ ನೀವು ಅಮ್ಮ ಅಪ್ಪನ ಹತ್ರ ಕೇಳಿದ್ರೆ ಪ್ರೀತಿಗೆ ಒಂದು ಬೇರೆ ಡೆಫಿನೇಷನ್ ಕೊಡ್ತಾರೆ, ಅಥವಾ ಆಕ್ಚುಲಿ ಒಂದು ಹುಡುಗ ಹುಡುಗಿ ಹತ್ರ ಕೇಳಿದ್ರೆ ಪ್ರೀತಿಗೆ ಒಂದು ಬೇರೆ ಡೆಫಿನೇಷನ್ ಇರಬಹುದು, ಅಥವಾ ಒಂದು ಸೈಕಾಲಜಿಸ್ಟ್ ಅಥವಾ ಮನಃಶಾಸ್ತ್ರ ತಜ್ಞನ ಹತ್ರ ಕೇಳಿದ್ರೆ ಅವರದ್ದು ಒಂದು ಪ್ರೀತಿಯ ಡೆಫಿನೇಷನ್ ಬೇರೆ ಇರಬಹುದು, ಅಥವಾ ಮೆಡಿಕಲ್ ಸೈನ್ಸ್ ತುಂಬಾ ಅದರಲ್ಲೇ ಮುಳುಗಿ ಹೋದವರ ಹತ್ರ ಕೇಳಿದ್ರೆ ಅವರು ಬಯಾಲಜಿಕಲ್ ಡೆಫಿನೇಷನ್ ಕೊಡಬಹುದು, ಅದಕ್ಕೆ ರಾಸಾಯನಿಕ ಅಂಶದ ಒಂದು ಏರುಪೇರು ಅಂತ ಹೇಳ್ಬೋದು. ಹಾಗೆ ಒಬ್ಬರೊಬ್ಬರು ಹಲವಾರು ಡೆಫಿನೇಷನ್ ಅನ್ನ ಪ್ರೀತಿಗೆ ಕೊಡಬಹುದು, ಹಾಗಾಗಿ ಇದು ತುಂಬಾವೇ ಕಠಿಣವಾದ ಟಾಪಿಕ್.
2: ಇನ್ನೊಂದು ವಿಷಯ ಕೇಳಬೇಕು ಸರ್, ಇಂಥ ಒಂದು ವಿಷಯ ಒಬ್ಬರನ್ನ ನೋಡಿ ಅಥವಾ ಒಬ್ಬರ ಮಾತು ಕೇಳಿ ಕಲಿಯುವಂಥದ್ದು ಜಾಸ್ತಿನಾ, ಅಥವಾ ನಮ್ಮ ಅನುಭವನೇ ನಮಗೆ ಆದಷ್ಟು ಜಾಸ್ತಿ ಪಾಠ ಕಲಿಸುತ್ತಾ?
3: ಡೆಫಿನೆಟ್ಲಿ ನೋಡಿ ಕಲಿಯುವುದು ಬಾರಿ ಕಷ್ಟವೇ.
2: ಹೌದು, ಒಬ್ಬರ ಮಾತು ಕೇಳಿ ನಾವು ಅರ್ಥ ಮಾಡ್ಕೋಬಹುದು, ಆದ್ರೆ ನಿಜ ಜೀವನಕ್ಕೆ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದಾಗಿದ್ರೆ ಅದು ಅನುಭವದ ಮೂಲಕ ಬರಬೇಕಾಗುತ್ತೆ ಅನ್ಸುತ್ತೆ.
3: ಡೆಫಿನೆಟ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋದೇ ಮುಖ್ಯ.
2: ಅದರ ಜೊತೆಗೆ ಇದೊಂದು ಸೂಕ್ಷ್ಮ ವಿಷಯ ಆಗಿರೋ ಕಾರಣ ಇದ್ರ ಬಗ್ಗೆ ನಾವು ಇವಾಗ ಮಾತಾಡ್ತೀವಿ ಬರೀ ಒಂದು ಮಾತಾಡುವಂತಹ ಪ್ರಯತ್ನ ಅಷ್ಟೇ. ಆದರೆ ಒಂದನ್ನ ಗಮನಿಸಿ, ಪ್ರತಿಯೊಬ್ಬರ ಜೀವನದ ಒಂದು ಸಿಚುವೇಶನ್ ಬೇರೆ, ಪ್ರತಿಯೊಬ್ಬರ ಜೀವನದಲ್ಲಿರುವಂತಹ ವ್ಯಕ್ತಿ ಬೇರೆ ಬೇರೆ ರೀತಿ ಇರ್ತಾರೆ. ಆದ ಕಾರಣ ಜೀವನಕ್ಕೆ ಒಂದು ರೂಲ್ ಬುಕ್ ಅಂತ ಇಲ್ಲ, ಇದೀಗ ಜನರಲ್ ಅಭಿಪ್ರಾಯನ ಕಾರ್ಯಕ್ರಮದಲ್ಲಿ ಇರ್ತಾ ಇದೀವಿ. ಬಂಧನ ಅಂದ್ರೆ ನಿಮ್ಮ ಪ್ರಕಾರ ಅಟ್ಯಾಚ್ಮೆಂಟ್ ಅಂದ್ರೆ ಏನು?
3: ಅಟ್ಯಾಚ್ಮೆಂಟ್ ಅಲ್ಲಿ ಏನಾಗ್ತದೆ ಹೇಳಿದ್ರೆ, ಮೇನ್ಲಿ ಒಂದು ನಮ್ಮ ಒಂದು ಎಮೋಷನಲ್ ನೀಡ್ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ, ಅದರ ಅರ್ಥ ನಮಗೆ ಮನಸ್ಸಿಗೆ ಒಂದು ಬೇಕಾದ ಅವಶ್ಯಕತೆಯಾದ ಒಂದು ಅಂಶ ಏನಿರುತ್ತೆ ಅದನ್ನ ನೆರವೇರಿಸಲಿ

0: ಅದಕ್ಕೋಸ್ಕರ ಇರುವಂಥದ್ದು ಬಂಧನ. ಉದಾಹರಣೆಗೆ ಈಗ ನಾವು ಇನ್ನೊಬ್ಬರೊಟ್ಟಿಗೆ ಅಟ್ಯಾಚ್ಡ್ ಆಗಿ ಇದ್ದೇವೆ ಅಂತ ಹೇಳುವಾಗ ನಮಗೊಂದು ಸೇಫ್ ಫೀಲ್ ಆಗಬೇಕು ಅಂತ ಇರ್ತದೆ, ಆಯ್ತಾ. ಅದಕ್ಕೋಸ್ಕರ ನಾವು ಅಟ್ಯಾಚ್ಡ್ ಆಗಿ ಇರಬಹುದು, ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದರಲ್ಲಿ. ಮತ್ತೆ ಇದು ಸಾಧಾರಣಕ್ಕೆ ಈ ಅಟ್ಯಾಚ್ಮೆಂಟ್ ಹೇಳುವುದು ಬೆಳೆಯುವಂಥದ್ದೇ ಒಂದು ಚೈಲ್ಡ್ಹುಡ್ಡಿಂದಲೇ ನಮಗೆ ಅದೊಂದು ಅಟ್ಯಾಚ್ಮೆಂಟ್ ಹೇಳುದು, ಪ್ರೀತಿ ಹೇಳುದು ಮತ್ತೆ ಹುಟ್ಕೊಳ್ಳುವಂಥದ್ದು. ಅಟ್ಯಾಚ್ಮೆಂಟ್ ಹೇಳುದು ಫಸ್ಟ್ ಬರುವಂಥದ್ದು. ಸೊ ಆ ಅಟ್ಯಾಚ್ಮೆಂಟ್ ಚೈಲ್ಡ್ಹುಡ್ಡಲ್ಲಿ ಹುಟ್ಟಿಕೊಂಡಾದ ಮೇಲೆ ಬಾಲ್ಯದಿಂದ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಮ್ಮ ಒಂದು ಹೇಗೆ ನಾವು ಯಾರ ಜೊತೆ ಅಟ್ಯಾಚ್ಮೆಂಟ್ ಅನ್ನು ಬೆಳೆಸ್ಕೊಳ್ತೇವೆ ಅನ್ನೋದಕ್ಕೆ ಕಾರಣ ಆಗಿ ಬಿಡ್ತದೆ. ಮೇನ್ಲಿ ಅದೇ ಅಟ್ಯಾಚ್ಮೆಂಟ್ ಹೇಳುವಾಗ ನಮಗೊಂದು ಎಮೋಷನಲ್ ನೀಡ್, ಅದೊಂದು
1: ಎಮೋಷನಲ್ ನೀಡ್,
0: ಒಂದು ನಾವು ಕನೆಕ್ಟೆಡ್ ಆಗಿ ಇರಬೇಕು ಇನ್ನೊಬ್ಬರ ಜೊತೆ, ನಾವು ಎಂತ ಹೇಳುದು ಸೇಫ್ ಆಗಿ ಫೀಲ್ ಮಾಡಬೇಕು, ನಾವು ಒಬ್ಬರೇ ಇಲ್ಲ ಇಂಥದ್ದನ್ನ ಅನಿಸ್ಕೊಳ್ಳಿಕ್ಕೋಸ್ಕರ ಆಗುವ ಬಂಧನಕ್ಕೆ ಅಟ್ಯಾಚ್ಮೆಂಟ್ ಹೇಳ್ತೇವೆ.
1: ಸರ್, ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು?
0: ಪ್ರೀತಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಸೈಕಾಲಜಿಯಲ್ಲಿ ಈಗ ಯೋಚನೆ ಮಾಡಿದಾಗ, ನನ್ನ ಆ ಒಂದು ದೃಷ್ಟಿಯಿಂದ ಸ್ವಲ್ಪ ಯೋಚನೆ ಮಾಡಿದಾಗ, ಒಂದು ಎಮೋಷನಲ್ ಬಾಂಡ್, ಒಂದು ಕೇರ್ ಮಾಡುವಂಥದ್ದು, ಇನ್ನೊಬ್ಬರಿಗೆ ನಾವು ಒಂದು ಕಾಳಜಿ ತೋರಿಸುವಂಥದ್ದು, ಇನ್ನೊಂದು ನಂಬಿಕೆ ಇಡುವಂಥದ್ದು, ಮತ್ತೆ ರೆಸ್ಪೆಕ್ಟ್ ಕೊಡುವಂಥದ್ದು, ಆಯ್ತಾ. ಈಗ ಪ್ರೀತಿಯಲ್ಲಿ ಇದು ಮೂರು ತುಂಬಾ ಮುಖ್ಯ. ಮತ್ತೆ ಅದರಿಂದಲೂ ಮುಖ್ಯವಾದದ್ದು ಇನ್ನೊಂದು ವಿಷಯ ಉಂಟು, ಅವರಿಗೆ ನಾವು ಯಾರನ್ನ ಪ್ರೀತಿ ಮಾಡ್ತೇವಲ್ಲ ಅವರಲ್ಲಿ ಇರುವ ಒಳ್ಳೆಯ ಗುಣಗಳು ಏನುಂಟು, ಅವರು ಹೇಗಿದ್ದವರು ಅದನ್ನ ಮೆಚ್ಚುವುದು. ಈಗ ಸಾಧಾರಣವಾಗಿ ಪ್ರೀತಿ ಮಾಡೋರು ಎಂತ ಮಾಡ್ತಾರೆ ಹೇಳಿದ್ರೆ, ಯೂಶುವಲಿ ಅವರವರಿಗೆ ಸಿಗದ ಪ್ರೀತಿ ಏನಿರಬಹುದು ಅಂತದ್ದನ್ನ ಇನ್ನೊಬ್ಬರಲ್ಲಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆವಾಗ ಅದು ನಿಜವಾದ ಪ್ರೀತಿ ಆಗುದಿಲ್ಲ ಅಂತ ಹೇಳ್ತೇವೆ. ಸೊ ನಮ್ಮಲ್ಲಿ ಈಗ ಏನೋ ಒಂದು ಪ್ರೀತಿ ನಾವು ಕಳ್ಕೊಂಡಿದ್ದೇವೆ ಅಂತ ಇದ್ರೆ ಅದನ್ನ ಇನ್ನೊಬ್ಬರಲ್ಲಿ ಹೋಗಿ ಹುಡುಕಿಕೊಂಡು ಇರುವುದು ನಿಜವಾದ ಪ್ರೀತಿ ಅಲ್ಲ. ಅಂತ ಮನುಷ್ಯ ಯಾರಿದ್ದಾರೆ ನಾವು ಪ್ರೀತಿ ಮಾಡುವವರು, ಅವರಲ್ಲಿ ಏನುಂಟು ಅದಕ್ಕೋಸ್ಕರ ನಾವು ಮೆಚ್ಚಿ ನಾವು ಅವರ ಮೇಲೆ ಒಂದು ಕೇರ್ ಅಥವಾ ರೆಸ್ಪೆಕ್ಟ್ ಅಥವಾ ಟ್ರಸ್ಟ್ ಇಟ್ಟು ಅವರಿಗೂ ಒಳ್ಳೇದಾಗಬೇಕು ಅನ್ನೋದನ್ನ ನೋಡ್ತೇವಾ, ಅದು ಪ್ರೀತಿ. ಇದನ್ನ ಇದಕ್ಕೆ ಹೋಲಿದ ಹಾಗೆ ಒಂದು ಫಿಲ್ಮ್ ಅಲ್ಲಿ ಒಂದು ಡೈಲಾಗ್ ಉಂಟು, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ನಾನು ನೋಡಿದ ಫಿಲ್ಮ್ ಆಕ್ಚುಲಿ ಇಟ್ ಇಸ್ ಒಂದು ಯಾರ್ದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರದು ಫಿಲ್ಮ್, ಬಟ್ ಅವ್ರು ಅದರಲ್ಲಿ ಕೋಟ್ ಮಾಡೋದು ಶಂಕರ್ ನಾಗ್ ಅವರನ್ನ. ಅವ್ರು ಹೇಳ್ತಾರಂತೆ, ಪ್ರೀತಿ ಅಂದ್ರೆ ಹೇಗಿರ್ಬೇಕು ಹೇಳಿದ್ರೆ, ನಿಮ್ಮ ಪ್ರೀತಿ ಮಾಡುವವರು ನಿಮಗೆ ಸಿಗದಿದ್ರು ಕೂಡ ಅವರಿಗೆ ಒಳ್ಳೇದಾಗ್ಲಿ ಅಂತ ಬಯಸುವುದೇ ನಿಜವಾದ ಪ್ರೀತಿ ಅಂತ ಒಂದು ಡೈಲಾಗ್ ಕೇಳಿದ್ದೇನೆ. ಸಾಧಾರಣ ಎಲ್ಲಿಯೋ ಒಂದು ಕಡೆ ನಮ್ಮ ಸೈನ್ಸ್ ಕೂಡ ಅದನ್ನೇ ಸೂಚಿಸ್ತದೆ, ಬಟ್ ಬೇರೆ ರೀತಿಯಲ್ಲಿ ಹೇಳ್ತದೆ ಅಷ್ಟೇ.
1: ಸ್ವಾರ್ಥವಿಲ್ಲದೆ ಇರುವಂತಹ ಪ್ರೀತಿ ನಿಜವಾದ ಪ್ರೀತಿ ಅಂತ ಹೇಳ್ಬೋದು ಅಲ್ವಾ ಸರ್? ಅಂತಹ ಪ್ರೀತಿಯಲ್ಲಿ ಪ್ರೀತಿಯ ತೂಕ ಜಾಸ್ತಿ, ಅಟ್ಯಾಚ್ಮೆಂಟ್ ಕಮ್ಮಿ ಅಂತ ಹೇಳ್ಬೋದು ಅಲ್ವಾ?
0: ಯೆಸ್ ಯೆಸ್ ಡೆಫಿನೆಟ್
1: ಅಲ್ವಾ. ಬಿ ದ ಲವ್ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ದ ಲವ್ ಅಂತಾರೆ, ಅದೇ ರೀತಿ ಅಲ್ವಾ ಸರ್?
0: ಹೇಳ್ಬೋದು.
1: ಓಕೆ, ಸೊ ಇವಾಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಗೆ ಬರೋದಾದ್ರೆ, ಮುಂಚೆಲ್ಲ ಯಾರಾದ್ರೂ ಡಿಪ್ರೆಸ್ ಆಗಿದ್ರೆ ಏನ್ ಫೇಲ್ ಆಗಿದ್ಯಾ ಅಥವಾ ಏನಾದ್ರು ಬೇರೆ ಪ್ರಾಬ್ಲಮ್ ಅಂತ ಕೇಳ್ತಿದ್ರು, ಇವಾಗ ಯಾರಾದ್ರೂ ಡಿಪ್ರೆಸ್ ಆಗಿದ್ರೆ ಏನ್ ಬ್ರೇಕಪ್ ಆಯ್ತಾ ಅಂತ ಕೇಳೋ ಲೆವೆಲ್ ಗೆ ಬಂದಿದೆ, ಅಷ್ಟು ಇವಾಗ ಬ್ರೇಕಪ್ಸ್ ಆಗ್ತಾ ಇದೆ. ಸೊ ಈ ಬ್ರೇಕಪ್ ಟ್ರಾಮಾ ಹೆಚ್ಚಿನವ್ರು ಫೇಸ್ ಮಾಡ್ತಾರೆ, ಪ್ರತಿಯೊಬ್ಬರ ಲೈಫ್ ಅಲ್ಲೂ ಇರುತ್ತೆ, ಅದರಿಂದ ಹೊರಗೆ ಬರೋದು ಅಷ್ಟು ಈಸಿನಾ? ಅದ್ ಹೇಗೆ, ಏನ್ ಮಾಡಬಹುದು ನಮ್ಮ ಕಡೆಯಿಂದ?
0: ಬೇಸಿಕಲಿ ಬ್ರೇಕಪ್ ಅಲ್ಲಿ ಏನಾಗ್ತದೆ ಹೇಳಿದ್ರೆ, ನಮ್ಮ ಬ್ರೈನ್ ಅಲ್ಲಿ ಒಂದು ಪೇನ್ ರಿಲೇಟೆಡ್ ಭಾಗ ಇರ್ತದೆ, ಅಥವಾ ನೋವಿಗೆ ಸಂಬಂಧಪಟ್ಟಂತ ಒಂದು ಬ್ರೈನ್ ಅಲ್ಲಿ ಒಂದು ಭಾಗ ಇರ್ತದೆ, ಎಮೋಷನಲ್ ಸೆಂಟರ್ ಆಫ್ ದ ಬ್ರೈನ್ ಅಲ್ಲಿ ನೋವು ಅನುಭವಿಸುವ ಒಂದು ಭಾಗ, ಆ ಭಾಗ ಆಕ್ಟಿವೇಟ್ ಆಗ್ತದೆ. ಅದರ ನಂತರ ಏನಾಗ್ತದೆ ಹೇಳಿದ್ರೆ, ಒಂದು ಗ್ರೀಫ್ ಅಂತ ಹೇಳ್ತೇವೆ. ಗ್ರೀಫ್ ಅಂತ ಹೇಳಿದ್ರೆ, ಈಗ ಯಾರಾದ್ರೂ ಒಬ್ರು ತೀರಿ ಹೋದ್ರೆ ಅಥವಾ ನಮಗೆ ಬೇಕಾದವರು ದೂರ ಹೋದ್ರೆ ನಾವು ಮನಸ್ಸಿಗೆ ಬೇಜಾರನ್ನ ಅನುಭವಿಸ್ತೇವೆ, ಸಪರೇಟ್ ಆದ್ರೂ ದೂರ ಆದ್ರೂ ನಮ್ಮಲ್ಲಿ ಅವರು ಇಲ್ಲದೆ ಹೋದ್ರು ಅಂತ. ಸೊ ಇದಕ್ಕೆ ಹೇಳೋದು ಎಮೋಷನಲ್ ಗ್ರೀಫ್ ಅಂತ. ಈ ಎಮೋಷನಲ್ ಗ್ರೀಫ್ ಅಂದ್ರೆ ಏನು, ನಮಗೆ ಇನ್ನೊಬ್ರು ಇಲ್ಲ ಅಂತ ಆಗುವಾಗ ಅವರ ಜೊತೆಗೆ ನಾವು ಏನೆಲ್ಲ ಮುಂದೆ ಮಾಡಬಹುದು ಅಂತ ಕನಸು ಕಟ್ಟಿದ್ದೆವೋ ಅದು ಇಲ್ಲದಂತೆ ಆಗುವಾಗ ನಮಗೊಂದು ನಿರಾಸೆ. ಈ ನಿರಾಸೆಯೇ ಆ ಬ್ರೇಕಪ್ ಅನ್ನ ಫೀಲ್ ಮಾಡ್ಲಿಕ್ಕೆ ಕಷ್ಟಪಡುವಂತ ಒಂದು ಸಂದರ್ಭಕ್ಕೆ ತಂದು ಬಿಡುವಂಥದ್ದು. ಸೊ ಅಲ್ಲಿ ಎರಡು ವಿಷಯ, ಒಂದು ಬ್ರೈನ್ ಅಲ್ಲಿ ಈ ರಾಸಾಯನಿಕ ಅಂಶಗಳು ಆ ಪಾತ್ವೆಯಲ್ಲಿ ಅಥವಾ ಆ ಒಂದು ಜಾಗದಲ್ಲಿ ಆಕ್ಟಿವೇಟ್ ಆಗುವಂತದ್ದಾಗ್ತದೆ, ಅದರ ಜೊತೆ ಜೊತೆಗೆ ಗ್ರೀಫ್, ನಾಳೆ ನನಗೆ ಇವರ ಜೊತೆ ಏನೆಲ್ಲ ಮಾಡಬೇಕು ಅಂತ ಇತ್ತು ಆ ಕನಸುಗಳೆಲ್ಲ ಹಾಳಾಯ್ತಲ್ಲ ಅಂತ ಹೇಳುವ ಒಂದು ನೋವು, ಇದು ಬ್ರೇಕಪ್ ಇಂದ ಹೊರಗೆ ಬರಲಿಕ್ಕೆ ಕಷ್ಟ ಮಾಡುವಂಥದ್ದು ಬೇಸಿಕಲಿ. ಈಗ ನಿಮ್ಮ ಪ್ರಶ್ನೆ ಇದರಿಂದ ಹೊರಗೆ ಬರಲಿಕ್ಕೆ ಹೇಗೆ ಬರಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಒಂದು. ಇದರಲ್ಲಿ ಬ್ರೇಕಪ್ ಆಗುವುದು, ಈಗ ಫಸ್ಟ್ ಗೆ ನಮಗೆ ಕೆಲವು ವಿಷಯಗಳು ಗೊತ್ತಿರುವುದಿಲ್ಲ ಪ್ರೀತಿ ಮಾಡುವಾಗ ಒಬ್ಬರನ್ನ.
1: ಕರೆಕ್ಟ್.
0: ನಮ್ಮ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ, ಅಥವಾ ನಮ್ಮ ಥಿಂಕಿಂಗ್ ಬ್ರೈನ್, ಆಲೋಚನಾ ಶಕ್ತಿ ಇರುವ ಒಂದು ಮೆದುಳಿನ ಭಾಗ, ಅದು ಹೆಚ್ಚಾಗಿ ಬೆಳೆದಿರುವುದಿಲ್ಲ ಇನ್ನು ಕೂಡ. ಅದು ಬೆಳೆಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಟೈಮ್ ಬೇಕಾಗ್ತದೆ ಹೇಳಿದ್ರೆ, ನೀವು ಅಡಲ್ಟ್ ಆಗುವವರೆಗೂ ಅದು ಬೆಳೆಯುವುದಿಲ್ಲ, ಅಡಲ್ಟ್ ಆದ ಮೇಲೆ ಸಹ ಸ್ವಲ್ಪ ಟೈಮ್ ಹೋಗ್ತದೆ ಅಂತ ಕೆಲವರು ಹೇಳ್ತಾರೆ. ಸೊ ಅದು ಬೆಳೆಯುವವರೆಗೂ ನಮ್ಮ ಡಿಸಿಷನ್ ಮೇಕಿಂಗ್ ಅಥವಾ ತೀರ್ಮಾನ ಶಕ್ತಿ, ನಾವು ಹೇಗೆ ಒಂದರನ್ನ ಒಳ್ಳೆಯದ ಕೆಟ್ಟದ ಅಂತ ಯೋಚನೆ ಮಾಡಿ ತೀರ್ಮಾನ ತಗೊಳ್ತೇವೆ ಅಂತದ್ದು ಗೊತ್ತಾಗುದಿಲ್ಲ ನಮಗೆ. ಸೊ ನಾವು ಸುಮಾರು ವಿಷಯಗಳನ್ನ ನಾವು ತೀರ್ಮಾನ ಮಾಡದೆ, ಪ್ಲಸ್ ಇನಿಷಿಯಲಿ ನಮ್ಮ ಬ್ರೈನಿಗೆ ಒಂದು ಸಿಗುವ ಖುಷಿ, ಪ್ರೀತಿ ಮಾಡುವಾಗ ಸಿಗುವ ಖುಷಿ, ಅದು ಈ ಬಾಕಿದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೆಚ್ಚು ಬಿಡುವುದಿಲ್ಲ.
1: ಕರೆಕ್ಟ್.
0: ಹಾಗೆ ಆದಾಗ ಎಂತ ಆಗ್ತದೆ, ನಾವು ಸುಮಾರು ವಿಷಯಗಳು ನಿಜವಾಗಿಯೂ

0: ನಮಗೆ ಸರಿ ಇಲ್ಲ ಅಂತ ಗೊತ್ತಿದ್ರು ಪ್ರೀತಿಗೆ ಒಳಗಾಗ್ತದೆ. ಹಾಗೆ ಆ ವಯಸ್ಸಿನಲ್ಲಿ ಆ ತರ ಒಳಗಾದಾಗ ಆಬ್ವಿಯಸ್ಲಿ ಆ ವಿಷಯಗಳು ನಾಡ್ದು ಯಾವಾಗ ಹೊರಗೆ ಬರ್ತದೆ ಅಂತ ಸಮಯದಲ್ಲಿ ಕಂಡು ಬಂದಾಗ ನಮಗೆ ಅದು ಮತ್ತೆ ಬೇಡ ಅಂತ ಅನಿಸಿ ಬಿಡ್ಲಿಕ್ಕೂ ಸಾಕು ಅಥವಾ ಬ್ರೇಕಪ್ ಆಗ್ಲಿಕ್ಕೂ ಸಾಕು. ಸೊ ಹೊರಗೆ ಬರಬೇಕಾದದಕ್ಕೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ನಿಜವಾಗಿಯೂ ಶುರುವಿಗೆ ನಮಗೆ ಇದೆಲ್ಲ ಗೊತ್ತಾಗ್ಲಿಲ್ಲ. ಆಯ್ತಾ? ಸೊ ಗೊತ್ತಾಗ್ತಿದ್ದಿದ್ರೆ ಬಹುಶಃ ಸ್ಟಾರ್ಟಿಂಗ್ ಅಲ್ಲೇ ನಾನು ಪ್ರೀತಿ ಮಾಡ್ತಾ ಇರ್ಲಿಲ್ವೇನೋ.
1: ಕರೆಕ್ಟ್.
0: ಈಗ ನಾನು ಆ ಪ್ರೀತಿಯನ್ನ ಕಂಟಿನ್ಯೂ ಮಾಡಿದ್ರೆ, ಆ ಭಿನ್ನಾಭಿಪ್ರಾಯ ಇದ್ದ ಒಂದು ವಿಷಯಗಳನ್ನ ಇಟ್ಕೊಂಡೇ ಪ್ರೀತಿ ಮಾಡಿದ್ರೆ ಓಕೆ, ಅದರನ್ನ ನಿಮಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಸುಧಾರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಹೇಳಿದ್ರೆ ಗ್ರೇಟ್. ಬಟ್ ಆಗ್ತದಾ? ಆಗೋದು ಕಷ್ಟ. ಹಾಗಿರುವಾಗ ನಮ್ಮನ್ನ ನಾವು ಬೆಳೆಸ್ಕೊಳ್ಲಿಕ್ಕೆ ನಮಗೆ ಟೈಮ್ ಬೇಕು, ನಮ್ಮನ್ನ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋಗ್ಲಿಕ್ಕೆ ಟೈಮ್ ಬೇಕು. ಹಾಗೆ ನಾವು ಅರ್ಥ ಮಾಡಿಕೊಂಡು ಮುಂದೆ ಹೋದ ನಂತರವೇ ಸರಿ ಮಾಡ್ಲಿಕ್ಕೆ ಆಗೋದಿದು. ಅಷ್ಟರವರೆಗೆ ನಮಗೆ ಸರಿ ಮಾಡ್ಲಿಕ್ಕೆ ಭಾರಿ ಕಷ್ಟ ಉಂಟು. ಯಾಕಂದ್ರೆ ಪ್ರಾಕ್ಟಿಕಲಿ ಸ್ಪೀಕಿಂಗ್, ನಾವು 4 ಜನ ಇನ್ನೊಬ್ರು ದೊಡ್ಡವರು ಅವರಿಗೆ ಹೇಳ್ಬೋದು, ಆದ್ರೆ ಅವರಿಗೆ ಅದನ್ನು ನಿಜವಾಗಿಯೂ ಸರಿ ಮಾಡಿಕೊಂಡು ಆ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಅಷ್ಟು ಸುಲಭ ಇಲ್ಲ.
1: ಕರೆಕ್ಟ್.
0: ಪ್ರಾಕ್ಟಿಕಲಿ ಆಗುದಿಲ್ಲ, ಕಷ್ಟ ಆಗ್ತದೆ. ಯಾಕಂದ್ರೆ ಅವರ ವಯಸ್ಸು ಬಿಡುವುದಿಲ್ಲ, ಮತ್ತೆ ಅವರ ಎಕ್ಸ್ಪೀರಿಯನ್ಸ್ ಸಾಕಾಗುದಿಲ್ಲ. ಅದರ್ವೈಸ್ ಇನ್ನೊಂದೆಂತ ಅಂತ ಹೇಳಿದ್ರೆ ಅವರಿಗೆ ಕೆಲವು ವಿಷಯಗಳ ಬಗ್ಗೆ ಅರಿವು ಇರುವುದಿಲ್ಲ, ನಾಲೆಜ್ ಇರುವುದಿಲ್ಲ. ಸೊ ಇದನ್ನೆಲ್ಲ ಇಟ್ಕೊಂಡಾದ ಮೇಲೆ ಮತ್ತೆ ನಾವು ಪ್ರೀತಿ ಮಾಡ್ಲಿಕ್ಕೆ ತೊಡಗಿದಾಗ ಅದು ಒಂದು ನಮಗೆ ಸಂಪೂರ್ಣವಾದ ಪ್ರೀತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುವ ಒಂದು ದಾರಿ.
1: ಯಾವ ವಯಸ್ಸು ನಿಮ್ಮ ಪ್ರಕಾರ ಒಂದು ಮೆಚುರಿಟಿ ಇರುವಂತಹ ವಯಸ್ಸು?
0: ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ವಯಸ್ಸು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಒಂದು ಜನರಲಿ ಹೇಳುವುದಾದ್ರೆ ಸಾಧಾರಣಕ್ಕೆ ಒಂದು 25ರ ನಂತರ.
1: ಕರೆಕ್ಟ್.
0: ಏಜ್ 25ರ ನಂತರ, ಅದರಲ್ಲೂ 28 ಅಥವಾ 29 ಅಥವಾ 30 ಈಗಿನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಟು ನಾನು ಹೇಳುವುದಾದ್ರೆ ಅದು ನನ್ನ ಅಭಿಪ್ರಾಯ. ಇದು ನಾನು ಸೈನ್ಸ್ ಅಥವಾ ಲಿಟ್ರೇಚರ್ ಎಲ್ಲಿಯೂ ನೋಡಿ ಹೇಳ್ತಾ ಇಲ್ಲ ಅಥವಾ ಸಂಶೋಧನೆಯ ಮೂಲಕ ನಾನು ಹೇಳ್ತಾ ಇಲ್ಲ, ನನ್ನ ಒಂದು ಅಭಿಪ್ರಾಯ ನಾನು ನೋಡಿದ ಪ್ರಕಾರ ಸಾಧಾರಣ ಒಂದು 25ರ ನಂತರ, ಒಂದು 28, 29, 30 ಈ ಟೈಮ್ ಅಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಸ್ವಲ್ಪ ಒಳ್ಳೆಯ ಒಂದು ಅರಿವು ಇರ್ತದೆ ಏಜ್ ಅಂತ ಹೇಳ್ಬಹುದು.
1: ಹೆಚ್ಚಿನ ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಅಂತಾರೆ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು?
0: ಅದು ಬೇಸಿಕಲಿ ಅಂತ ಹೇಳುದು
1: ಹಾರ್ಮೋನ್ಸ್.
0: ಸೊ ಹಾರ್ಮೋನ್ಸ್ ಎಂತ ಆಗ್ತದೆ, ಅದಕ್ಕೆ ಎಮೋಷನಲ್ ಬ್ರೈನ್ ಅಂತ ನಾನು ಎಂತ ಹೇಳಿದೆ, ಅದು ತುಂಬಾ ಸ್ಟ್ರಾಂಗ್ ಆಗಿರ್ತದೆ. ಅದು ಎವಲ್ಯೂಷನರಿಲಿ ನಮಗೆ ತುಂಬಾ ಆದಿ ಕಾಲದಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಆ ಒಂದು ಭಾಗ ಬ್ರೈನ್ ಇದು ಒಳ್ಳೆಯ ರೀತಿಯಲ್ಲಿ ಬೆಳೆದಿದೆ. ಫ್ರಂಟಲ್ ಲೋಬ್ ಅಥವಾ ನಮ್ಮ ಥಿಂಕಿಂಗ್ ಬ್ರೈನ್ ಏನು ಹೇಳ್ತೇವೆ ಅದು ಹೆಚ್ಚಾಗಿ ಇನ್ನು ಬೆಳೆದಿಲ್ಲ ಅಂತ ಹೇಳ್ತೇವೆ. ಹಾಗಿರುವ ಕಾರಣ ಆ ಒಂದು ಎಮೋಷನಲ್ ಬ್ರೈನಿಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಬಂದು ಖುಷಿ ಕೊಟ್ಟಾಗ ಅದು ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತದೆ. ಅದನ್ನ ಯೋಚನಾ ಶಕ್ತಿಯಿಂದ ಯೋಚನೆ ಮಾಡಿ ಹೇಗೆ ನಾವು ಮುಂದೆ ತಗೊಂಡು ಹೋಗಬೇಕು ಹೇಳುವ ಒಂದು ವಿಷಯ ಗೊತ್ತಿರುವುದಿಲ್ಲ.
1: ಕರೆಕ್ಟ್. ಸ್ವಲ್ಪ ಇಂಟೆನ್ಸಿಫೈಡ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಆ ಫಸ್ಟ್ ಲವ್ ಆಗ್ಬೇಕಾದ್ರೆ ಅದಕ್ಕೆ ಲಾಜಿಕ್ ಇರಲ್ಲ, ಜಸ್ಟ್ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು, ಅಟ್ರಾಕ್ಷನ್ ಇಂದ ಶುರುವಾಗುತ್ತೆ ಅಂತ ಹೇಳ್ಬೋದಾ? ಆ ಚಿಕ್ಕ ವಯಸ್ಸಲ್ಲಿ ಆಗುವಂತಹ ಒಂದು ಯಾವುದೋ ಒಂದು, ಇವಾಗ 10th ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಆ ಟೈಮಲ್ಲಿ
0: ಹೇಳ್ಬೋದು. ನಮ್ಮ ಸೈಕಾಲಜಿ ಥಿಯರಿಯಲ್ಲಿ ಅದಕ್ಕೆ ಎಂತ ಲವ್ ಟ್ರಯಾಂಗುಲರ್ ಥಿಯರಿ ಉಂಟು, ರಾಬರ್ಟ್ ಸ್ಟರ್ನ್ಬರ್ಗ್ ಹೇಳುವವರು ಒಂದು ಟ್ರಯಾಂಗುಲರ್ ಥಿಯರಿ ಕೊಟ್ಟಿದ್ದಾರೆ. ಅದರಲ್ಲಿ ಇಂಟಿಮೆಸಿ ಮತ್ತೆ ಕಂಪ್ಯಾಷನ್ ಮತ್ತೆ ಕಂಪ್ಯಾನಿಯನೇಟ್ ಅಂತ ಹೇಳ್ತೇವೆ, ಮೂರು ಮೈನ್ ಆಗಿ ಇರ್ತದೆ. ಸೊ ಬರೀ ಸಣ್ಣ ಆ ಒಂದು ಪ್ರಾಯದಲ್ಲಿ ಹುಟ್ಕೊಳ್ಳುವಂಥದ್ದು ಇಟ್ಸ್ ಮೋರ್ ಆರ್ ಲೆಸ್ ಒಂದು ಪ್ಯಾಷನ್ ಬೇಸ್ಡ್. ಪ್ಯಾಷನ್ ಬೇಸ್ಡ್ ಅಂದ್ರೆ ಆ ಒಂದು ಹಾರ್ಮೋನಲ್ ಎಫೆಕ್ಟ್ ಏನಿರುತ್ತೆ, ರಾಸಾಯನಿಕ ಅಂಶಗಳ ಏರುಪೇರಿಂದ ಏನು ಆಗ್ತಾ ಇರುತ್ತೆ, ಆ ಪ್ರೀತಿಗೆ ಪ್ಯಾಷನ್. ಅದರಲ್ಲಿ ತುಂಬಾ ಸೆಕ್ಷುವಲ್ ಫೀಲಿಂಗ್ಸ್ ಮತ್ತೆ ಅಟ್ರಾಕ್ಷನ್ಸ್ ಜಾಸ್ತಿ ಇರ್ತದೆ. ಆಯ್ತಾ? ಒಂದು ಲೈಕಿಂಗ್ ಇರ್ತದೆ, ಇಂಟಿಮೆಸಿ ಇರ್ತದೆ, ಅಟ್ ದ ಸೇಮ್ ಟೈಮ್ ಇಂಟಿಮೆಸಿ ಒಟ್ಟಿಗೆ ಮೈನ್ ಆಗಿ ಪ್ಯಾಷನ್ ಜಾಸ್ತಿ, ಕಮಿಟ್ಮೆಂಟ್ ಕಮ್ಮಿ ಇರ್ತದೆ. ನಾಳೆ ನಿಜವಾಗಿಯೂ ಒಂದು ಕಮಿಟ್ಮೆಂಟ್ ಅಂತ ಬಂದಾಗ, ಇವಳನ್ನ ಸಾಕ್ತೀಯಾ ಅಥವಾ ನೀನು ಇವನನ್ನ ನೋಡ್ಕೊಳ್ತೀಯಾ ಅಂತ ಹೇಳುವಾಗ ಅದು ಹೆದರಿಕೆ ಆಗ್ತದೆ. ಯಾಕಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಉಂಟು, ಅದ್ರಲ್ಲಿ ನೋಡ್ಕೊಳ್ಳಿಕ್ಕೆ ಸುಮಾರು ವಿಷಯಗಳು ಅದರಲ್ಲಿ ಬರ್ತದೆ. ಹಾಗಿರುವಾಗ ಆ ಕಮಿಟ್ಮೆಂಟ್ ಅನ್ನೋದು ಕಮ್ಮಿ ಇರುವ ಕಾರಣ ನೀವು ಹೇಳಿದ ಹಾಗೆ ಒಂದು ಲವ್ ಇಸ್ ಬ್ಲೈಂಡ್ ಅಂತ ಹೇಳುವ ಒಂದು ಮಾತು ಅಲ್ಲಿ ಬರ್ತದೆ.
1: ಸಾಧ್ಯತೆ ಇದೆ,
0: ಸಾಧ್ಯತೆ ಇದೆ.
1: ಓಕೆ. ಪೊಸೆಸಿವ್ನೆಸ್ ಅನ್ನೋದು ನಿಮ್ಮ ಪ್ರಕಾರ ಎಷ್ಟರ ಮಟ್ಟಿಗೆ ಇರಬೇಕು ಅಥವಾ ಇರಬೇಕಾ ಬೇಡವಾ?
0: ಪೊಸೆಸಿವ್ನೆಸ್ ಒಂಥರ ಕಂಟ್ರೋಲಿಗೆ ಸಂಬಂಧಪಟ್ಟದ್ದು, ಅಂದ್ರೆ ಓನರ್ಶಿಪ್. ಈಗ ಪೊಸೆಷನ್, ಈಗ ಒಂದು ಲ್ಯಾಂಡ್ ಇದು, ಪ್ರಾಪರ್ಟಿ ಇದು, ಪೊಸೆಷನ್ ನನ್ನಲ್ಲಿ ಉಂಟು ಹೇಳಿದ್ರೆ ನಾನು ಅದಕ್ಕೆ ಓನರ್. ಸೊ ಬೇರೆಯವರಲ್ಲಿ ಆ ಲ್ಯಾಂಡಿಗೆ ಬಂದು ಎಂಥದ್ದು ಮಾಡ್ಲಿಕ್ಕಿಲ್ಲ. ಅದೇ ರೀತಿ ಒಬ್ರು ನನ್ನ ಕಂಟ್ರೋಲ್ ಅಲ್ಲಿ ಇದ್ದಾರೆ, ಅವರು ನನ್ನವರು, ಎಂಥದ್ದು ಮಾಡ್ಲಿಕ್ಕಿಲ್ಲ ಅಂತ ಹೇಳಿದಾಗ ಅವರಿಗೆ ಬೇರೆಯವರು ಪ್ರೀತಿ ತೋರಿಸಬಾರ್ದು ಅಂತ ಅಲ್ಲ ಅದು. ಅದರಲ್ಲಿ ಲವ್ ಅಲ್ಲಿ ಪೊಸೆಸಿವ್ನೆಸ್ ಬರುವಾಗ ಅವರಿಗೆ ಏನು ಮಾಡ್ಲಿಕ್ಕೆ ನಾವು ಬಿಡದಂತೆ ಆಗ್ತದೆ. ಸೊ ಅಲ್ಲಿ ಕಂಟ್ರೋಲ್ ಜಾಸ್ತಿ ಇರ್ತದೆ. ಸೊ ಆಗ ಹೇಳಿದ ಹಾಗೆ ಪ್ರೀತಿ ಅಂತ ಹೇಳಿದ್ರೆ ಅವರಿಗೆ ಬೇಕಾದದನ್ನ ಮಾಡ್ಲಿಕ್ಕೆ ನಾವು ಬಿಡಬೇಕು, ಅವರಿಗೆ ಇಷ್ಟಾದದನ್ನ ನಾವು ಬೆಳೆಸಲಿಕ್ಕೆ ಬಿಡಬೇಕು, ಇಂಥದ್ದೆಲ್ಲ ಇರ್ತದೆ.
1: ಕರೆಕ್ಟ್.
0: ಆವಾಗ ಪೊಸೆಸಿವ್ನೆಸ್ ಅಲ್ಲಿ ಆ ಕಾಂಪೋನೆಂಟ್ ಹೋಗಿಬಿಡ್ತದೆ, ಆ ಅಂಶ ಇರುವುದಿಲ್ಲ. ಹಾಗಾಗಿ ಪೊಸೆಸಿವ್ನೆಸ್ ಇರಬಾರ್ದು ಅಂತ ನನ್ನ ಪ್ರಕಾರ.
1: ಕರೆಕ್ಟ್. ಅದೇ ಒಂದು ಮಾತಿದೆ ಅಲ್ವಾ, ನಾವ್ ಯಾರನ್ನ ಪ್ರೀತಿ ಮಾಡ್ತೀವ ಅವ್ರನ್ನ ಕೈಲಿ ಹಿಡ್ಕೊಂಡಿರ್ಬೇಕು, ಆದ್ರೆ ಮುಷ್ಟಿನ ಗಟ್ಟಿ ಮಾಡ್ಕೊಂಡಿರ್ಬಾರ್ದು ಅನ್ನೋದು.
0: ವೆರಿ ಟ್ರೂ.
1: ಮುಷ್ಟಿನ ಗಟ್ಟಿ ಮಾಡಿ

0: ಹಾಕೊಂಡಷ್ಟು ಅವ್ರಿಗೆ ಅದು ಬಿಗಿಯಾಗಿ ಉಸಿರು ಕಟ್ಟುತ್ತೆ.
1: ಡೆಫಿನೆಟ್ಲಿ
0: ಅವ್ರ ಆ ಹಗ್ಗ ಅನ್ನೋದು ಅಲ್ಲೇ ಇದ್ರೆ ಅವ್ರು ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಎಲ್ಲೂ ಹೋಗಲ್ಲ ಅಂತ ಅರ್ಥ ಅನ್ನೋದು.
1: ಸೊ ಈ ಪೊಸೆಸಿವ್ನೆಸ್ ಅಂತ ನಾವು ಮಾತಾಡುವಾಗ ಪುರಾಣದ್ದು ಒಂದು ಕಥೆಯಲ್ಲಿ ಒಂದು ನೆನಪು ಬಂತು ನಂಗೆ. ಸೊ ಈ ರಾಮಾಯಣದಲ್ಲಿ ರಾವಣ ಮತ್ತೆ ಸೀತೆ, ಈಗ ರಾವಣನಿಗೆ ರಾಮ ಸೀತೆಯನ್ನ ಪಡಿಬಾರದು ಹೇಳುವ ಒಂದು ಪೊಸೆಸಿವ್ನೆಸ್ ಇತ್ತು. ಸೊ ಅವನಿಗೆ ಒಂದು ಕಂಟ್ರೋಲ್, ನನಗೆ ಸಿಗದ್ದು ಯಾರಿಗೂ ಸಿಗಬಾರದು ಅನ್ನುವ ಒಂದು ಅವನ ಒಂದು ಐಡೆಂಟಿಟಿ ಅಥವಾ ಒಂದು ಗುರುತು, ಅವನ ಒಂದು ಹೆಮ್ಮೆ ಅದೇ. ಅದಕ್ಕೋಸ್ಕರ ಅವನು ಸೀತೆಯನ್ನು ತಗೊಂಡು ಬಂದು ಇಟ್ಕೊಂಡ. ಸೊ ಅಲ್ಲಿ ಅವನ ಪೊಸೆಸಿವ್ನೆಸ್ ಸೀತನ ಮೇಲೆ ಅಲ್ಲ, ರಾಮನಿಗೆ ಸಿಗಬಾರದು ಅಂತ ಹೇಳುವ ಒಂದು ಕಂಟ್ರೋಲ್ ಆರ್ ಓನರ್ಶಿಪ್ ಆರ್ ಪೊಸೆಸಿವ್ನೆಸ್ ಅಂತ ಹೇಳ್ಬೋದು. ಸೊ ಈಗ ಆ ಪೊಸೆಸಿವ್ನೆಸ್ ಏನಿತ್ತು ಅವನಲ್ಲಿ, ಅದು ಅವನ ಸೋಲಿಗೆ ಕಾರಣ ಆಯ್ತು. ಸೊ ಹಾಗೆ ಈ ಪ್ರೀತಿ ಮಾಡುವಾಗ ಸಹ ಪೊಸೆಸಿವ್ನೆಸ್ ಇದ್ದಷ್ಟು ಅದು ನಮ್ಮ ಆ ಪ್ರೀತಿ ಇದು ರಿಲೇಶನ್ಶಿಪ್ ಇದು ಸೋಲಿಗೆ ಕಾರಣ ಆಗಬಹುದು. ಅದಕ್ಕೋಸ್ಕರ
0: ಆ ಪೊಸೆಸಿವ್ನೆಸ್ ನ ಲಿಮಿಟ್ ಕ್ರಾಸ್ ಆದ್ರೆ ಅದರ ರಿಸಲ್ಟ್ ಬೇರೆನೇ ಇರುತ್ತೆ ಅನ್ನೋದು ಅಲ್ವಾ.
1: ಇಲ್ಲಿ ಲಿಮಿಟ್ ಕ್ರಾಸ್ ಆಗ್ಲಿಕ್ಕೆ ಪೊಸೆಸಿವ್ನೆಸ್ ವರ್ಡೇ ಲಿಮಿಟ್ ಕ್ರಾಸ್ ಆದಾಯ್ತು ಅಂತ ಲೆಕ್ಕ.
0: ಸರಿ ಸರಿ, ಇವಾಗ ಈ ಬಾಲ್ಯದ ಅನುಭವ ಅಟ್ಯಾಚ್ಮೆಂಟ್ ಅಥವಾ ಪ್ರೀತಿಯ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ನಿಮ್ಮ ಪ್ರಕಾರ? ಬಾಲ್ಯದಲ್ಲಿ ಆಗಿರುವಂತಹ ಯಾವುದೇ ಒಂದು ಘಟನೆ ಆಗಿರಬಹುದು ಅಥವಾ ಫ್ಯಾಮಿಲಿಯಲ್ಲಿರುವಂತಹ ಟಾಕ್ಸಿಕ್, ತಂದೆ ತಾಯಿಯಲ್ಲಿರುವಂತಹ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿರಬಹುದು, ಇದು ಮಕ್ಕಳ ರಿಲೇಶನ್ಶಿಪ್ ಮೇಲೆ ಎಫೆಕ್ಟ್ ಆಗುತ್ತಾ?
1: ಈಗ ಈ ರಿಲೇಶನ್ಶಿಪ್ ಅಲ್ಲಿ ಸಣ್ಣದಿರುವಾಗ ಅಟ್ಯಾಚ್ಮೆಂಟ್ ಹೇಗೆ ಬೆಳೆಸ್ಕೊಳ್ಳುತ್ತೇವೆ ಅಥವಾ ಹೇಗೆ ಬೆಳೀತದೆ ಇದರ ಮೇಲೆ ಅಡಲ್ಟ್ ಅಟ್ಯಾಚ್ಮೆಂಟ್ ಸ್ಟೈಲ್ಸ್ ಡಿಪೆಂಡ್ ಆಗ್ತದೆ ಅಥವಾ ಹೊಂದುತ್ತದೆ ಅಂತ ಹೇಳ್ತಾರೆ. ಸಣ್ಣದಿರುವಾಗ ಪೇರೆಂಟ್ಸ್ ಒಳ್ಳೆಯ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ, ಇನ್ ದ ಸೆನ್ಸ್ ಅವರಿಗೆ ಬೇಕಾದಾಗ ಒಂದು ಪ್ರೀತಿಯನ್ನು ತೋರಿಸಿದ್ದಾರೆ, ಬೇಕಾದಾಗ ಒಂದು ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ಬೇಕಾದಾಗ ಅವರನ್ನ ತಿದ್ದಿದ್ದಾರೆ, ಬೇಕಾದಾಗ ಅವರಿಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅಂತ ಹೇಳುವುದಲ್ಲದೆ ತಿದ್ದುದು ಮಾತ್ರ ಅಲ್ಲ, ಕೆಲವು ಕಡೆ ಸ್ವಲ್ಪ ಅವರಿಗೆ ಒಂದು ಪ್ರೀತಿಯಿಂದ ಅದನ್ನ ಸರಿ ಮಾಡ್ಲಿಕ್ಕೆ ದಾರಿ ಏನು ಅಂತ ಹೇಳಿಕೊಟ್ಟಿದ್ದಾರೆ. ಈಗ ಸರಿ ಯಾವುದು ತಪ್ಪ ಯಾವುದು ಅಂತ ಹೇಳುದು ಒಂದು, ಅದಕ್ಕೆ ದಾರಿ ತೋರಿಸಿಕೊಟ್ಟು ಅವರಿಗೆ ಅದನ್ನ ಹೇಗೆ ನಡಿಬೇಕು ಅಂತ ಒಂದು ಮಾರ್ಗದರ್ಶನ ನೀಡುವುದು ಇನ್ನೊಂದು. ಇದೆಲ್ಲವೂ ಕರೆಕ್ಟ್ ಆಗಿ ಕೊಟ್ಟಲ್ಲಿ ಅಡಲ್ಟ್ ಅಟ್ಯಾಚ್ಮೆಂಟ್ ಅಲ್ಲಿ ಸೆಕ್ಯೂರ್ ಅಟ್ಯಾಚ್ಮೆಂಟ್ ಬೆಳೀತದೆ ಅಂತ ಹೇಳ್ತಾರೆ. ಸೆಕ್ಯೂರ್ ಅಂತ ಹೇಳಿದ್ರೆ ನನಗೆ ಯಾವುದೇ ಸಮಸ್ಯೆ ಬಂದರೂ ಎದುರಿಸ್ಲಿಕ್ಕೂ ಗೊತ್ತು, ಅದೇ ಸಮಯ ಆ ಸಮಸ್ಯೆಯಿಂದ ನಾನು ಮುಳುಗದೇ ಇರ್ಲಿಕ್ಕೂ ನನಗೆ ಗೊತ್ತು, ಆಯ್ತಾ, ಅದು ತುಂಬಾ ಮುಖ್ಯ ಆಗ್ತದೆ. ಪ್ಲಸ್ ಇನ್ನೊಬ್ಬರಿಗೆ ನಾನು ಫ್ರೀಡಮ್ ಕೊಡ್ಲಿಕ್ಕೆ ಆಗ್ತದೆ, ಇನ್ನೊಬ್ಬರಿಗೆ ಹೇಗೆ ಇರಬೇಕು ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡು ನಡ್ಕೊಳ್ಲಿಕ್ಕೆ ಆಗ್ತದೆ. ಅವರು ಇಲ್ಲದಿದ್ರೂ ನನಗೇನು ತೊಂದರೆ ಇಲ್ಲ, ಆದರೆ ಅವರನ್ನು ಪ್ರೀತಿ ಮಾಡೋದಿಲ್ಲ ಅಂತ ಅಲ್ಲ. ಆ ಒಂದು ವಿಷಯವನ್ನ ತೋರಿಸಿಕೊಳ್ಳೋದ್ರಲ್ಲಿ ಸೆಕ್ಯೂರ್ ಅಟ್ಯಾಚ್ಡ್ ಇಂಡಿವಿಜುವಲ್ಸ್ ಅಥವಾ ಯಾರು ಸೆಕ್ಯೂರ್ ಆಗಿದ್ದಾರೆ ಅವರ ಅಟ್ಯಾಚ್ಮೆಂಟ್ ಸ್ಟೈಲ್ ನಾವು ಕಂಡು ಬರ್ಬೋದು ಅದನ್ನ ಅಂತ ಹೇಳ್ತೇವೆ. ಇನ್ನೊಂದು ಆಂಕ್ಷಿಯಸ್, ಆಂಕ್ಷಿಯಸ್ ಆಗಿರುವವರು ಹೇಗೆ ಇರ್ತಾರೆ, ಆತಂಕದಿಂದ ಹೊಂದಿದ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ. ಅಂತವರಿಗೆ ಫ್ಯಾಮಿಲಿಯಲ್ಲಿ ಸಣ್ಣದಿರುವಾಗ ಬಾಲ್ಯದಲ್ಲಿ ತುಂಬಾ ಒಂದು ಹೆದರಿಸುವಂತದ್ದು ಅಪ್ಪ ಅಮ್ಮಂದ್ರು, ಆಯ್ತಾ, ಹೊಡೆಯುವಂತದ್ದು ಅಥವಾ ಎಲ್ಲದಕ್ಕೂ ಏನೋ ಆಗುತ್ತೆ ಆಗುತ್ತೆ ಅಂತ ಒಂದು ಭಯವನ್ನ ಅವರಿಗೆ ಮೂಡಿಸುವಂತದ್ದು ಈ ತರದ್ದೆಲ್ಲ ಇದ್ದಾಗ ಅದು ಸಾಧಾರಣಕ್ಕೆ ಆಂಕ್ಷಿಯಸ್ ಅಥವಾ ಆತಂಕ ಹೊಂದಿದ ಒಂದು ಅಟ್ಯಾಚ್ಮೆಂಟ್ ಅನ್ನ ಮುಂದೆ ಮಕ್ಕಳಿಗೂ ಅದೇ ರೀತಿ ಅಭ್ಯಾಸ ಆಗಿ ದೊಡ್ಡವರಾದ ಮೇಲೂ ಅವರು ಅದನ್ನ ತೋರಿಸ್ತಾರೆ ಅಂತ. ಆವಾಗ ಅಂತವ್ರು ಹೇಗೆ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ತಾರೆ ಹೇಳಿದ್ರೆ, ಪ್ರೀತಿ ಮಾಡ್ತಾರೆ, ಇನ್ನೊಬ್ರು ಪ್ರೀತಿ ತೋರಿಸಿದಾಗ ಎಲ್ಲಿ ಇವ್ರು ಬಿಟ್ಟು ಹೋಗ್ತಾರಾ ಬೇಗ ಅಂತದ್ದೆಲ್ಲ ಥಾಟ್ಸ್ ಬರ್ತದೆ, ಎಲ್ಲಿ ನನ್ನನ್ನು ಚೀಟ್ ಮಾಡ್ತಾರಾ ಅಂತ ಥಾಟ್ಸ್ ಬರ್ತದೆ. ಸೊ ಅವ್ರು ಚೀಟ್ ಮಾಡೋ ಮುಂಚೆ ಅಥವಾ ಅವ್ರು ಬಿಟ್ಟು ಹೋಗೋ ಮುಂಚೆ ನಾನೇ ಬಿಟ್ಟು ಹೋಗ್ಬೇಕಾ ಅಂತ ಹೇಳಿ ಇವರು ರಿಲೇಶನ್ಶಿಪ್ ಅನ್ನ ಬ್ರೇಕ್ ಮಾಡುದು. ಇಂಥದ್ದೆಲ್ಲ ಆಗುವಾಗ ಅದೊಂಥರ ಆತಂಕದಿಂದ ಹೊಂದಿದ ಒಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ತೇವೆ.
0: ಸೊ ಈ ಆಂಕ್ಷಿಯಸ್ ಅಟ್ಯಾಚ್ಮೆಂಟ್ ಕಮ್ಮಿ ಮಾಡಬೇಕು ಅನ್ನೋದಾಗಿದ್ರೆ ನಾವು ಆಸ್ ಅ ಪರ್ಸನ್ ನಾವು ಒಂದು ಸಂಪೂರ್ಣವಾದಂತಹ ಒಂದು ವ್ಯಕ್ತಿ ಆಗಿರ್ಬೇಕು ಅನ್ನೋದು ಹೌದಾ?
1: ಹೌದು, ಡೆಫಿನೆಟ್ಲಿ.
0: ಪ್ರೀತಿ ಮಾಡಿದವ್ರು ತಪ್ಪು ಮಾಡಿದಾಗ ಅದನ್ನ ತಪ್ಪು ಅಂತ ಹೇಳ್ಬೇಕು, ಅವರ ಸಮಾಧಾನಕ್ಕೋಸ್ಕರ ಅದನ್ನ ಸರಿ ಅಂತ ಒಪ್ಕೊಳ್ಳೋದು ತಪ್ಪಾಗತ್ತಲ್ವಾ ಸರ್?
1: ಖಂಡಿತ. ಯಾಕಂದ್ರೆ ಈಗ ಪ್ರೀತಿ ಅಂತ ಹೇಳಿದ ಮೇಲೆ ಪುನಃ ನಾವು ಅದಕ್ಕೆ ಬರ್ತಾ ಇದ್ದೇವೆ, ಆ ಅಂಶ ಅವರಿಗೆ ಒಳ್ಳೇದಾಗಬೇಕು ಅಂತ ಹೇಳುವ ಅಂಶ, ಅವರಿಗೆ ಒಳ್ಳೇದಾಗಬೇಕು ಅಂತ ಹೇಳುವ ಅಂಶದಲ್ಲಿ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವು ಅದಕ್ಕೆ ಸುಮ್ಮನೆ ಇದ್ರೆ ಅದು ಅಟ್ಯಾಚ್ಮೆಂಟ್ ಆಯ್ತು,
0: ಕರೆಕ್ಟ್,
1: ಅದು ಪ್ರೀತಿ ಆಗುದಿಲ್ಲ. ಸೊ ಅವರಿಗೆ ನಾವು ಅದನ್ನ ತಿಳಿಸುವುದು, ಅದನ್ನ ಸರಿ ಮಾಡ್ಲಿಕ್ಕೆ ಬೇಕಾದನ್ನು ನಾವು ಹೇಳುವುದು ಮುಖ್ಯ ಆಗ್ತದೆ.
0: ಇವಾಗ ಅನ್ಸ್ಟೇಬಲ್ ರಿಲೇಶನ್ಶಿಪ್ ಯಾಕೆ ಅಡಿಕ್ಟಿವ್ ಆಗಿ ಕಾಣಿಸುತ್ತೆ, ಯಾಕೆ ಹೆಚ್ಚಾಗಿ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ?
1: ಸೊ ನೀವು ಕೇಳುದು ಅನ್ಸ್ಟೇಬಲ್ ರಿಲೇಶನ್ಶಿಪ್ಸ್ ಯಾಕೆ ಅಡಿಕ್ಟಿವ್ ಆಗ್ತದೆ ಅಂತ. ಅನ್ಸ್ಟೇಬಲ್ ರಿಲೇಶನ್ಶಿಪ್ಸ್ ಅಲ್ಲಿ ಏನಾಗ್ತದೆ ಹೇಳಿದ್ರೆ, ಒಂದು ಅನ್ಸರ್ಟನಿಟಿ ಇರುತ್ತೆ, ಅಂದ್ರೆ ಏನಾಗ್ತದೆ ಅನ್ನೋದು ಗೊತ್ತಿರುವುದಿಲ್ಲ ಅವರಿಗೆ. ಆ ಅನ್ಸರ್ಟನಿಟಿ ಕೆಲವೊಮ್ಮೆ ಎಂತ ಮಾಡ್ತದೆ ಹೇಳಿದ್ರೆ, ನಮ್ಮ ಮೆದುಳಲ್ಲಿ ಡೋಪಮೈನ್ ಹೇಳುವ ಒಂದು ರಾಸಾಯನಿಕ ಅಂಶವನ್ನ ಹೆಚ್ಚು ಮಾಡ್ತದೆ, ಆಯ್ತಾ. ಉದಾಹರಣೆಗೆ ಈಗ ನೀವು ಒಂದು ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗ್ತೀರಿ, ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಕೆಲವು ರೈಡ್ಸ್ ಇರ್ತದೆ. ಆ ರೈಡ್ಸ್ ಅಲ್ಲಿ ಅದು ಹೇಗೆ ಹೋಗ್ತದೆ, ಏನಾಗ್ತದೆ ಅನ್ನೋದು ಕೆಲವೊಮ್ಮೆ ಗೊತ್ತಿರುವುದಿಲ್ಲ. ಫಸ್ಟ್ ಟೈಮ್ ನೀವು ಕೂತ್ಕೊಳ್ತೀರಿ ಅಂತ ಅನ್ಕೊಳ್ಳಿ, ಆ ಒಂದು ಗೊತ್ತಿಲ್ಲದೆ ಇರುವುದೇ ನಿಮಗೊಂದು ಖುಷಿ ಕೊಡುವುದಿಲ್ವಾ, ಒಂದು ಥ್ರಿಲ್ ಕೊಡುವುದಿಲ್ವಾ?
0: ಕರೆಕ್ಟ್.
1: ಅದೇ ರೀತಿ ಈ ಗೊತ್ತಿಲ್ಲದೆ ಇರುವಂತದ್ದು ನಮ್ಮ ಮೆದುಳಲ್ಲಿ ಆ ಡೋಪೋಮೀನ್ ಹೇಳುವ

0: ರಾಸಾಯನಿಕ ಅಂಶವನ್ನು ಹೆಚ್ಚಿಸ್ತದೆ. ಹಾಗೆ ಹೆಚ್ಚಿಸುವಾಗ ನಮ್ಮ ಬ್ರೈನ್ ಎಂತ ಮಾಡ್ತದೆ, ಮತ್ತೆ ಮತ್ತೆ ಅದು ಬೇಕು ಅನ್ನುವ ಒಂದು ಲೂಪಿಗೆ ಬೀಳ್ತದೆ. ಅದಕ್ಕೋಸ್ಕರ ಆ ಒಂದು ಅನ್ಸ್ಟೇಬಲ್ ರಿಲೇಷನ್ಶಿಪ್ಸ್ ಕೂಡ ಅಲ್ಲಿ ನಮಗೆ ಹೇಗೆ ಡೋಪಮಿನ್ ಅನ್ಸರ್ಟಿನಿಟಿ ಇರುವುದರಿಂದ ಡೋಪಮಿನ್ ಬಿಡುಗಡೆ ಆಗ್ತದೋ, ಅದು ಮತ್ತೆ ಮತ್ತೆ ಬೇಕು ಅನ್ನುವ ಕಾರಣಕ್ಕೆ ನಾವು ಅದು ಅಡಿಕ್ಟಿವ್ ಆಗಿ ಹೋಗ್ತೇವೆ ಅಷ್ಟೇ. ಆ ಲೂಪಿಗೆ ಬಿದ್ದು ಆ ಎಮೋಷನಲ್ ಹೈ ಬೇಕು ನನಗೆ ಅಂತ ಹೇಳಿ ನಾವು ಅದಕ್ಕೆ ಮತ್ತೆ ಬೀಳುವ ಸಾಧ್ಯತೆಗಳು ಜಾಸ್ತಿ.
1: ಓಕೆ ಸರ್, ಇವಾಗ ಈ ಯಂಗ್ ಏಜ್ ಅನ್ನೋದು ಏನಿದೆಯೋ, ಪ್ರೀತಿಯಲ್ಲಿ ಬೀಳುವಂತ ಏಜ್ ಕೂಡ ಅದೇ, ಕೆರಿಯರ್ನ ಬಿಲ್ಡ್ ಮಾಡುವಂತ ಏಜ್ ಕೂಡ ಅದೇ. ಹಾಗಂತ ಹೇಳಿ ಪ್ರೀತಿಯಲ್ಲಿ ಆಗುವಂತ ಏನ್ ಏರಿಳಿತ ಅದನ್ನ ಕಂಪ್ಲೀಟ್ ಆಗಿ ದೂರ ಮಾಡಕ್ಕೂ ಆಗಲ್ಲ, ಅದು ನ್ಯಾಚುರಲ್ ಆಗೇ ಆಗುತ್ತೆ. ಹಾಗಿರ್ಬೇಕಾದ್ರೂ ನಮ್ಮ ಕೆರಿಯರ್ ಅಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಆಗತ್ತಾ?
0: ಡೆಫಿನೆಟ್ಲಿ.
1: ಹಾಗಾದ್ರೆ ಮನಸ್ಥಿತಿ ಹೇಗಿರ್ಬೇಕು?
0: ವೆರಿ ನೈಸ್ ಕ್ವೆಶನ್. ಇದರಲ್ಲಿ ಎಂತ ಹೇಳಿದ್ರೆ, ನನ್ನ ಒಂದು ಥೆರಪಿಯಲ್ಲಿ ಅಥವಾ ಪೇಷಂಟ್ಸ್ ಬಂದಾಗ ಅಥವಾ ನಾನು ಕೆಲವು ಕ್ಲೈಂಟ್ಸ್ ಅನ್ನು ನೋಡಿದಾಗ ಅವರಿಗೆ ನಾನು ಹೇಳುವಂತದ್ದನ್ನ ನಿಮಗೆ ನಾನು ಸಾರಾಂಶದಲ್ಲಿ ಹೇಳ್ತೇನೆ. ಎರಡು ವಿಷಯ, ಒಂದು ಡೆವಲಪ್ಮೆಂಟಲ್, ಇನ್ನೊಂದು ಕಂಟೆಕ್ಚುವಲ್ ಅಂತ ನಾನು ಹೇಳ್ತೇನೆ. ಡೆವಲಪ್ಮೆಂಟಲ್ ಹೇಳಿದ್ರೆ ನಮ್ಮ ಒಂದೊಂದು ಪ್ರಾಯಕ್ಕೆ ತಕ್ಕಂತೆ ನಮಗೆ ಕೆಲವು ವಿಷಯಗಳು ಆಗಲೇಬೇಕು, ಅದು ನಮಗೆ ಏನು ಅಂತ ಗೊತ್ತಿರಬೇಕು. ಸಣ್ಣ ವಯಸ್ಸಿನಲ್ಲಿ ಉದಾಹರಣೆಗೆ ನಮಗೆ ಶಾಲೆಗೆ ಹೋಗುವಂಥದ್ದು, ಕಲಿಯುವಂಥದ್ದು, ಆಟ ಮತ್ತೆ ಹಾಬೀಸ್ ಅಥವಾ ಹವ್ಯಾಸಗಳಲ್ಲಿ ನಾವು ತೊಡಗುವಂಥದ್ದು, ಇಂಥದ್ದನ್ನೆಲ್ಲ ನಾವು ಮಾಡಬೇಕಂತೆ. ಯಾಕಂದ್ರೆ ದೊಡ್ಡವರು ಆದ ಮೇಲೆ ನಮಗೆ ಕಲೀಲಿಕ್ಕೆ ಕಷ್ಟ ಆಗ್ಬಹುದು, ಹವ್ಯಾಸಗಳನ್ನು ಹೊಸತಾಗಿ ಬೆಳೆಸ್ಕೊಳ್ಳಿಕ್ಕೆ ಕಷ್ಟ ಆಗ್ಬಹುದು. ಅದಕ್ಕೆ ಸಣ್ಣದಿರುವಾಗಲೇ ಮಕ್ಕಳಿಗೆ ಶಾಲೆಗೆ ಹೋಗುವ ಟೈಮಲ್ಲೇ ಡ್ಯಾನ್ಸ್ ಕ್ಲಾಸ್, ಗಿಟಾರ್ ಕ್ಲಾಸ್, ಕೀಬೋರ್ಡ್ ಕ್ಲಾಸ್ ಅಂತ ಎಲ್ಲದಕ್ಕೂ ಹಾಕುವಂಥದ್ದು, ಅದು ಡೆವಲಪ್ಮೆಂಟ್ ಅಲ್ಲಿ ಆಗಿ ಆ ಪ್ರಾಬ್ಲಮ್. ಅಡೋಲಸೆಂಟ್ ಏಜ್ ಅಥವಾ ಸಣ್ಣ ಮಕ್ಕಳ ಏಜಿಂದ ದೊಡ್ಡದಾಗಿ ಅಡೋಲಸೆಂಟ್ ಏಜ್ಗೆ ಬಂದಾಗ, ಟೀನ್ ಏಜ್ ಅಂತ ಏನು ಹೇಳ್ತೇವೆ ಆ ಏಜ್ಗೆ ಬಂದಾಗ, ಆವಾಗ ಕೆಲವರು ಅವರಿಗೆ ಡೆವಲಪ್ಮೆಂಟಲ್ಲಿ ಕೆಲವು ವಿಷಯಗಳು ಆಗಬೇಕಿರ್ತದೆ. ಆವಾಗ ಅವರು ಸ್ಪೋರ್ಟ್ಸ್ ಅಲ್ಲಿ ಮುಂದುವರಿ, ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಸ್ವಲ್ಪ ಜಾಸ್ತಿ ಗಮನ ಕೊಡುವಂಥದ್ದು, ಕಲಿಯುವುದರ ಬಗ್ಗೆ ಕೂಡ ಜಾಸ್ತಿ ಗಮನ ಕೊಡುವಂಥದ್ದು, ಕೆರಿಯರಿಗೆ ಬೇಕಾದದ್ದನ್ನ ಏನು ಅಂತ ತೀರ್ಮಾನಿಸಲಿಕ್ಕೆ ಬೇಕಾದ ಒಂದು ಹಂತ ಬರುವಂಥದ್ದು, ಇಂಥದ್ರಲ್ಲೆಲ್ಲ ಜಾಸ್ತಿ ಗಮನ ಕೊಡುವಂಥದ್ದು ಆಗಿರ್ತದೆ. ಯಾಕಂದ್ರೆ ಅದರ ನಂತರ ಸುಮಾರು ಕೆರಿಯರ್ ಅಥವಾ ಜಾಬ್ಗೆ ಬೇಕಾದಂತ ಒಂದು ಸಂದರ್ಭಗಳು ಕಳೆದು ಬಿಡಬಹುದು ಅವರು ಆಗ ತೀರ್ಮಾನ ಮಾಡದಿದ್ರೆ. ಸೊ ಇಂಥದ್ದು ಕೆಲವು ಡೆವಲಪ್ಮೆಂಟ್ ಅಲ್ಲಿ. ದೊಡ್ಡವರಾದಾಗ ಅಥವಾ ಅಡಲ್ಟ್ ಏಜ್ಗೆ ಬಂದಾಗ ಕೆಲಸ, ಜಾಬ್, ಜಾಬ್ ಆದ ಮೇಲೆ ಮದುವೆ, ಮದುವೆ ಆದ ಮೇಲೆ ಜೀವನ, ಮದುವೆದು ಜೀವನ ಅಥವಾ ಸಂಸಾರ, ಅದಾದ ಮೇಲೆ ಮತ್ತೆ ಸೊಸೈಟಿಗೆ ನಾವು ಕಾಂಟ್ರಿಬ್ಯೂಷನ್, ಇಂಥದ್ದು ಹೀಗೆ ಡೆವಲಪ್ಮೆಂಟಲ್ಲಿ ಒಂದೊಂದು ಇರ್ತದೆ. ಯಾಕೆ ಇದು ಡೆವಲಪ್ಮೆಂಟಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ, ನಮ್ಮ ಮೆದುಳು ಇದಕ್ಕೆ ಸಹಕರಿಸ್ತಾ ಹೋಗ್ತದೆ. ಈಗ ಸಣ್ಣದಿರುವಾಗಲೇ ನಾವು ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಮಾಡ್ತೇವೆ, ನಾನು ಹಣ ಮಾಡಿ ಎಲ್ಲರಿಗೂ ಹಂಚ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ.
1: ಕರೆಕ್ಟ್.
0: ಅದೇ ಸಮಯ ಸಣ್ಣದಿರುವಾಗಲೇ ನಾನು ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿ ಸಂಸಾರಿ ಆಗ್ತೇನೆ, ಜವಾಬ್ದಾರಿ ನಾನು ವಹಿಸ್ತೇನೆ ಅಂತ ಹೇಳಿದ್ರೆ ಅದು ಆಗುದಿಲ್ಲ. ಸೊ ನಮ್ಮ ಮೆದುಳು, ನಮ್ಮ ಬಾಡಿ, ದೇಹ ಮತ್ತೆ ನಮ್ಮ ಮೆದುಳು, ಇದೆರಡೂ ಸಹಕರಿಸುವಂತೆ ಕೆಲವು ಹಂತ ಹಂತವಾಗಿ ನಮಗೆ ಕೆಲಸಗಳು ಮಾಡ್ಲಿಕ್ಕೆ ಇರ್ತದೆ. ಸೊ ಅದಕ್ಕೆ ಸಹಕರಿಸಿದಂತೆ ನಾವು ಮಾಡ್ತಾ ಹೋಗ್ಬೇಕಾದನ್ನು ಮಾಡ್ತಾ ಹೋಗ್ಬೇಕು. ಕಂಟೆಕ್ಚುಯಲ್ ಫ್ಯಾಕ್ಟರ್ ಅಂತ ಇರ್ತದೆ. ಈಗ ನನಗೆ ಓದಬೇಕು ಅಂತ ಉಂಟು, ದುಡ್ಡಿಲ್ಲ, ಅಥವಾ ನನಗೆ ಕೆಲಸಕ್ಕೆ ಹೋಗ್ಬೇಕು ಅಂತ ಉಂಟು ಆದ್ರೆ ಕೆಲಸ ಇಲ್ಲ. ಸೊ ಈಗ ಸಂದರ್ಭ ಹೇಗಿರ್ತದೆ ಕೆಲವರಿಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆಯ್ತಾ. ಆ ಸಂದರ್ಭಕ್ಕೆ ತಕ್ಕಂತೆ ಕೆಲವೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇರ್ತದೆ. ಸೊ ಈಗ ಸಂದರ್ಭಕ್ಕೆ ತಕ್ಕಂತೆ ಮಾಡ್ಲಿಕ್ಕೆ ಆಗದಿದ್ರು, ಡೆವಲಪ್ಮೆಂಟಲ್ಲಿ ನಿಮ್ಮ ಬ್ರೈನ್ ಮತ್ತೆ ಬಾಡಿ ಏನು ಸಹಕರಿಸ್ತದೋ ಅದನ್ನ ನೀವು ಮಾಡಲೇಬೇಕು. ಆದ್ರೆ ಸಂದರ್ಭ ಅದಕ್ಕೆ ಇಲ್ಲದೇ ಇದ್ರೆ ಅದನ್ನ ಮತ್ತೆ ನೀವು ಪೂರೈಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಸೊ ಆ ನಿಟ್ಟಿನಲ್ಲಿ ನೋಡುವಾಗ ಮೇನ್ ಫೋಕಸ್ ನಿಮಗೆ ಡೆವಲಪ್ಮೆಂಟ್ ಅಲ್ಲಿ ಏನೆಲ್ಲ ಆ ಟೈಮಿಗೆ ಆಗ್ಬೇಕು ಅದು ಆಗದಿದ್ರೆ ನಾಳೆ ನಿಮಗೆ ಅದು ಬೇಕು ಅಂತ ಅನ್ಸಿದಾಗ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹೇಗೂ ಮೆದುಳಿಗೆ ಥಿಂಕಿಂಗ್ ಬ್ರೈನ್ ಅಷ್ಟು ಬೆಳಿಲಿಲ್ಲ. ಸೊ ನಮಗೆ ಅದು ಎಕ್ಸಾಕ್ಟ್ಲಿ ಎಂತ ಮಾಡ್ಬೇಕು ಅಂತ ತಿಳಿಯುವಾಗ ಅಯ್ಯೋ ನಾವ್ ಇದೆಲ್ಲ ಮಾಡ್ಬೇಕಿತ್ತಲ್ಲ ಅಂತ ಹಿಂದೆ ಹೋಗಿ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ಸೊ ನಮ್ಮ ಗುರಿ ಈ ಡೆವಲಪ್ಮೆಂಟ್ ಅಲ್ಲಿ ಏನೆಲ್ಲ ಮಾಡ್ತಾ ಬರಬೇಕು ಅದನ್ನ ನಾವು ಕರೆಕ್ಟ್ ಆಗಿ ಮೇನ್ ಫೋಕಸ್ ಆಗಿ ಇಟ್ಕೊಂಡು ಮಾಡ್ತಾ ಬಂದ್ರೆ ಸಂದರ್ಭಕ್ಕೆ, ಈಗ ನಾವು ಟೀನೇಜ್ ಬರುವಾಗ ಅಟ್ರಾಕ್ಷನ್ ಆಗುದು ಸಹಜ, ಅದು ಕೂಡ ಬ್ರೈನ್ ಮತ್ತೆ ಬಾಡಿ ಅದಾಗಿ ನಮ್ಮನ್ನ ಒಂದು ದೂಡ್ತದೆ, ಮುಂದೆ ಹೋಗಿಸ್ತದೆ ಆ ಒಂದು ಡೈರೆಕ್ಷನ್ ಅಲ್ಲಿ ಅಥವಾ ದಾರಿಯಲ್ಲಿ. ಆವಾಗ ಅದನ್ನ ನಾವು ಮೇನ್ ಫೋಕಸ್ ಆಗಿ ಇಟ್ಕೊಳ್ಳದೆ ಬೇರೆ ನಮ್ಮ ಡೆವಲಪ್ಮೆಂಟಲ್ಲಿ ಮೇನ್ ಫೋಕಸ್ ಏನುಂಟು, ಇದು ಕೂಡ ಡೆವಲಪ್ಮೆಂಟ್ ಅಂತ ಕೆಲವರು ಹೇಳ್ಬೋದು, ಬಟ್ ಇದು ಡೆವಲಪ್ಮೆಂಟಲ್ಲಿ ಶುರುವಾಗಿದೆ ಅಷ್ಟೇ. ಅದನ್ನ ಅರ್ಥ ಮಾಡಿಕೊಂಡು ಸಹಕರಿಸಿಕೊಂಡು ನಿಜವಾಗಿಯೂ ಅದರಲ್ಲಿ ನಾವು ಇಳಿಲಿಕ್ಕೆ ಆಗ್ತದ, ಸಂಸಾರಿ ಆಗ್ಲಿಕ್ಕೆ ಆಗ್ತದ ಟೀನೇಜ್ ಅಲ್ಲಿ? ಆಗುದಿಲ್ಲ. ಸೊ ಅದಕ್ಕೆ ಬೇಕಾದ ವಿಷಯಗಳನ್ನ ನಾವು ಆಗ ಮಾಡದೆ ಆ ಟೈಮಲ್ಲಿ ಡೆವಲಪ್ಮೆಂಟಲ್ಲಿ ಬೇರೆ ಏನು ನಿಜವಾಗಿ ನಮ್ಮ ಬಾಡಿ ಮತ್ತೆ ಬ್ರೈನ್ ಸಹಕರಿಸ್ತಾ ಉಂಟು ಅದನ್ನ ಫಸ್ಟ್ ಮಾಡಿ ಇದನ್ನ ಸೈಡ್ ಬೈ ಸೈಡ್ ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಎಕ್ಸ್ಪ್ಲೋರ್ ಅಂತ ಹೇಳಿದಾಗ ಅದು ಕೂಡ ಡೆವಲಪ್ಮೆಂಟಲಿ ಅಪ್ರೋಪ್ರಿಯೇಟ್ ಆಗಿರ್ಬೇಕು. ಹಾಗೆ ಎಕ್ಸ್ಪ್ಲೋರ್ ಮಾಡಿದರಲ್ಲಿ ಅದನ್ನ ಬೆಳೆಸ್ಕೊಳ್ತಾ ಹೋಗುದು. ಈಗ ಹೇಗೆ ನಾವು ಒಂದು ಮೇನ್ ಬಿಸ್ನೆಸ್ ಇಟ್ಕೊಂಡು ಕೆಲವು ಸೈಡ್ ಬಿಸ್ನೆಸ್ ಅಂತ ಹೇಳೋದಿಲ್ವಾ, ಆಯ್ತಾ, ಮೇನ್ ಆಗಿ ನಾವು ಒಂದು ವೃತ್ತಿಯನ್ನ ಮಾಡ್ತಾ ಇರ್ತೇವೆ, ಬೇರೆ ಎಲ್ಲ ನಮ್ಮ ಹವ್ಯಾಸಗಳು, ನಮ್ಮ ಬೇರೆ ಒಂದು ಕೆಲವು ವಿಚಾರಗಳನ್ನ ನಾವು ಸೈಡ್ ಅಲ್ಲಿ ತೊಡಗ್ತಾ ಇರ್ತೇವೆ. ಆ ರೀತಿ ಈ ಪ್ರೀತಿ ಮತ್ತೆ ಲವ್ ಅಂತೆಲ್ಲ ಬಂದಾಗ, ಅಟ್ಯಾಚ್ಮೆಂಟ್ ಅಥವಾ ರಿಲೇಷನ್ಶಿಪ್ಸ್ ಅಂತ ಬಂದಾಗ, ಈ ಏಜ್ ಅಲ್ಲಿ ನಾವು ಮೇನ್ ಆಗಿ ತಗೊಂಡು ಹೋಗದೆ ಅದನ್ನ ಸೈಡ್ ಬೈ ಸೈಡ್ ಬೆಳೆಸ್ಕೊಳ್ತಾ ಹೋಗ್ಲಿಕ್ಕೆ ಏನೆಲ್ಲ ಬೇಕು

0: ಏನೆಲ್ಲ ಕಲಿಬೇಕು ಅನ್ನೋದನ್ನು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದು. ಅಟ್ ದ ಸೇಮ್ ಟೈಮ್ ಡೆವಲಪ್ಮೆಂಟಲ್ಲಿ ಈಗ ನಮಗೆ ಬೇರೆ ಎಂತ ಮಾಡಬೇಕು ಫೋಕಸ್ ಮಾಡ್ತಾ ಹೋದಾಗ ಒಂದು ಹಂತಕ್ಕೆ ನಮಗೆ ನಮ್ಮ ಎಜುಕೇಷನ್ ಅಂಡ್ ಕೆರಿಯರ್ ನಮಗೆ ಒಂದು ಹಂತಕ್ಕೆ ಸೆಟ್ ಆಯಿತು ಅಂತ ಆಗುವಾಗ ಇದರಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡಲಿಕ್ಕೆ ಮತ್ತೆ ನಮ್ಮ ಮೈಂಡ್ ಮತ್ತೆ ಬಾಡಿ ಸಹಕರಿಸ್ತದೆ.
1: ಓಕೆ, ಈ ಟಾಕ್ಸಿಕ್ ರಿಲೇಶನ್ಶಿಪ್ಪಿಂದ ಹೊರಗೆ ಬಂದ ನಂತರ ಏನ್ ಮಾಡಬೇಕಾಗುತ್ತೆ ಸರ್?
0: ಸೆಲ್ಫ್ ಅವೇರ್ನೆಸ್, ನಿಜವಾಗಿಯೂ ಅದು ಏನಾಗಿತ್ತು ಆ ರಿಲೇಶನ್ಶಿಪ್ ಅಲ್ಲಿ ಅನ್ನೋದನ್ನ ನಾವು ಪ್ರಶ್ನಿಸಬೇಕು. ಆಯ್ತಾ? ಯಾಕಂದ್ರೆ ಕೆಲವೊಮ್ಮೆ ಆ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಏನ್ ಹೇಳ್ತೇವೆ ನಮಗೆ ಅದು ಟಾಕ್ಸಿಕ್ ಅಂತ ಮತ್ತೆ ಗೊತ್ತಾಗೋದು, ಶುರು ಶುರುಗೆ ಗೊತ್ತಾಗೋದಿಲ್ಲ. ಸೊ ಅದರಲ್ಲಿ ನಾವು ಅದನ್ನ ಐಡೆಂಟಿಫೈ ಯಾಕೆ ಮಾಡಲಿಲ್ಲ, ಐಡೆಂಟಿಫೈ ಮಾಡ್ತಿದ್ರೆ ಅದು ನಾವು ಬೇಗ ಹೊರಗೆ ಬರ್ಬೋದಿತ್ತ, ಇಂಥದನ್ನೆಲ್ಲ ನಾವು ಪ್ರಶ್ನೆ ಹಾಕಿ ನೋಡಿದಾಗ ಹೌದು ಕೆಲವು ವಿಷಯಗಳು ನಮಗೆ ಗೊತ್ತಾಗುವ ಸಾಧ್ಯತೆಗಳು ಇರುವುದಿಲ್ಲ, ಅಂತ ಸಂದರ್ಭಗಳಿಂದವೇ ನಾವು ಅದಕ್ಕೆ ಬಿದ್ದಿರ್ತೇವೆ, ಅದರಿಂದ ನನಗೆ ಹಾಗೆ ಆಯ್ತು ವಿನಃ ಎಲ್ಲಾ ರಿಲೇಷನ್ಶಿಪ್ಸ್ ಹಾಗೆ ಆಗಬೇಕು ಅಂತ ಇಲ್ಲ ಅನ್ನುವ ಒಂದು ಅರಿವು ಈ ಸೆಲ್ಫ್ ರಿಫ್ಲೆಕ್ಷನ್ ಅಥವಾ ಸೆಲ್ಫ್ ಅವೇರ್ನೆಸ್ ಅನ್ನು ತಂದುಕೊಂಡಾಗ ಆಗ್ತದೆ. ಕೆಲವರಿಗೆ ಅದು ಗೊತ್ತಾಗ್ತದೆ, ಅವರಿಗೆ ಗೊತ್ತಾಗ್ತದೆ ಹೊರಗೆ ಬಂದ ನಂತರ, ಯಾಕಂದ್ರೆ ಅವರು ರಿಲೇಷನ್ಶಿಪ್ಸ್ ಅನ್ನ ನೋಡ್ತಾ ಇರ್ತಾರೆ ಬೇರೆ ಕಡೆ. ಸೊ ಎಲ್ಲರ ರಿಲೇಷನ್ಶಿಪ್ ಅಲ್ಲೂ ಇವರಿಗೆ ಆದಾಗೆ ಆಗಿರ್ಬೇಕು ಅಂತ ಇಲ್ಲ ಅಲ್ಲ. ಸೊ ಅದನ್ನ ಅವರು ಯೋಚನೆ ಮಾಡ್ಲಿಕ್ಕೆ ಆದ್ರೆ ಸೆಲ್ಫ್ ಅವೇರ್ನೆಸ್ ಅಥವಾ ಸೆಲ್ಫ್ ರಿಫ್ಲೆಕ್ಷನ್ ಮಾಡಿದಾಗ ಅವರಿಗೆ ಆ ಸೆಲ್ಫ್ ಅವೇರ್ ಆಗ್ತದೆ, ಗೊತ್ತಾಗ್ತದೆ ಓ ಹೌದು ಈ ರಿಲೇಷನ್ಶಿಪ್ ಅಲ್ಲಿ ಆ ಒಂದು ವ್ಯಕ್ತಿ ಹೀಗೆ ಇದ್ರು, ಅದಕ್ಕೋಸ್ಕರ ಹೀಗೆ ಆಯ್ತು, ಇಲ್ಲದಿದ್ರೆ ಎಲ್ಲದರಲ್ಲೂ ಹಾಗೆ ಆಗಬೇಕು ಅನ್ನೋದು ಏನು ಇಲ್ಲ ಅಂತ ಅವರಿಗೆ ತಿಳಿದಾಗ ಹೊರಗೆ ಬಂದು ಇನ್ನೊಂದು ರಿಲೇಷನ್ಶಿಪ್
1: ಬಿಲ್ಡ್
0: ಮಾಡಲಿಕ್ಕೆ ಸಾಧ್ಯ. ಅದಲ್ಲದೆ ಥೆರಪಿ ಇನ್ನೊಂದು ಆಪ್ಷನ್, ಅಥವಾ ಅವರಿಗೆ ಕೆಲವೊಮ್ಮೆ ಎಂತ ಹೇಳೋದು ದೊಡ್ಡವರು ಅಥವಾ ಬೇರೆಯವರು ಯಾರಾದ್ರೂ ಫ್ರೆಂಡ್ಸೇ ಆಗಿರ್ಬೋದು ಕೆಲವೊಮ್ಮೆ ಅಡ್ವೈಸ್ ಕೊಡ್ತಾರೆ ಅಥವಾ ಅರ್ಥ ಮಾಡಿಸ್ತಾರೆ, ಅಂತ ಕೆಲವು ವಿಷಯಗಳಿಂದ ಕೂಡ ಅವರಿಗೆ ಆ ಸೆಲ್ಫ್ ಅವೇರ್ನೆಸ್ ಬಂದು ಇನ್ನೊಂದು ರಿಲೇಷನ್ಶಿಪ್ ಗೆ ಹೋಗುವ ಸಾಧ್ಯತೆಗಳಿರ್ತದೆ. ಮತ್ತೆ ಸೆಲೆಕ್ಟ್ ಮಾಡುವಾಗ ನೆಕ್ಸ್ಟ್ ಟೈಮ್ ನಾನು ಈ ತರ ಜಾಗ್ರತೆಯಿಂದ ಸೆಲೆಕ್ಟ್ ಮಾಡಿದ್ರೆ ಅಥವಾ ನನಗೆ ಕೆಲವು ಈ ರೆಡ್ ಫ್ಲಾಗ್ಸ್ ಮುಂಚೆ ಏನು ಗೊತ್ತಿತ್ತು ಅಂತದನ್ನ ಇಲ್ಲದಂತೆ ನೋಡ್ಕೊಳ್ಳಿಕ್ಕೆ ನನ್ನಿಂದ ಆದ್ರೆ ನಾನು ಹಾಗೆ ಅದೇ ಟಾಕ್ಸಿಕ್ ರಿಲೇಷನ್ಶಿಪ್ ಮತ್ತೆ ಹೋಗ್ಬೇಕು ಅಂತ ಇಲ್ಲ ಅನ್ನುವ ಭಯ ಹೋಗ್ತದೆ, ಆವಾಗ ಮತ್ತೆ ಇನ್ನೊಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ.
1: ಓಕೆ, ರಿಲೇಷನ್ಶಿಪ್ ವೀಕ್ ಆಗ್ಲಿಕ್ಕೆ ಕಾರಣ ಏನಾಗಿರುತ್ತೆ ಸರ್?
0: ಆ ಒಳ್ಳೆಯ ವಿಷಯ ಕಾಣ್ಲಿಕ್ಕೆ ಶುರುವಾಗುದು ಕಮ್ಮಿ ಆಗ್ತಾ ಹೋದ ಹಾಗೆ, ಅಥವಾ ಅವರಲ್ಲಿ ನಾವು ತಪ್ಪುಗಳನ್ನ ತೊಂದರೆಗಳನ್ನ ಕಂಡು ಹುಡುಕ್ತಾ ಹೋದ ಹಾಗೆ ಬಾಂಡಿಂಗ್ ಹೋಗ್ತದೆ ಅಥವಾ ರಿಲೇಷನ್ಶಿಪ್ ವೀಕ್ ಆಗ್ತದೆ ಅಂತ ಹೇಳ್ತಾರೆ.
1: ಎಮೋಷನಲ್ ಬಾಂಡಿಂಗ್ ಹೇಗೆ ಗಟ್ಟಿಯಾಗಬಹುದು?
0: ಇನ್ ಸಿಂಪಲ್ ವರ್ಡ್ಸ್, ಓಪನ್ ಮೈಂಡೆಡ್ನೆಸ್ ಬೇಕು, ರೆಸಿಪ್ರೋಕಲ್ ಆಗಿ ಇರಬೇಕು. ಓಪನ್ ಮೈಂಡೆಡ್ ಇದ್ದಾಗ ಇನ್ನೊಬ್ರು ಹೇಳೋದು ಏನು ಅಂತ ಕೇಳಿಕೊಳ್ಳುವ ತಾಳ್ಮೆ ಇರ್ತದೆ. ಮತ್ತೆ ನಮ್ಮಲ್ಲಿ ಓಪನ್ ಕಮ್ಯುನಿಕೇಶನ್ ಇರಬೇಕು, ಓಪನ್ ಮೈಂಡೆಡ್ನೆಸ್, ಓಪನ್ ಕಮ್ಯುನಿಕೇಶನ್, ಇದೆರಡು ಬೇಸಿಕಲಿ ನನ್ನ ಪ್ರಕಾರ. ಗೊತ್ತಿದ್ದ ವಿಷಯಗಳನ್ನೆಲ್ಲ ಇಟ್ಟು ನನಗೆ ಏನು ಅನುಭವದಲ್ಲಿ
1: ಒಂದು ವಿಷಯ ಪ್ರತಿಯೊಬ್ಬರು ಹೋಗ್ತಾ ಹೋಗ್ತಾನೆ ನಾವು ಗಟ್ಟಿ ಮಾಡ್ಕೊಂಡು ಹೋಗ್ತೀವಿ, ಅದಕ್ಕೊಂದು ಒನ್ ಲೈನ್ ಆನ್ಸರ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ.
0: ಸೊ ಹಾಗಿರುವಾಗ ಓಪನ್ ಮೈಂಡೆಡ್ನೆಸ್ ಇದ್ರೆ ಮತ್ತೆ ಓಪನ್ ಕಮ್ಯುನಿಕೇಶನ್ ಇದ್ರೆ ಓಕೆ, ನನಗೆ ಓಪನ್ ಮೈಂಡೆಡ್ನೆಸ್ ಇದ್ದಾಗ ನನಗೆ ಏನಾಯ್ತು ಅನ್ನೋದನ್ನ ಹೇಳ್ಕೊಳ್ಳಿಕ್ಕೆ ತಾಕತ್ತು ಬರ್ತದೆ. ಹೇಳ್ಕೊಳ್ಳಿಕ್ಕೆ ತಾಕತ್ತು ಇದ್ರೆ ಸಾಕಾಗುದಿಲ್ಲ, ಅದನ್ನ ವ್ಯಕ್ತಪಡಿಸಬೇಕು, ಅದು ಓಪನ್ ಕಮ್ಯುನಿಕೇಶನ್, ಅದನ್ನ ಚಂದ ಮಾಡಿ ಹೇಳಬೇಕು, ಅದು ಇಂಪಾರ್ಟೆಂಟ್. ಅದೇ ತರ ಅವರಿಗೂ ಓಪನ್ ಮೈಂಡೆಡ್ನೆಸ್ ಇರಬೇಕು, ನಾನು ಅದನ್ನ ಹೇಳುವಾಗ ಅವರಿಗೆ ಕೇಳಲಿಕ್ಕೆ ತಾಕತ್ತು ಇರಬೇಕು, ಅಟ್ ದ ಸೇಮ್ ಟೈಮ್ ಅವರಿಗೂ ಏನ್ ಅನ್ಸಿತು ಅನ್ನೋದನ್ನ ಕ್ಲಿಯರ್ ಆಗಿ ವ್ಯಕ್ತಪಡಿಸಬೇಕು ಒಳ್ಳೆ ರೀತಿಯಲ್ಲಿ.
1: ಓಕೆ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಸರ್. ಇವಾಗ ನಮ್ಮ ಯುವ ಕೇಳುಗರಿಗೆ ನಿಮ್ಮ ಕಡೆಯಿಂದ ಒಂದು ಟಿಪ್ಸ್.
0: ಸೈಕಲಾಜಿಕಲ್ ಮೆಚೂರಿಟಿ, ಪ್ರೀತಿ ಅಂತ ಹೇಳುವಾಗ ಸೈಕಲಾಜಿಕಲ್ ಮೆಚೂರಿಟಿ ಇರಲೇಬೇಕು ಅನ್ನೋದನ್ನ ಗಮನಿಸಿ ಅಂತ ಯುವಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೈಕಲಾಜಿಕಲ್ ಮೆಚೂರಿಟಿ ಹೇಳಿದ್ರೆ ಪ್ರೀತಿಯಲ್ಲಿ ನಿಮಗೆ ಕೇರ್ ಇರಬೇಕು, ಆದ್ರೆ ಕಂಟ್ರೋಲ್ ಮಾಡಬಾರದು ಇನ್ನೊಬ್ಬರನ್ನ. ಕ್ಲೋಸ್ನೆಸ್ ಇರಬೇಕು, ನೀವು ಅವರಿಗೆ ತುಂಬಾ ಹತ್ತಿರವಾಗಿ ಇರ್ಲಿಕ್ಕೆ ಇಷ್ಟಪಡಬೇಕು, ಆದ್ರೆ ಡಿಪೆಂಡೆನ್ಸಿ ಇರಬಾರದು, ಅವರ ಮೇಲೆ ನೀವು ಡಿಪೆಂಡ್ ಆಗಬಾರದು, ನಿಮ್ಮ ಮೇಲೆ ಅವರು ಡಿಪೆಂಡ್ ಆಗಿರಬಾರದು. ಆನೆಸ್ಟಿ ಅಥವಾ ನೇರವಾಗಿ ಇರಬೇಕು, ಹೆದರಿಕೆ ಇರಬಾರದು. ಕಮಿಟ್ಮೆಂಟ್ ಇರಬೇಕು, ಆದ್ರೆ ನಿಮ್ಮನ್ನೇ ನೀವು ಅದರಲ್ಲಿ ಕಳ್ಕೊಳ್ಬಾರದು.
1: ಸೂಪರ್, ಇದು ಆಕ್ಚುಲಿ ಒಂದು ತುಂಬಾ ಸೂಕ್ಷ್ಮ ವಿಚಾರ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಇದೇ ರೀತಿ ಇರಬೇಕು ಅಂತ ಒಂದು ರೂಲ್ ಬುಕ್ ಅಂತ ಇಲ್ಲ. ಸೊ ಪ್ರತಿಯೊಂದು ನಿರ್ಧಾರ ಒಂದು ಸಿಚುವೇಶನ್ ಅಥವಾ ಓರ್ವ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅನ್ನೋದ್ರ ಮೇಲೆಗೆ ನಿಲ್ಲುತ್ತೆ. ಬಟ್ ಇದೊಂದು ಜನರಲ್ ಅಭಿಪ್ರಾಯ ಅಂತ ಹೇಳ್ಬೋದು ಅಷ್ಟೇ. ಆದ ಕಾರಣ ಇವತ್ತಿನ ಒಂದು ಕಾರ್ಯಕ್ರಮ ಜನರಲ್ ಮಾತುಕತೆ ಅಂತ ಹೇಳ್ಬೋದು. ಆದ್ರೆ ಇದನ್ನ ತುಂಬಾನೇ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್.
2: ಕೇಳುಗರೆ, ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕನ್ಸಲ್ಟೆಂಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಡಾಕ್ಟರ್ ವಿಎಸ್ ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನಮಿತಾ ಆಂತರ್ಯ ಶೆಟ್ಟಿ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಇದುವರೆಗೆ ಕನ್ನಡ ಯುವವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಮುಂದೆ ಕೇಳಿ ಕನ್ನಡದಲ್ಲಿ ಲಘು ದಾಟಿಯ ಭಾಷಣ, ನಾಟಕದೊಳಗೆ ನಾಟಕ, ಕೇಶ್ ಎಲ್ಲಂಗಳ ಅವರಿಂದ.
1: ಓಯ್, ನಾಟಕ ಆಡೋಕೆ ಯಾರಿಗೆ ಬರೋಲ್ಲ ಮಹಾರಾಯರೇ? ಕೆಲವರು ಬಣ್ಣ ಹಚ್ಚಿ ನಾಟಕವಾಡಿದರೆ ಮತ್ತೆ ಕೆಲವರು ಬಿಡಿ, ಬಣ್ಣ ಹಚ್ಚದೆಯೇ ಬಣ್ಣ ಬಣ್ಣದ ಮಾತುಗಳನ್ನಾಡುತ್ತಾ ನಾಟಕವಾಡುತ್ತಾರೆ. ಅದಕ್ಕೆ ಇರಬಹುದು ಗೊಂಬೆಯಾಟವಯ್ಯ, ಇದು ಗೊಂಬೆಯಾಟವಯ್ಯ, ನೀ ಸೂತ್ರಧಾರಿ ನಾ ಪಾತ್ರಧಾರಿ ಅಂತ ದಾಸರು ಹಾಡಿರೋದು. ಹೌದು ಮಹಾರಾಯರೇ, ಕೆಲವರಂತೂ ತಮ್ಮ ಕಾರ್ಯಸಾಧನೆಗಾಗಿ ಅದೇನೇನು ನಾಟಕವಾಡ್ತಾರೋ ಆ ದೇವರೇ ಬಲ್ಲ. ನಿಮ್ಮೆದುರೇ ಒಂದು ಹೇಳ್ತಾರೆ, ನನ್ನೆದುರೇ ಒಂದು ಹೇಳ್ತಾರೆ, ಕಣ್ಣೀರೂ ಹಾಕ್ತಾರೆ, ಕಣ್ಣೀರೂ ಒರೆಸ್ತಾರೆ. ವೇಷವೂ ಬೇಡ, ಮೇಕಪ್ಪೂ ಬೇಡ, ಮುಖವಾಡ ಇಲ್ದಿದ್ರೂ ಅದಕ್ಕಿಂತ ಚೆನ್ನಾಗಿ ನಟಿಸಿ ಗೋಮುಖ ವ್ಯಾಘ್ರಗಳಾಗುತ್ತಾರೆ. ಕೆಲವರಿಗೆ ಮೇಕಪ್ ಇದ್ರೆ ಮಾತ್ರ ಚೆನ್ನಾಗಿ ನಟನೆ ಮಾಡ್ತಾರೆ. ಕೈಯಲ್ಲಿ ಒಂದು ಬಿಡಿಗಾಸು ಇಲ್ದಿದ್ರೂ ಬಣ್ಣ ಹಚ್ಚಿದ ಮೇಲೆ ಕೋಟ್ಯಾಧೀಶನನ್ನು ನಾಚಿಸುವಂತೆ ನಟಿಸುತ್ತಾರೆ. ಮನದಲ್ಲಿ ಎಷ್ಟೇ ಚಿಂತೆ ದುಮ್ಮಾನಗಳಿದ್ದರೂ ರಂಗದ ಮೇಲೆ ಬಂದು ಹಾಸ್ಯ ಚಕ್ರವರ್ತಿ ಆಗ್ತಾರೆ. ಹೌದು ಮಾರಾಯರೇ, ಜೀವನ ಒಂದು ನಾಟಕ ಶಾಲೆ ಎಂಬುದು ಸುಳ್ಳಲ್ಲ. ಇಲ್ಲಿ ಎಲ್ಲರೂ ಪಾತ್ರಧಾರಿಗಳೇ ಎನ್ನಬಹುದು. ಕೆಲವರು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ನಾಟಕವಾಡಿದರೆ ಮತ್ತೆ ಕೆಲವರು ಮನರಂಜನೆಗಾಗಿಯೋ ಹೊಟ್ಟೆಪಾಡಿಗಾಗಿಯೋ ಹವ್ಯಾಸಕ್ಕಾಗಿಯೋ ನಾಟಕವಾಡ್ತಾರೆ. ಹವ್ಯಾಸ ಎಂದಾಗ ನಮ್ಮದೊಂದು ಹವ್ಯಾಸಿ ನಾಟಕದ ಸಂಘ ನೆನಪಿಗೆ ಬರುತ್ತಿದೆ. ಇಲ್ಲಿ ನಾವು ನಾಟಕಗಳನ್ನು ಆಡುತ್ತಿದ್ದರೂ ಅದಕ್ಕಿಂತ ಅದರೊಳಗಿನ ನಾಟಕಗಳೇ ನಮಗೆ ಹೆಚ್ಚು ಮುದ ನೀಡುತ್ತಿದ್ದವು. ಇದು ನನ್ನ ಬಾಲ್ಯದ ಕತೆ. ನಮ್ಮೂರಲ್ಲಿ ಒಂದು ಸಂಘವಿತ್ತು, ವರ್ಷಕ್ಕೊಮ್ಮೆ ಅದರ ವಾರ್ಷಿಕೋತ್ಸವ. ಆಗ ಈ ಸಿನಿಮಾ, ಟಿವಿ ಮುಂತಾದ ಯಾವುದೇ ಮನರಂಜನೆ ಇರುತ್ತಿಲ್ಲ. ಆದ್ದರಿಂದ ವಾರ್ಷಿಕೋತ್ಸವ ಅಂದರೆ ಊರಿಗೆ ಹಬ್ಬ ಅಂತಲೇ ಹೇಳಬಹುದಿತ್ತು. ಊರ ಜನರೇ ಸೇರಿ ಒಂದೆರಡು ದಿನ ಮೊದಲೇ ಗದ್ದೆ ಮಧ್ಯದಲ್ಲಿ ತೆಂಗಿನ ಸೋಗೆ, ಬಿದಿರು ಎಲ್ಲ ತಂದು ಸ್ಟೇಜ್ ಕಟ್ಟುತ್ತಿದ್ದರು. ಎದುರಿಗೊಂದು ಅಂಕದ ಪರದೆ, ಅದು ರೋಲಿಂಗ್ ಪರದೆ. ಇತರ ಪರದೆಗಳು ಹೇಗೂ ಇದ್ದೇ ಇರುತ್ತಿದ್ದೋ ಬಿಡಿ, ಆ ರೋಲಿಂಗ್ ಪರದೆ ಎಳೆಯುವುದು ಅಂದರೆ ಹರಸಾಹಸ ಪಡಬೇಕಿತ್ತು. ನಾನಾಗ ಚಿಕ್ಕವನು, ನಾಟಕದಲ್ಲಿ ಪಾತ್ರ ಮಾಡಬೇಕೆಂಬ ಚಪಲ ಜೋರಿತ್ತು. ನನ್ನ ಅಣ್ಣ ಮತ್ತು ಗೆಳೆಯಂದಿರೆಲ್ಲ ನಾಟಕ ಮಾಡುವಾಗ ನನಗೆ ಆಸೆ ಆಗುವುದು, ಜನ ಸಿಗದಿದ್ದಾಗ ನನ್ನ ಪಾಲಿಗೂ ಒಂದು ಚಿಕ್ಕ ಪಾತ್ರ ಸಿಗಬಹುದೇನೋ ಎಂಬ ಅವಕಾಶವಾದಿ. ಹಾಗೆ ಒಮ್ಮೆ ನನಗೊಂದು ಪಾತ್ರವೂ ಸಿಕ್ಕಿತು ಮಾರಾಯರೆ. ಹಳ್ಳಿಯ ಚಿಕ್ಕ ರೈತನ ಪಾತ್ರ. ಬನಿಯನ್ನು, ಪಂಚೆ, ಮುಂಡಾಸು ಎಲ್ಲವನ್ನು ಮೇಕಪ್ಪಿನವರೇ ನನಗೆ ಕಟ್ಟಿ ಚಿಕ್ಕದೊಂದು ಕರಿ ಮೀಸೆಯನ್ನು ನನ್ನ ಮೂಗಿನ ಕೆಳಗೆ ಎಳೆದಿದ್ದರು. ರೋಲಿಂಗ್ ಪರದೆ ಮೇಲೇರಿದ ಕೂಡಲೇ ನಾನು ರಂಗಪ್ರವೇಶ ಮಾಡಬೇಕಾದ್ರಿಂದ ನನ್ನನ್ನು ಪರದೆಯ ಹತ್ತಿರವೇ ನಿಲ್ಲಿಸಿದರು. ನಿಧಾನವಾಗಿ ಪರದೆ ಮೇಲೆ ಏರಿತು. ಮೊದಲನೇ ದೃಶ್ಯವೇ ನನ್ನದೆಂದು ಎದೆ ಢವಗುಟ್ಟುತ್ತಿತ್ತು. ಆ ಭಯದಲ್ಲಿ ನನ್ನನ್ನೇ ಮೇಲಕ್ಕೆ ಎಳೆದ ಅನುಭವವಾಯಿತು. ಕೊನೆಗೂ ನನ್ನ ರಂಗಪ್ರವೇಶ ಆಯಿತು ಮಾರಾಯರೆ. ನೀವು ನಂಬಲಿಕ್ಕಿಲ್ಲ, ನಾನು ಪ್ರವೇಶ ಮಾಡುತ್ತಿದ್ದಂತೆ ಸಭೆಯಿಂದ ವಿಜಿಲ್ ಮಾರಾಯರೆ. ಅರೆ, ಇದೇನು, ನಾನು ಇಷ್ಟು ಚೆನ್ನಾಗಿ ನಟನೆ ಮಾಡ್ತೇನಾ ಅಂತೆನಿಸಿಕೊಂಡು ಸ್ಟೇಜಿನ ಮಧ್ಯೆ ಹೋಗ್ತೇನೆ ಮಾರಾಯರೆ. ಎದುರಿಗೆ ನಮ್ಮ ಪಕ್ಕದ ಮನೆಯ ಬಾಲ ಕುಳಿತಿದ್ದ. ಆತ ನನ್ನನ್ನು ನೋಡಿ ಪಂಚೆ ಪಂಚೆ ಎನ್ನುತ್ತಾ ಪಂಚೆ ಕಟ್ಟುವವನ ಹಾಗೆ ಮಾಡಿ ತೋರಿಸ್ತಿದ್ದ. ನನಗೆ ಏನೊಂದೂ ಅರ್ಥವಾಗಲಿಲ್ಲ. ಕೊನೆಗೆ ನನ್ನ ವೇಷವೇ ನೋಡಿಕೊಳ್ಳುತ್ತೇನೆ, ನೋಡುವುದೆಂಥದ್ದು ಮಾರಾಯರೆ, ನನ್ನ ಬನಿಯನ್ನು ಮಾತ್ರ. ನನಗೆ ನಾಚಿಕೆಯಾಗಿ ಒಳಗೆ ಓಡಿ ಪಂಚೆ ಹುಡುಕುತ್ತೇನೆ. ಪಂಚೆಯಲ್ಲಿ ಪಂಚೆ ರೋಲಿಂಗ್ ಪರದೆಯು ಮೇಲೇರುವಾಗ ಅದರ ತೆಮ್ಮೆಗೆ ಸಿಕ್ಕಿಕೊಂಡು ಮೇಲೇರಿ ಬಾವುಟ ಆಗಿದೆ ಮಾರಾಯರೆ. ಇಂದು ಆ ಘಟನೆ ನೆನೆದಾಗ ನೆಗೆ ಬರುತ್ತದೆ. ಆದರೆ ಆಗ ಕಥೆ ನೆಗೆ ಪಾಟಲು ಆಗಿತ್ತು. ಇನ್ನೊಮ್ಮೆ ಹಾಗೆಯೇ ಆಯಿತು. ನನಗೆ ರೋಲಿಂಗ್ ಪರದೆ ಎಳೆಯುವ ಚಟ ಜೋರಿತ್ತು. ಬೇಡ, ನಿನಗೆ ಸಾಧ್ಯ ಇಲ್ಲ ಅಂದರೂ ನಾನು ಹಠ ಹಿಡಿದು ಆ ಕೆಲಸ ವಹಿಸಿಕೊಂಡಿದ್ದೆ. ನಾನೊಬ್ಬನೇ ಎಳೆಯುತ್ತೇನೆ ಎಂಬ ಛಲದಿಂದ ನಾಟಕದ ಅಂಕದ ಪರದೆ ಎಳೆಯತೊಡಗಿದರೂ ಅದನ್ನು ಸಂಪೂರ್ಣ ಮೇಲೇರಿಸಲು ಆಗದೆ, ಕೆಳಗಿಳಿಸುವಂತೆಯೂ ಇಲ್ಲದೆ ನಾಟಕ ಮುಗಿಯುವವರೆಗೂ ನಾನು ಬಳ್ಳಿ ಹಿಡಿದು ನೇತಾಡಬೇಕಾಗಿ ಬಂದಿತ್ತು. ಓಯ್, ನಮ್ಮ ಹಿಂದಿನ ನಾಟಕಗಳಲ್ಲಿ ನಾಟಕಗಳಿಗೆ ನಿರ್ದೇಶನ ಮಾಡಲು ಅಂತ ಯಾರೂ ಇರುತ್ತಿರಲಿಲ್ಲ. ಆದರೂ ನಮ್ಮ ಶರ್ಮಾಜಿ ಹೇಳಿದ ಹಾಗೆ ನಾವು ಮಾಡುತ್ತಿದ್ದೆವು. ಅವರದ್ದು ಹೀರೋ ಪರ್ಸನಾಲಿಟಿ, ಅದಕ್ಕಾಗಿ ಯಾವಾಗಲೂ ಅವರೇ ಹೀರೋ. ಆದರೆ ಒಂದು ವಿಷಯ ಗೊತ್ತುಂಟ, ಅವರು ಡಯಲಾಗ್ ಬಾಯಿಪಾಠ ಹೊಡೆಯುವುದರಲ್ಲಿ ದೊಡ್ಡ ಕಳ್ಳ. ಅವರು ನಾಟಕದ ಡಯಲಾಗು ಪ್ರಾಂಪ್ಟ್ ಮಾಡುವ ಕೆಲಸವನ್ನು ನನ್ನ ತಲೆಗೆ ಹಾಕಿದರು. ಅಂದಿನಿಂದ ಪ್ರಾಂಪ್ಟ್ ಆಗಿ ಪ್ರಾಂಪ್ಟ್ ಮಾಡುವ

ಕೆಲಸವು ನನ್ನ ಹೆಗಲಿಗೆ ಬಂದಿತು. ವಾರ್ಷಿಕೋತ್ಸವದ ದಿನ ಮೇಕಪ್ಪಿಗೆ ಮುನ್ನ ಶರ್ಮಾಜಿ ನನಗೆ ಹೋಟೆಲ್ನಲ್ಲಿ ಒಂದು ಸ್ಟ್ರಾಂಗ್ ಚಹಾ ಕುಡಿಸಿ, ಕೇಚ ನೆನ್ಪುಂಡತ್ತ ಡೈಲಾಗ್ ಬರ್ಪುಜಿ, ಸರಿಟ್ಟು ಪ್ರಾಂಪ್ಟ್ ಮಲ್ಪಡು ಅಂತ ಬಿಲ್ಲಿನ ಹಣವನ್ನು ತಾವೇ ಕೊಟ್ಟು ಒಂದು ಟಾರ್ಚ್ ಲೈಟ್ ಮತ್ತು ನಾಟಕದ ಪುಸ್ತಕವನ್ನು ನೀಡುತ್ತಿದ್ದರು. ಆ ದಿನವೂ ನನ್ನ ಕೈಗೆ ಪುಸ್ತಕ ಮತ್ತು ಟಾರ್ಚ್ ನೀಡಿದರು. ನಿಮಗೆ ಇನ್ನೊಂದು ಗುಟ್ಟು ಗೊತ್ತುಂಟ? ನಮ್ಮ ನಾಟಕ ನಡೆಯುತ್ತಿದ್ದದೇ ಪ್ರಾಂಪ್ಟಿನಲ್ಲಿ. ಸಾಮಾನ್ಯವಾಗಿ ಅದು ಹೇಗಿರುತ್ತಿತ್ತು ಅಂದರೆ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ

ಸರಿ ಅರ್ಥವಾಗುತ್ತಿತ್ತು ಬಿಡಿ. ಒಂದಂತೂ ಧೈರ್ಯ ಇತ್ತು, ಯಾರೂ ನಾಟಕ ಬಿಟ್ಟು ಎದ್ದು ಹೋಗುವಂತಿರಲಿಲ್ಲ. ನಡುರಾತ್ರಿಯಲ್ಲಿ ಹಂದಿ ಇರುವ ದಾರಿಯಲ್ಲಿ ಮನೆ ಕಡೆ ಹೋಗುವ ಧೈರ್ಯ ಯಾರೂ ಮಾಡುತ್ತಿರಲಿಲ್ಲ. ನಾಟಕಕ್ಕೆ ಬಂದವರು ಬೆಳಗಿನವರೆಗೆ ಕುಳಿತುಕೊಳ್ಳಲೇಬೇಕಿತ್ತು. ಓಯ್, ಅದಿರಲಿ, ಈ ಪ್ರಾಂಪ್ಟಿನ ಕತೆ ಹೇಳುತ್ತಿದ್ನಲ್ಲ. ಕೆಲವೊಮ್ಮೆ ಪ್ರಾಂಪ್ಟ್ ಮಾಡುತ್ತಾ ಕತ್ತು ಹಿಡಿದು ನೂಕುವನು ಅಂತ ಸೂಚನೆ ಓದಿ ಹೇಳಿದರೆ ಸ್ಟೇಜಿನಲ್ಲಿದ್ದವರು ಹಾಗೆ ಮಾಡುವ ಬದಲು ಕತ್ತು ಹಿಡಿದು ನೂಕುವನು ಎಂದೇ ಹೇಳುವುದು ಇದೆ ಮಾರೇರೆ. ಕೆಲವೊಮ್ಮೆ ಬಿಡಿ, ಬರೀ ಪ್ರಾಂಪ್ಟಿನ ಮಾತಲ್ಲೇ ಕತೆ ಸಾಗುವುದು ಇದೆ. ಆ ಲೆಕ್ಕದಲ್ಲಿ ನಮ್ಮ ಶರ್ಮಾಜಿ ಹಾಗಲ್ಲ ಬಿಡಿ, ಮಾತು ಸ್ವಲ್ಪ ಎತ್ತಿಕೊಟ್ರೆ ಮುಂದುವರಿಸಿಕೊಂಡು ಹೋಗುತ್ತಿದ್ರು. ಆ ದಿನ ಏನಾಯಿತು ಅಂದರೆ ಈ ಶಾಲೆಯ ಬೆಂಚ್ ತಂದು ಸ್ಟೇಜ್ ಮಾಡಿದರು. ಸ್ಟೇಜ್ ತೀರಾ ಚಿಕ್ಕದಾಗಿತ್ತು, ಹೊರಗಡೆ ಪ್ರಾಂಪ್ಟ್ ಮಾಡಲು ಜಾಗ ತೀರಾ ಕಡಿಮೆ ಇತ್ತು. ಶರ್ಮಾಜಿಯದ್ದು ಸುಗ್ರೀವನ ಪಾತ್ರ, ಗೊತ್ತಿದ್ದ ಎರಡು ಡಯಲಾಗ್ಗಳನ್ನು ವೀರಾವೇಶದಿಂದ ಘರ್ಜಿಸಿದರು. ಕೊನೆಗೆ ಬಿಡಿ, ಹಳೆಯ ರೋಗ, ಬಾಯಿಪಾಠವಿಲ್ಲ. ನಾನು ಹಿಂದಿನಿಂದ ಮಾತು ಎತ್ತಿಕೊಡುತ್ತಲೇ ಇದ್ದೆ, ಅದನ್ನು ಕೇಳಿಸಿಕೊಂಡು ಅವರು ಅಬ್ಬರಿಸುತ್ತಿದ್ದರು. ನಾನು ಸ್ಟೇಜಿನಿಂದ ಆಯೆ ತಪ್ಪಿ ದೊಪ್ಪನೆ ಹಿಂದುಗಡೆ ಬಿದ್ದುಬಿಟ್ಟೆ. ನಾನೆಲ್ಲೋ, ನನ್ನ ಸ್ಕ್ರಿಪ್ಟ್ ಎಲ್ಲೋ, ಟಾರ್ಚ್ ಎಲ್ಲೋ, ಅಯ್ಯೋ ಪರದಾಡತೊಡಗಿದ್ದೆ. ಸ್ಟೇಜಲ್ಲಿ ಶರ್ಮಾಜಿ ಡಯಲಾಗ್ ಕೇಳದೆ ಗದೆ ಕೊಟ್ಟುತ್ತಾ ಎಲವೋ ವಾನರವೀರ ವಾಲಿ ಅಂತ ಹೇಳಿದ್ದೇ ಹೇಳುತ್ತಾ ಸ್ಕ್ರೀನ್ ಬದಿ ಬಂದು ನನ್ನನ್ನು ಉದ್ದೇಶಿಸಿ, ಓ ಸೈತಿನಾಯ, ಓಳುಲ್ಲ ಮಾರಾಯ, ಡಯಲಾಗ್ ಪನ್ ಮಾರಾಯ, ಕೇನು ಜಿಯ, ನಿನ್ನ ಕೆವಿತ್ತ ಗಂಡೆಗೆ ದೀಯರ ಉಂಡು ಎಂದು ಅವರಂದಾಗ ಆ ಮಾತು ಮೈಕಿನಲ್ಲಿ ಗಟ್ಟಿಯಾಗಿ ಕೇಳಿ, ವಪ್ಪ, ಜನ ಒಂದು ನೆಗಾಡಿದ್ದಾರೆ ಅಷ್ಟಿಷ್ಟಲ್ಲ. ಓಯ್, ನಮ್ಮ ನಾಟಕದ ಒಳಗಡೆ ಪೂರ ಇಂಥದೇ ಘಟನೆಗಳು, ಇವುಗಳು ಇಂದಿಗೂ ನೆನಪಿಗೆ ಬರುತ್ತಿವೆ. ಈ ಸಂಘ ಸಂಸ್ಥೆ ಅಂತ ಮಾಡಿಕೊಂಡು ನಡೆಸಿಕೊಂಡು ಬರುವಾಗ ಬರೀ ಮೀಟಿಂಗ್ ಅಂದ್ರೆ ಯಾರು ಬರೋಲ್ಲ. ಈಟಿಂಗ್ ಅಂತ ಕೊನೆ ಪಕ್ಷ ಗೋಳಿ ಬಜೆ ಆದರೂ ವ್ಯವಸ್ಥೆ ಮಾಡಿದರೆ ಬಜೆ ಖಾಲಿ ಆಗುವವರೆಗಾದರೂ ಎಲ್ಲರೂ ಇರ್ತಾರೆ. ಹಾಗೆಯೇ ನಮ್ಮ ಸಂಘದ ಹಣೆಬರವು, ನಾಟಕ ಆಗಬೇಕು ಅಂತಾರೆ, ಟ್ರಯಲಿಗೆ ಬರೋದಿಲ್ಲ. ಅದಕ್ಕಾಗಿ ನಮ್ಮ ಶಾನುಭೋಗರ ಮನೆಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುವುದು. ಹಾಗಿದ್ರೂ ಟ್ರಯಲಿಗೆ ಸರಿಯಾಗಿ ಬರ್ತಾರಾ? ಅದೂ ಇಲ್ಲ. ಮದುವೆ ಮನೆಯಲ್ಲಿ ಬರ್ತಾರಲ್ಲ 12 ಗಂಟೆಗೆ ಎಲೆ ಹಾಕುವಾಗ, ಹಾಗೆಯೇ ಊಟದ ಸಮಯಕ್ಕೆ ಬರುವುದು. ಈಗಳ್ಳಿ ಒಳ್ಳೆ ಅಗೋಳಿ ಮಂಜನನ ಹಾಗೆ ಇಷ್ಟಿಷ್ಟು ಹಾಕಿಕೊಂಡು ಗಡದ್ದಾಗಿ ಊಟ ಮಾಡಿ ಜಾಗ ಖಾಲಿ ಮಾಡುತ್ತಿದ್ದರು. ಇನ್ನು ಯಾರ್ಯಾರು ಪಾತ್ರಧಾರಿಗಳು ಅಂತ ಮುಖ ಪರಿಚಯ ಆಗುವುದು ಬಣ್ಣ ಹಚ್ಚಿದ ಮೇಲೆ. ಈ ಊಟ ಎಂದಾಗ ನೆನಪಾಯಿತು, ಊಟದ ಆಸೆಯಿಂದ ನಾವೊಂದು ನಾಟಕಕ್ಕೆ ಒಪ್ಪಿಕೊಂಡು ಪೇಚಾಟಕ್ಕೊಳಗಾದ ಕತೆ. ಹೇಳದಿದ್ರೆ ಹೇಗೆ, ನಮ್ಮ ಪಕ್ಕದೂರಿನಲ್ಲಿ ಜಾತ್ರೆ, ನಮಗೊಂದು ನಾಟಕ ಮಾಡಿ ಅಂದರು. ಸಿಕ್ಕಿದ್ದೇ ಚಾನ್ಸ್ ಅಂತ ಒಪ್ಪಿಕೊಂಡೆವು. ಯಾಕೇಳಿ, ಜಾತ್ರೆ, ಊಟ, ಸಾರಿನ ಘಮಘಮ, ಪಾಯಸ, ಲಾಡು, ಹಾಗೆಲ್ಲ ಈಗಿನ ಹಾಗೆ ವಿಶೇಷದ ಊಟ ಎಲ್ಲಿ ಸಿಗುತ್ತಿತ್ತು? ಅಪರೂಪಕ್ಕೊಂದು ಮದುವೆ ಮುಂಜಿ ಅಂತೇನಾದರೂ ಆದರೆ ಅದಕ್ಕೆ ನಮ್ಮ ಹಿರಿಯರೇ ಹೋಗುತ್ತಿದ್ದರು. ನಮ್ಮನೆಯ ಉದಾಹರಣೆಯನ್ನೇ ತೆಗೆದುಕೊಂಡ್ರೆ, ನಮ್ಮ ಅಪ್ಪಯ್ಯ ಬಿಳಿ ಧೋತಿ, ಬಿಳಿ ಶಾಲು ಹಾಕಿಕೊಂಡು ಹೊರಟು ಬಿಡ್ತಿದ್ರು. ಇಲ್ಲವೇ ನಮ್ಮ ಅಮ್ಮ ರೇಷ್ಮೆ ಸೀರೆಯನ್ನು ಒಂದು ವಾರ ಮುಂಚೆಯೇ ತೆಗೆದಿಡೋರು. ಆದ್ರಿಂದ ಊಟ ಅಂದರೆ ಹುಡುಗರು ಮಕ್ಕಳು ತುದಿಗಾಲಲ್ಲಿ ನಿಂತಿದ್ರು. ಪಾಯಸದ ಊಟ ಸಿಗುತ್ತಲ್ಲ ಅಂತ ಸ್ವಲ್ಪ ಹೆಚ್ಚೇ ಪಾತ್ರಧಾರಿಗಳು ಒಟ್ಟಾಗಿದ್ರು. ಹಾರ್ಮೋನಿಯಂಗೆ ಮಾಸ್ತರ್ರು, ತಬ್ಲಕ್ಕೆ ಮೋನ, ರಾಮಣ್ಣನ ಹಾಡು ರಚನೆ, ಸತ್ಯಾಮನ ಹಾಡು, ಹೀಗೆ ಈಗೆಲ್ಲ ಹೊಸ ಸಿನಿಮಾ ಸೆಟ್ಟೇರುವುದಿಲ್ವೇ? ಹಾಂ, ಹಾಗೆಯೇ ನಮ್ಮ ನಾಟಕದ್ದು ಸೆಟ್ಟೇರಿತು. ಇನ್ನು ರಿಹರ್ಸಲ್ನ ಕತೆ ಗೊತ್ತೇ ಇದೆಯಲ್ಲ. ಇನ್ನೇನು, ನಾಳೆ ನಾಟಕ ಅಂದಾಗ ಹಿಂದಿನ ದಿನ ಒಂದು ಕತೆಯೇ ಆಯಿತು. ದುರ್ಯೋಧನ ಪಾತ್ರಧಾರಿ ಕೆಂಚ ಮತ್ತು ಭೀಮ ಪಾತ್ರಧಾರಿ ರಾಜು ಅಕ್ಕಪಕ್ಕದ ಮನೆಯವರು. ರಾಜಮನೆಯ ಕೋಳಿಯನ್ನು ಕೆಂಚನ ಮನೆ ನಾಯಿ ಹಿಡಿದು ಕೊಂದಿತ್ತಂತೆ. ಅದಕ್ಕೆ ಅವರಿಬ್ಬರಿಗೂ ಮರಾಮರಿ ಜಗಳ. ಎಲ್ಲಾದರೂ ಅವರಿಬ್ಬರಲ್ಲಿ ಒಬ್ರು ಕೈ ಕೊಟ್ಟರು ನಮ್ಮ ಉರುಭಂಗ ಅಲ್ಲ, ಸೊಂಟಭಂಗವಾಗುತ್ತಿತ್ತು. ಸತ್ಯ ಹೇಳಬೇಕೆಂದ್ರೆ ಅವರಿಬ್ಬರಿಗೂ ದೇವಸ್ಥಾನದ ಊಟ ಅಂದ್ರೆ ಮಿಸ್ ಮಾಡ್ಕೊಳ್ತಲೇ ಇರಲಿಲ್ಲ. ಪುಣ್ಯಕ್ಕೆ ಆ ದಿನ ಬಂದ್ರು ಅಂತ ಆಯ್ತು. ಅಲ್ಲ, ಒಂದೊಂದು ಆಗುವುದು ನೋಡಿ. ನಾವೆಲ್ಲರೂ ನಾಟಕಕ್ಕೆ ಬಂದ ಉದ್ದೇಶ ಗೊತ್ತಲ್ಲ, ಸಾರು, ಪಾಯಸ, ಲಾಡು. ಆ ದಿನ ಏಕೋ ನಾವು ಬರುವ ಹೊತ್ತಿಗೆ ಊಟದ ವ್ಯವಸ್ಥೆಯೇ ನಿಂತಿತ್ತು. ಒಬ್ಬೊಬ್ಬರ ಮುಖ ನೋಡಬೇಕಿತ್ತು. ಆ ನಿರಾಸೆಯಲ್ಲಿ ನಾಟಕ ಆರಂಭವಾಯಿತು. ಭೀಮನ ರೋಷದ ಮಾತುಗಳ ಹೊಡೆತ ಜೋರೇ ಇದ್ದವು. ಎಲವೋ ದುರ್ಯೋಧನ, ಎಲ್ಲಿ ಎಲ್ಲಿ ಅಡಗಿ ಕುಳಿತಿರುವೆ? ಈ ಸರೋವರದಲ್ಲಿ ಅವಿತಿರುವೆಯೋ? ಹೇಳಿ ಬಾ. ಅದಕ್ಕೆ ತಕ್ಕ ನಮ್ಮ ಮಾಸ್ತರ್ ಪಯಂ ಪಯಂ ಅಂತ ಹಾರ್ಮೋನಿಯಂ. ಈ ಮಧ್ಯೆ ಭೀಮ ಪಾತ್ರಧಾರಿ ರಾಜುವಿಗೆ
ಕೋಳಿ ನೆನಪಾಯಿತು, ಏನು ಖರ್ಚು.

0: ಆತ ಗದೆ ಎತ್ತಿ ದುರ್ಯೋಧನ ಪಾತ್ರಧಾರಿ ಕಿಂಚನ ತೊಡೆಗೆ ಹೊಡೆದೇ ಬಿಡೋದೆ. ಜನರ ವಿಜಿಲ್ ನಾಟಕ ಮುಗಿಸಿ ಕೆಲವು ದಿನ ಕಿಂಚ ಆಸ್ಪತ್ರೆಯಲ್ಲಿ. ಎಲ್ಲಾದರೂ ಆತನ ತೊಡೆ ಮುರಿಯಬೇಕಿತ್ತು. ಉರುಭಂಗ ಅಲ್ಲ, ನಮಗೆ ಪರ್ಮನೆಂಟ್ ಆಗಿ ಉರುಭಂಗವೇ ಆಗುತ್ತಿತ್ತು. ಇನ್ನೊಮ್ಮೆ ನಮ್ಮ ನಾಟಕದಲ್ಲಿ ಗಂಗುವಿಗೆ ಒಂದು ಪಾತ್ರ ಕೊಡಬೇಕಾಗಿ ಬಂತು. ದೇವಿ ಪ್ರತ್ಯಕ್ಷವಾಗಿ, ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಬೇಕಾದ ವರವನ್ನು ಕೇಳು, ಇಷ್ಟೇ ಮಾತು. ನಾಟಕದಲ್ಲೇನೂ ಗಂಗುವಿಗೆ ತುಂಬ ಆಸಕ್ತಿ, ಆದರೆ ಏನು ಮಾಡಿದರೂ ಡಯಲಾಗ್ ಹೇಳಿಸುವುದೇ ಕಷ್ಟವಾಯಿತು. ಏನು ಮಾಡಿದರೂ ಅವನ ಮಾತು, ಭತ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಬೇಕಾದವರನ್ನು ಕೇಳು. ಅಂತೂ ಇಂತೂ ಏನೋ ಸ್ವಲ್ಪ ಮಾತು ಕಲಿತರೂ ಸರಿಯಾಗಿ ಹೇಳದಿದ್ರೆ ನೋಡು ಅಂತ ಶರ್ಮಾಜಿ ಸ್ವಲ್ಪ ಗದರಿಸಿದರು. ಈ ಗಂಗುವಿಗೆ ಮೇಕಪ್ಪಿನ ಹುಚ್ಚು. ಆ ದಿನ ಅವನ ಮೇಕಪ್ ಅನ್ನು ಅವನೇ ಮಾಡಿಕೊಳ್ಳುತ್ತೇನೆ ಅಂತ ಶುರು ಮಾಡಿದ. ಮುಖಕ್ಕೆ ಬಣ್ಣ, ತುಟಿಗೆ ಕೆಂಪು, ಕಿರೀಟ, ಬಳೆ, ಸರ, ಸೀರೆ, ಸಾಕ್ಷಾತ್ ದೇವಿಯೇ ಪ್ರತ್ಯಕ್ಷ ಆದಂತಿತ್ತು. ಸರಿ, ನಾಟಕ ಆರಂಭವಾಗಿತ್ತು. ಎದುರಿಗೆ ವರವನ್ನು ಕೇಳುವ ಪಾತ್ರವನ್ನು ಶರ್ಮಾಜಿಯೇ ಮಾಡಿದರು. ದೇವಿ, ನನಗೆ ವರವನ್ನು ಪಾಲಿಸು ಅಂತ ಅವರ ಮಾತು ಮುಗಿದರೂ ದೇವಿ ತಲೆ ಅಲುಗಾಡಿಸುವುದು ಮಾತ್ರ. ಈ ಶರ್ಮಾಜಿಗೆ ಹೇಳಿಕೊಡಬೇಕಾ? ಯಕ್ಷಗಾನದವರ ಹಾಗೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ಹಾಗೆ ದೇವಿ ಮೌನವಾಗಿ ನನ್ನ ವರವನ್ನು ಪಾಲಿಸಿದಾಳೆ ಅಂತ ಅವರು ಹಾರಿಸಿಬಿಟ್ಟರು. ಆದರೆ ಗ್ರೀನ್ ರೂಮಿಗೆ ಬಂದವರೇ ಗಂಗುವನ್ನು ತರಾಟೆಗೆ ತೆಗೆದುಕೊಂಡ್ರು. ನಿನಗೆ ಒಂದು ಮಾತಿರುವುದು, ಅದನ್ನು ಹೇಳೋಕ್ಕಾಗಲ್ವಾ? ಆಗ್ಲೂ ತುಟಿಪಿಟಿಕ್ ಅನ್ನಲಿಲ್ಲ ಭೂಪ. ಓಯ್, ವಿಷಯ ಎಂತಾಗಿದ್ದು ಗೊತ್ತಾ? ಮೇಕಪ್ಪಿನವರು ಕೆಂಪು ಬಣ್ಣಕ್ಕೆ ಎಣ್ಣೆ ಹಾಕಿ ಲಿಪ್ಸ್ಟಿಕ್ನಂತೆ ಹಚ್ಚುವುದನ್ನು ನೋಡಿದ ಗಂಗು ತಾನೂ ಹಾಗೆ ಮಾಡಿದ್ದ. ಆದರೆ ಎಣ್ಣೆ ಅಂತ ಹಾಕಿದ್ದು ಸ್ಪಿರಿಟ್ ಗಮ್, ಅದಕ್ಕೆ ಅವ ಮೂಕಾಂಬಿಕೆ ಆಗಿದ್ದು. ಈ ನಾಟಕವನ್ನೆಲ್ಲ ವೃತ್ತಿಪರರು ಮಾಡುವುದಕ್ಕೂ ನಮ್ಮಂತಹ ಹವ್ಯಾಸಿಗಳು ಮಾಡುವುದಕ್ಕೂ ಸರಿ ಬರುತ್ತ ಮಾರಾಯರೆ. ಅವರು ಜೇಬಿನಿಂದ ಎರಡು ಡಯಲಾಗ್ ಹೊಡೆದಾದರೂ ನಾಟಕ ಎಳೆದು ಬಿಡುತ್ತಾರೆ. ನಾವು ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂತೇಳಿದರೆ, ಡಯಲಾಗ್ ಮರೆತು ಒಂದು ಗಂಟೆ ನಾಟಕ ಅರ್ಧ ಗಂಟೆಗೆ ಮುಗಿಯುವುದು ಉಂಟು. ಆದರೆ ಇಲ್ಲಿನ ಅನುಭವಗಳು ಅಪಾರ. ಓಯ್, ಕತೆ ಹೇಳುತ್ತಾ ಹೋದರೆ ಸಮಯ ಹೋದ್ದೇ ತಿಳಿಯೋಲ್ಲ. ಒಂದು ನಾಟಕ ಆಡೋಕ್ಕೆ ಹೊರಟಿದ್ದೇನೆ, ಬರ್ತೇನೆ. ಏನಾದರೂ ಇಂಥ ಘಟನೆ ನಡೆದರೆ ಖಂಡಿತ ತಿಳಿಸ್ತೇನೆ, ಬರಲಾ?
1: ಇದುವರೆಗೆ ಕೇಶ್ ಎಲ್ಲಂಗಳ ಅವರಿಂದ ನಾಟಕದೊಳಗೆ ನಾಟಕ ಲಘುದಾಟಿಯ ಭಾಷಣ ಕೇಳಿದಿರಿ.
2: ಪ್ರಿಯ ಕೇಳುಗರೆ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.

ಕೇಳುಗರೆ, ನಾಳೆ ಸಾಯಂಕಾಲ 5 ಗಂಟೆಗೆ ಕಾನೂನು ಸಲಹೆ 33ನೆಯ ಸಂಚಿಕೆ. ವಿಷಯ ಸೈಬರ್ ಅಪರಾಧ ತಡೆ ಕಾಯ್ದೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುತ್ತಾರೆ ಸೌಜನ್ಯ ಜೈನ್, ವಕೀಲರು ಮೂಡಬಿದರೆ, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8:45 ಆಗಲಿದೆ. ಮೊದಲಿಗೆ ಸಮಾಚಾರ ಸಂಧ್ಯಾ, ನಂತರ 9:00 ನ್ಯೂಸ್ ಎಟ್ 9, ಅದಾದ ಬಳಿಕ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಪ್ರಿಯಾಂಕಾ ಅರೋಡಾ. ಮುಖ್ಯ

0: ಪ್ರಿಯ ಕೇಳುಗರೆ, ಆಕಾಶವಾಣಿ ಮಂಗಳೂರು ಪ್ರಾರಂಭಿಸಿರುವ ಹೊಸ ಫೋನ್ ಇನ್ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗ ನೀವು ಕಳೆದ ಮಂಗಳವಾರ ಧ್ವನಿಮುದ್ರಣ ಮಾಡಿದ ಕ್ವಿಜ್ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇಂದು ಬೆಳಗ್ಗೆ 11:30 ದಾಖಲಾಗಿರುವ ಕ್ವಿಜ್ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಕೇಳಬಹುದು.
1: 100.3 ಟೆಲಿಕ್ವಿಜ್ನ ನಿಯಮಗಳನ್ನು ದಯವಿಟ್ಟು ಗಮನಿಸಿ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಅದರಲ್ಲಿ ಮೊದಲನೆಯದು ಪ್ರವೇಶ ಪ್ರಶ್ನೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರನ್ನಾಗಿ ಘೋಷಿಸಲಾಗುತ್ತದೆ. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ.
2: ಆಕಾಶವಾಣಿ ಟೆಲಿಕ್ವಿಸ್
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಪಿವಿ ಪ್ರಶಾಂತ್ ಕುಮಾರ್.
0: ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ, ನಿರೂಪಕರು ಸ್ನೇಹ ಭಟ್.
1: ಹಲೋ, 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮದ ಎರಡನೆಯ ಸಂಚಿಕೆಯ ಮೊದಲ ಲಕ್ಕಿ ಕಾಲರ್ ನೀವು. ಕಂಗ್ರಾಚುಲೇಷನ್ಸ್. ನಿಮ್ಮ ಹೆಸರೇನು? ಸುನಿಲ್ ಅತ್ತಾವರ ಅವರು. ನೀವು ಮುಂಚೆ ಕರೆ ಮಾಡಿದ್ರ?
3: ಕಳೆದ ಬಾರಿ ಮಾಡಿದ್ದೆ, ತೇರ್ಗಡೆ ಒಂದ್ಲಿ.
1: ಹಾಗಿದ್ರೆ ಪುನಃ ನಿಮಗೆ ಸಿಕ್ಕಿದಲ್ಲ ಕಾಲ್.
3: ಹೌದೌದು,
1: ಖುಷಿ ಆಯ್ತಾ? ಸರಿ, ಹಾಗಿದ್ರೆ ಕ್ವಿಜ್ ಸ್ಟಾರ್ಟ್ ಮಾಡುವ ಅಲ್ಲ. ಇವತ್ತಿನ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಮೋಹನ ದಾಸ್ ಮರಕಡ ಅವರು. ಅವರೀಗ ನಿಮಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ.
4: ಸುನಿಲ್ ಅಣ್ಣ ನಮಸ್ತೆ.
3: ನಮಸ್ತೆ.
4: ಈಗ ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಈಗಿನ ಉಪರಾಷ್ಟ್ರಪತಿ ಯಾರು? ಪೂರ್ತಿ ಹೆಸರು, ಅವರು ಪೂರ್ತಿ ಹೆಸರು ಹೇಳಬೇಕು. ರಾಧಾಕೃಷ್ಣ ಅಂತ ತುಂಬಾ ಜನ ಇದ್ದಾರೆ,
1: ಗೊತ್ತಾಗ್ತಾ ಇಲ್ವಾ? ಇನಿಷಿಯಲ್ ಸೆನಾರ್ ಇರ್ಬೋದಾ, ಸರ್ ನೇಮ್ ಇರ್ಬೋದಾ, ನೆನಪಾಗ್ತಾ ಇದೆಯಾ? ಹಾಗಿದ್ರೆ ಉತ್ತರ ತಪ್ಪಾಗಿರುತ್ತೆ ಅಲ್ವಾ? ಸರಿಯಾದ ಉತ್ತರ ಪೂರ್ತಿ ಆಗ್ಬೇಕಾಗಿದೆ, ಪೂರ್ತಿ ಹೆಸರು ಹೇಳ್ಬೇಕು ಅವರು. ಹಾಗಿರೋದ್ರಿಂದ ನೀವು ಮುಂದಿನ ಬಾರಿ ಕರೆ ಮಾಡಿ ಭಾಗವಹಿಸಬಹುದು ಅನ್ಸತ್ತೆ ಸುನಿಲ್ ಸರ್, ಯಾಕಂದ್ರೆ ಹೆಸರು ಹೇಳುವಾಗ ಪೂರ್ತಿ ಇನಿಷಿಯಲ್ ಹೇಳಿದ್ರೆ ಒಳ್ಳೇದು. ಆ ಹೆಸರಿನ ವ್ಯಕ್ತಿಗಳು ತುಂಬಾ ಜನ ಇರ್ತಾರಲ್ಲ, ಹಾಗಿರೋದ್ರಿಂದ. ಸರಿಯಾ, ಮುಂದಿನ ಬಾರಿ ನೀವು ಟ್ರೈ ಮಾಡಿ. ಹಲೋ,
5: ನಮಸ್ತೆ.
1: ನಮಸ್ತೆ, ಏನ್ ಹೆಸರು ನಿಮ್ದು?
5: ಸತೀಶ್
1: ಅಂತ, ಕಾಸರಗೋಡು. ಸತೀಶ್, ಕಾಸರಗೋಡಿಂದ. ನೀವು ಮೊದಲು ಇದಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಕಳೆದ ಬಾರಿ? ಮಾಡ್ಲಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು ಕಾಲು. ಸರಿ, ಹಾಗಿದ್ರೆ ನೀವು ರೇಡಿಯೋ ಕೇಳ್ತೀರಾ ಕಾಸರಗೋಡಿಂದ? ನಮ್ಮ ಮಂಗಳೂರು ಆಕಾಶವಾಣಿಯನ್ನ ಕೇಳ್ತಾ ಇರ್ತೀರಿ? ಹೌದಾ, ಖುಷಿ ಆಯ್ತು. ಹಾಗಿದ್ರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ ಅವರು, ಅವರೀಗ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ನೀವು ಕೆಲಸ ಮಾಡ್ತಾ ಇರೋದ, ಸ್ಟೂಡೆಂಟ? ಈಗ ಹಾಗಿದ್ರೆ ಪ್ರಶ್ನೆ ಶುರು ಮಾಡುವ ಅಲ್ವಾ? ಮೊದಲ ಪ್ರಶ್ನೆ ಕ್ವಿಜ್ ಮಾಸ್ಟರ್ ಅವರಿಂದ.
4: ಮೊದಲನೇ ಪ್ರಶ್ನೆ ನಿಮಗೆ, ಭಾರತದ ಈಗಿನ ಉಪರಾಷ್ಟ್ರಪತಿ ಯಾರು? ಸಿ ಪಿ ರಾಧಾಕೃಷ್ಣನ್. ಸರಿಯಾದ ಉತ್ತರ. ಅವರ ಅವರು ಯಾವ ರಾಜ್ಯದವರು ಅಂತ?
5: ಅವರು ಮಹಾರಾಷ್ಟ್ರ,
4: ತಮಿಳುನಾಡು ರಾಜ್ಯದವರು. ಚಂದ್ರಾಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್, ಭಾರತದ 15ನೇ ಉಪರಾಷ್ಟ್ರಪತಿಯವರು. ಕಳೆದ ವರ್ಷದ ಸೆಪ್ಟೆಂಬರ್ 12 ಅವರು ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅದಕ್ಕಿಂತ ಮೊದಲು ಅವರು ಜಾರ್ಖಂಡ್, ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದರು ಮತ್ತು ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕೂಡ ಸೇವೆ ಸಲ್ಲಿಸಿದರು.
1: ಸತೀಶ್ ಸರ್, ನೀವು ಮೊದಲ ಎಂಟ್ರಿ ಕ್ವೆಶನ್ ಅಲ್ಲಿ ಕರೆಕ್ಟ್ ಆದ ಉತ್ತರವನ್ನ ಕೊಟ್ಟಿದ್ದೀರಿ ಮೊದಲ ಪ್ರಶ್ನೆಗೆ. ಈಗ ಹಾಗಾದ್ರೆ ಎರಡನೇ ಪ್ರಶ್ನೆ ಕೇಳೋದಾ? ರೆಡಿ ಆಗಿದ್ದೀರಿ ಅಲ್ಲ? ಹೆದರಿಕೆ ಆಗ್ತಾ ಇದೆಯಾ? ಇಲ್ಲ ಅಲ್ಲ. ಸರಿ, ಹಾಗಿದ್ರೆ ಎರಡನೇ ಪ್ರಶ್ನೆ,
4: ಒಂದು ವರ್ಷದ ರಕ್ಷಣೆ ಮತ್ತು ವರ್ಷದಿಂದ ವರ್ಷಕ್ಕೆ ನವೀಕರಿಸಬಹುದಾದ ಅಥವಾ ಯಾವುದೇ ಕಾರಣದಿಂದಾಗಿ ನಿಧನ ಹೊಂದಿದರೂ ಜೀವ ವಿಮಾ ರಕ್ಷಣೆಯನ್ನು ನೀಡುವ ಕೇಂದ್ರ ಸರ್ಕಾರದ ವಿಮಾ ಯೋಜನೆ ಯಾವುದು?
5: ಜೀವ ವಿಮಾ ಯೋಜನೆ.
4: ಅದರ ಹೆಸರೇನು? ಕೇಂದ್ರ ಸರ್ಕಾರ ಒಂದು ಜೀವ ವಿಮಾ ಯೋಜನೆ, ಎಲ್ ಐ ಸಿ ಕೇಳಿದ್ರಲ್ಲ, ಅದೇ ಟೈಪ್ ಅಲ್ಲಿ ಕೇಂದ್ರ ಸರ್ಕಾರ ಒಂದು ವಿಮಾ ಯೋಜನೆಯನ್ನು ಜಾರಿಗೊಳಿಸಿದೆ. ಆ ವಿಮಾ ಯೋಜನೆ ಹೆಸರೇನು?
1: ಆಕಾಶವಾಣಿಯಲ್ಲಿ

0: ಬರ್ತಿರುತ್ತೆ ಅದರ ಬಗ್ಗೆ ಮಾಹಿತಿ.
1: ವರ್ಷದಿಂದ ವರ್ಷಕ್ಕೆ ನಾವು ಅದನ್ನು ಪ್ರತಿ ವರ್ಷ ನವೀಕರಿಸಬೇಕು.
2: ಜೀವನ್ ಜ್ಯೋತಿ.
1: ಜೀವನ್ ಜ್ಯೋತಿ ಸರಿಯಾದ ಉತ್ತರ.
0: ಕಂಗ್ರಾಚುಲೇಷನ್ಸ್.
1: ಅದಕ್ಕಿಂತ ಮೊದಲು ಒಂದು ಶಬ್ದ ಬಿಟ್ಟಿದ್ರಿ. ಜೀವನ್ ಜ್ಯೋತಿ ವಿಮಾ ಯೋಜನೆ.

0: ಪ್ರೀಮಿಯಂ ಕಟ್ಟಲಿಕ್ಕೆ ಇರೋದು,
1: ಅದನ್ನೊಂದು
0: ಮಾಡಿಸಿಕೊಳ್ಳಿ. ಜೂನ್ 1ರಿಂದ ಮೇ 31ರ ತನಕ ಅದರದ್ದು ಜೂನಲ್ಲಿ ಸ್ವಯಂ ನಿಮ್ಮ ಅಕೌಂಟಿಂದ ಅದು ಕಟ್ಟಾಗ್ತದೆ 436 ರೂಪಾಯಿ. 18 ವರ್ಷದಿಂದ 50 ವರ್ಷದ ಭಾರತೀಯ ಪ್ರಜೆಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಬಹುದು.
2: ಸತೀಶ್ ಸರ್, ಈಗ ಎರಡನೇ ಪ್ರಶ್ನೆ ಕೂಡ ಸರಿಯಾಗಿದೆ. ಲಾಸ್ಟ್ ಕ್ವೆಶನ್ ನಿಮಗೆ, ರೆಡಿಯಾ? ನೀವು ಮತ್ತೆ ವಿನ್ನರ್ ಆಗ್ತೀರಿ, ಫಸ್ಟ್ ವಿನ್ನರ್ ಆಗ್ತೀರಿ. ಓಕೆ, ಆಲ್ ದ ಬೆಸ್ಟ್.
0: ಸರಿ, ನಿಮಗೆ ಮೂರನೇ ಪ್ರಶ್ನೆ. ಭಾರತದ ಹೊಸ ಸಂಸತ್ ಕಟ್ಟಡದಲ್ಲಿ ಸ್ಥಾಪಿಸಲಾಗಿರುವ ಸೆಂಗೋಲ್ ಅನ್ನು ಇತಿಹಾಸದ ಯಾವ ಸಾಮ್ರಾಜ್ಯದಲ್ಲಿ ಸೇವಾ ಕರ್ತವ್ಯ ಮತ್ತು ರಾಷ್ಟ್ರದ ಪ್ರತ್ಯೇಕವಾಗಿ ಪ್ರತಿನಿಧಿಯಾಗಿ ಮಾಡಲಾಗಿತ್ತು? ಸೆಂಗೋಲ್ ನೀವು ಕೇಳಿರ್ಬೋದು, ಭಾರತದ ಹೊಸ ಸಂಸತ್ ಕಟ್ಟಡ ಕಳೆದ ವರ್ಷ ಉದ್ಘಾಟನೆ ಆಗಿತ್ತು. ಅದರಲ್ಲಿ ಒಂದು ಸೆಂಗೋಲ್ ಅಂತ ಒಂದು ಸ್ಥಾಪಿಸಿದ್ದಾರೆ, ಅದು ಭಾರತದ ಇತಿಹಾಸದ ಯಾವ ಸಾಮ್ರಾಜ್ಯದ ಸಂಕೇತ ಆಗಿತ್ತು? ಸೆಂಗೋಲ್ ಶಬ್ದ ಕೇಳಿದಿರ?
2: ಟೈಮ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆಯಾ ಉತ್ತರ? ಇಲ್ಲ ಅಲ್ಲ. ಸರಿ, ನೀವೀಗ ಮೂರನೇ ಪ್ರಶ್ನೆಗೆ ಕಡೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ, ಅವ್ರಿಗೆ ಉತ್ತರ ಏನು ಅಂತ ಹೇಳ್ತಾರೆ.
0: ಸರಿಯಾದ ಉತ್ತರ ಚೋಳ ಸಾಮ್ರಾಜ್ಯ. ಚೋಳರ ಸಾಮ್ರಾಜ್ಯ ಕೇಳಿದ್ರ? ಇದು ಚೋಳರ ಸಾಮ್ರಾಜ್ಯದ ಒಂದು ರಾಜದಂಡ ಆಗಿತ್ತು. ಅದನ್ನ 1947 ಆಗಸ್ಟ್ 14ರಂದು ಬ್ರಿಟಿಷರು ನಮಗೆ ಅಧಿಕಾರ ಹಸ್ತಾಂತರ ಮಾಡುತ್ತಿರುವ ಸಂದರ್ಭದಲ್ಲಿ ತಮಿಳುನಾಡಿನ ಮಠ ಆ ಸೆಂಗೋಲನ್ನು ಭಾರತದ ಆಗಿನ ಮೊದಲನೇ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರು ಅವರಿಗೆ ವಿಸ್ತರಿಸಿತ್ತು. ಅದನ್ನು ಹೊಸ ಸಂಸತ್ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಲೋಕಸಭೆಯ ಅಲ್ಲಿ ಸ್ಪೀಕರ್ ಕುಳಿತುಕೊಳ್ತಿರ್ತಾರಲ್ಲ, ಅದರ ಆಸನದ ಹಿಂಭಾಗದಲ್ಲಿ ಅದನ್ನು ಪ್ರತಿಷ್ಠಾಪಿಸಿದ್ದಾರೆ.
2: ಕಡೆಯ ಪ್ರಶ್ನೆಗೆ ನೀವು ಉತ್ತರ ಹೇಳಲಿಕ್ಕಾಗಲಿಲ್ಲ, ಹಾಗಿರೋದ್ರಿಂದ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನೀವು ಕರೆ ಮಾಡಿ ಪ್ರಯತ್ನ ಮಾಡಬಹುದು ಅಂತ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು, ನಮಸ್ತೆ. ನೀವು ಕೇಳ್ತಾ ಇದ್ದೀರಿ
3: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ನಮಸ್ತೆ. 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಹೆಸರು?
1: ನೀರಜ.
0: ಹಾ, ಕಿನ್ನಿಗೋಳೆಯಿಂದ. ನಮ್ಮ ರೆಗ್ಯುಲರ್ ಕಾಲರ್ ಅಲ್ವಾ? ಕಳೆದ ಬಾರಿ ನೀವು ಕರೆ ಮಾಡಿದಾಗ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಯ್ತಾ?
1: ಅಲ್ವಾ,
0: ಹೌದು. ಹಾಗಿದ್ರೆ ಈ ಸಲ ಪ್ರಯತ್ನ ಮಾಡುವ ಅಲ್ಲ. ನೀವು ಗೃಹಿಣಿಯ?
1: ಹೌದು,
0: ಮನೆಯಲ್ಲಿ ಇರ್ತೀರಿ. ಸರಿ ಸರಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಮೋಹನ ದಾಸ್ ಮರಕಡ ಅವ್ರ ಜೊತೆ ಮಾತಾಡಿ.
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ನಿಮಗೆ ಮೊದಲನೇ ಪ್ರಶ್ನೆ, ಕಂಬಳ ನೀವು ನೋಡಿರಬಹುದು, ಕೇಳಿರಬಹುದು. ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಪ್ರಸಿದ್ಧವಾದ ಕ್ರೀಡೆ ಕಂಬಳಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಕೇಳ್ತೀನಿ. ಕರಿಯ ದೇಸಿಂಗರಾಯ ಮತ್ತು ಬಿಳಿಯ ದೇಸಿಂಗರಾಯ ಎಂಬ ಕರೆಗಳುಳ್ಳ ಹೆಸರಿನ ಕಂಬಳ ಎಲ್ಲಿ ನಡೆಯುತ್ತದೆ?
0: ತಪ್ಪಾದ ಉತ್ತರ. ಮೇಡಮ್, ನೀವು ಮೊದಲ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗ್ಲಿಲ್ಲ, ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಕರೆ ಮಾಡಬಹುದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹಾ, ಹಲೋ, ನಮಸ್ತೆ.
3: ನಮಸ್ತೆ.
0: ನಿಮ್ಮ ಹೆಸರು ಸರ್? ರಾಜೇಶ್. ಯಾವ ಊರಿಂದ? ಮಂಗಳೂರಿಂದ ಕರೆ ಮಾಡ್ತಾ ಇದ್ದೀರಿ. ತಾವು ಯಾವ್ದಾದ್ರು ಜಾಬ್ ಅಲ್ಲಿ ಇದ್ದೀರಾ? ಓ, ಸರಿ ಸರಿ. ನೀವು ಈ ಮೊದಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ?
3: ಇಲ್ಲ, ಅಂದ್ರೆ ಆಕಾಶವಾಣಿ
0: ಮೊದಲ ಬಾರಿ ಆಕಾಶವಾಣಿ ಕೇಳ್ತಾ ಇರ್ತೀರಾ? ಕೇಳ್ತೀರಿ, ಹೌದಾ ಸರ್. ಯಾವ ನಿಮ್ಮದು ಫೇವರೇಟ್ ಪ್ರೋಗ್ರಾಮ್ ಯಾವುದು ಆಕಾಶವಾಣಿಯಲ್ಲಿ ಪ್ರಸಾರವಾಗೋದು? ಇಷ್ಟ ಆಗತ್ತಲ್ಲ. ಸರಿ ಸರ್, ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ ಅವರು ನಿಮಗೆ ಮೂರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಿದ್ರೆ ನಿಮ್ಮ ಮೊದಲ ಪ್ರಶ್ನೆ ರೆಡಿ ಇದ್ದೀರಾ?
2: ರಾಜೇಶ್ ಅವರೇ ನಮಸ್ಕಾರ. ನಿಮ್ಮ ಮೊದಲನೇ ಪ್ರಶ್ನೆ, ಮಂಗಳೂರಿನ ಈಗಿನ ಪೊಲೀಸ್ ಕಮಿಷನರ್ ಯಾರು? ಡೈರೆಕ್ಟ್ ಕ್ವಶನ್, ಚಾಯ್ಸ್ ಇಲ್ಲ. ಮಂಗಳೂರಿನ ಈಗಿನ ಪೊಲೀಸ್ ಕಮಿಷನರ್ ಯಾರು? ಸುಧೀರ್ ಕುಮಾರ್ ರೆಡ್ಡಿ.
0: ಕಂಗ್ರಾಚುಲೇಷನ್.
2: ಉತ್ತರ, ಸುಧೀರ್ ಕುಮಾರ್ ರೆಡ್ಡಿ. ಕಳೆದ ವರ್ಷದ May 30 ಮಂಗಳೂರಿಗೆ ಬಂದಿದ್ರು. ಬಹುತೇಕ ಮಂಗಳೂರಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಅವರದು ಬಹಳ ಪ್ರಮುಖ ಕೊಡುಗೆ ಇದೆ. ಸುಧೀರ್ ಕುಮಾರ್ ರೆಡ್ಡಿ ಅವರು 2010 ಬ್ಯಾಚಿನ IPS ಅಧಿಕಾರಿ.
0: ನೀವು ಮೊದಲ ಎಂಟ್ರಿ ಕ್ವೆಶನ್ಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಅಭಿನಂದನೆಗಳು. ಈಗ ಹಾಗಾದ್ರೆ ಎರಡನೇ

0: ಪ್ರಶ್ನೆ ಕೇಳುವ ಅಲ್ಲ, ಫುಲ್ ರೆಡಿ ಇದ್ದೀರಿ, ಜೋಶ್ ಅಲ್ಲಿ ಇದ್ದೀರಿ ಈಗ ಅಲ್ಲ. ಸರಿ,
1: ನಿಮ್ಮ ಎರಡನೇ ಪ್ರಶ್ನೆ, ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಅದಕ್ಕೆ ಗೌರವ ಸಲ್ಲಿಸುವ ಸೂಚಕವಾಗಿ ಭಾರತ ಸರ್ಕಾರ ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯನ್ನ ಹಾಡಲಿಕ್ಕೆ ಕಡ್ಡಾಯ ಮಾಡಿದೆ. ಆ ವಂದೇ ಮಾತರಂನ ಎಷ್ಟು ಚರಣಗಳನ್ನು ಹಾಡುವುದನ್ನು ಕಡ್ಡಾಯಗೊಳಿಸಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ?
2: ಸೆಂಟ್ರಲ್ ಗವರ್ಮೆಂಟ್?
1: ಹೌದೌದು, ಸೆಂಟ್ರಲ್ ಗವರ್ಮೆಂಟ್.
0: ಸಮಯ ಆಗ್ತಾ ಇದೆ ಸರ್, ಬೇಗ ಉತ್ತರ ಕೊಡಿ. ಹೌದಾ, ಸರಿ.
1: ವಂದೇ ಮಾತರಂ ಗೀತೆ ಬರೆದವರು ಯಾರು ಅಂತ ಹೇಳ್ಬೋದಾ? ಅದು ನಮ್ಮ ರಾಷ್ಟ್ರಗೀತೆ ಬರೆದವರು, ವಂದೇ ಮಾತರಂ ಗೀತೆಯನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿಯವರು. ಹೌದೌದು.
0: ಸರಿ ರಾಜೇಶ್ ಸರ್, ಹಾಗಿದ್ರೆ ಮುಂದಿನ ಬಾರಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಮೇಡಮ್.
0: ಯಾರಿದು?
3: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದೀನಿ ಮೇಡಮ್.
0: ಹೇಗಿದ್ದೀರಿ?
3: ಹೇಗಿದ್ದೀರಿ?
0: ಚೆನ್ನಾಗಿದ್ದೇವೆ. ಕಳೆದ ಬಾರಿ ಕೂಡ ನೀವು ಪ್ರಯತ್ನ ಮಾಡಿದ್ರಿ ಅಲ್ಲ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಮೊದಲ ಪ್ರಶ್ನೆ ಕ್ವಿಜ್ ಮಾಸ್ಟರ್ ಇಂದ ನಿಮಗಾಗಿ, ಆಯ್ತಾ? ಅವರು ಕೇಳುವ ಮೊದಲ ಪ್ರಶ್ನೆ ಅದು ಎಂಟ್ರಿ ಕ್ವಶನ್ ಆಗಿರುತ್ತೆ, ಅದಕ್ಕೆ ನೀವು ಸರಿ ಉತ್ತರ ಕೊಟ್ರೆ ಎರಡನೇ ಪ್ರಶ್ನೆ, ಮತ್ತೆ ಅದಕ್ಕೆ ಸರಿ ಉತ್ತರ ಕೊಟ್ರೆ ಮೂರನೇ ಪ್ರಶ್ನೆಗೆ ಹೋಗಬಹುದು. ಮೂರನೇ ಪ್ರಶ್ನೆಗೂ ನೀವು ಸರಿಯಾದ ಉತ್ತರ ಕೊಟ್ರೆ ನೀವು ವಿನ್ನರ್ ಆಗ್ತೀರಿ. ಸರಿಯಾ? ನಿಮ್ಮ ಮೊದಲ ಪ್ರಶ್ನೆ ಈ ರೀತಿ ಇದೆ ಕ್ವಿಜ್ ಮಾಸ್ಟರ್ ಇಂದ.
1: ನಮಸ್ತೆ.
3: ನಮಸ್ತೆ.
1: ನೀವು ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳಿರ್ತೀರಾ?
0: ಅವರು ನಮ್ಮ ರೆಗ್ಯುಲರ್ ಕಾಲರ್.
1: ಹಾಗಾದ್ರೆ ನಿಮಗೆ ಆಕಾಶವಾಣಿಗೆ ಸಂಬಂಧಪಟ್ಟ ಒಂದು ಸುಲಭದ ಪ್ರಶ್ನೆಯನ್ನು ಕೇಳ್ತೀನಿ. ಮಂಗಳೂರು ಆಕಾಶವಾಣಿಯಲ್ಲಿ ಬಹಳ ಹಿಂದೆ ಕೆಂಚನ ಕುರ್ಲರಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ಅದನ್ನ ನಡೆಸಿಕೊಡುತ್ತಿದ್ದಂತವ್ರು ಯಾರು?
0: ಪೂರ್ತಿ ಹೆಸರು ಸರಿಯಾಗಿ ಹೇಳ್ಬೋದಾ?
3: ಹೌದು, ಈಗ ಜಾವಡಿಕಟ್ಟೆ ಉಂಟು ಸರ್, ಕೇಳಿಕೊಂಡಿದ್ದೇನೆ ನಾನು, ಅದನ್ನೆಲ್ಲ ಕೇಳ್ತೇನೆ ಸರ್.
1: ನಿಮ್ಮ ಉತ್ತರ ಸರಿ ಇದೆ, ನೀವು ಅದು ಕೇಳುವಾಗ ಸ್ವಲ್ಪ
0: ಉತ್ತರ ಸಮೀಪ ಇದೆ. ಹೌದು, ಸರಿಯಾದ ಉತ್ತರ.
1: ಕೆ ಆರ್ ಐ ಅದು ಹೇಳುವಾಗ ಕೆ ಆರ್ ಐ ಅಂತ ಆಗಿದೆ ಸರಿಯಾದ ಉತ್ತರ. ಕೆ ಆರ್ ಐ ಅವರ ಪೂರ್ತಿ ಹೆಸರು ಕಲ್ಕಾಡಿ ರಮಾನಂದ ರೈಗಳು. ಸರಿಯಾದ ಉತ್ತರ.
0: ಸರಿಯಾದ ಉತ್ತರ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಅಭಿನಂದನೆಗಳು ನಿಮಗೆ. ಎರಡನೇ ಪ್ರಶ್ನೆ ಕೇಳೋದಾ?
3: ಕೇಳಿ, ಗೊತ್ತಿದ್ರೆ ಹೇಳ್ತೇನೆ.
1: ಇನ್ನೊಂದು ನಿಮಗೆ ಎರಡನೇ ಪ್ರಶ್ನೆ, ಸುಲಭದ ಪ್ರಶ್ನೆಯನ್ನ ಕೇಳ್ತೇನೆ. ನಮ್ಮ ರಾಷ್ಟ್ರಗೀತೆಯನ್ನ ಬರೆದವರು ಯಾರು?
3: ಅದು ಬಂಕಿಚಂದ್ರ ಚಟರ್ಜಿ ಸರ್.
1: ನಮ್ಮ ರಾಷ್ಟ್ರಗೀತೆಯನ್ನ ಬರೆದವರು ಯಾರು?
3: ಬಂಕಿಚಂದ್ರ ಚಟರ್ಜಿ ಅಲ್ಲ ಸರ್,
1: ಬಂಕಿಮಚಂದ್ರ ಚಟರ್ಜಿ. ತಪ್ಪಾದ ಉತ್ತರ. ನಮ್ಮ ರಾಷ್ಟ್ರಗೀತೆ ಜನಗಣಮಣ.
3: ಹೌದು, ಜನಗಣಮಣ. ಅದು ರವೀಂದ್ರನಾಥ.
1: ರವೀಂದ್ರನಾಥ್. ನೀವು ಹೇಳಿದ್ ಬಂಕಿಮಚಂದ್ರ ಚಟರ್ಜಿ ವಂದೇ ಮಾತರಂ ಗೀತೆಯನ್ನು ಬರೆದದು. ಅದು ನಮ್ಮ ರಾಷ್ಟ್ರಗೀತೆ, ಅದನ್ನು ಬರೆದವರು ರವೀಂದ್ರನಾಥ ಟಾಗೋರ್ ಅವರು.
0: ಸರಿ, ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತಲ್ಲ ರಾಷ್ಟ್ರಗೀತೆ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಹಾಗಿದ್ರೆ ನಿಮ್ಮ ಮೂರನೇ ಕಡೆಯ ಪ್ರಶ್ನೆ ರೆಡಿಯಾಗಿದ್ದೀರಾ? ಸರಿ,
1: ನಿಮ್ಮ ಮೂರನೇ ಪ್ರಶ್ನೆ, ಸ್ವಚ್ಛ ಭಾರತ ಅಭಿಯಾನದ ಟ್ಯಾಗ್ ಲೈನ್ ಏನು? ಅದಕ್ಕೊಂದು ಟ್ಯಾಗ್ ಲೈನ್ ಇದೆ, ಅಂದ್ರೆ ಸ್ವಚ್ಛ ಭಾರತ ಮಾಡ್ಬೇಕು ಅಂತೇಳಿ ಒಂದು ಸಣ್ಣ ಪ್ರಧಾನ ಮಂತ್ರಿಯವರು ಅದರ ಕೆಳಗೆ ಒಂದು ಒಂದು ಲೈನ್ ಕೊಟ್ಟಿದ್ದಾರೆ, ಯಾಕೆ ಮಾಡಬೇಕು ಅಂತೇಳಿ?
3: ಇದು ರೋಗ ರುಜಿನ ಬರುವುದಕ್ಕೆಲ್ಲ, ಅದು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ.
1: ಹೌದೌದು, ಸರಿ, ಎಲ್ಲ ನೀವು ಹೇಳುದು ಸರಿ, ಆದ್ರೆ ಅದು ಟ್ಯಾಗ್ ಲೈನ್ ಅದಲ್ಲ.
0: ಅದಕ್ಕೆ ಅದರದ್ದೇ ಆದಂತಹ ಒಂದು ಟ್ಯಾಗ್ ಲೈನ್ ಅಂತ ಇರುತ್ತೆ ಮೇಡಮ್. ಅದರ ಬಗ್ಗೆ ಈಗ ಕ್ವಿಜ್ ಮಾಸ್ಟರ್ ಅವರು ಕೇಳ್ತಾ ಇದಾರೆ ನಿಮಗೆ, ಅದರ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲ ನಿಮಗೀಗ, ಹೇಳ್ಬೋದಾ? ಹೌದು, ಸರಿ,
1: ಸರಿಯಾದ ಉತ್ತರವನ್ನ ನಾನೇ ಹೇಳ್ತೇನೆ. ಏಕ್ ಕದಂ ಸ್ವಚ್ಛತಾ ಕಿ ಓರ್, ಅಂದ್ರೆ ಸ್ವಚ್ಛತೆಯತ್ತ ಒಂದು ಹೆಜ್ಜೆ. 2014 ದೆಹಲಿಯಲ್ಲಿ ಪ್ರಧಾನಮಂತ್ರಿಯವರು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ರು. 2 ಅಕ್ಟೋಬರ್ 2014
0: ನಾವು ಕೇಳಿರ್ತೇವೆ, ಆದ್ರೆ ಸಡನ್ ಆಗಿ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಅದು ನೆನಪಿಗೆ ಬರೋದಿಲ್ಲ. ಬರೋದಿಲ್ಲ, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನೀವು ಪ್ರಯತ್ನ ಮಾಡಿ.

0: ಈಗ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗಿಲ್ದೇ ಇರೋದ್ರಿಂದ ನಿಮಗೆ ಮುಂದೆ ಹೋಗ್ಲಿಕ್ಕೆ ಅಥವಾ ವಿಜೇತರನ್ನಾಗಿ ಘೋಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಪ್ರಯತ್ನ ಮಾಡಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮಸ್ತೆ. ನಮಸ್ತೆ. 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು ಸರ್?
1: ಚೇತನ್ ಕೊಟ್ಟಾರಿ.
0: ಚೇತನ್ ಕೊಟ್ಟಾರಿ ಅವರು ಯಾವ ಊರಿಂದ?
1: ಕೊಟ್ಟಾರ.
0: ಕೊಟ್ಟಾರ. ಏನ್ ಮಾಡ್ತಾ ಇದ್ದೀರಿ ನೀವು? ಸ್ಟೂಡೆಂಟ್ ವರ್ಕಿಂಗ್?
1: ಸೌಹಾರ್ದದಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ.
0: ಸೌಹಾರ್ದ ಕೋಆಪರೇಟಿವ್. ಸರ್, ಹಾಗಿದ್ರೆ ಇದು ಮೊದಲ ಬಾರಿ ಕರೆ ಮಾಡ್ತಾ ಇರೋದ ನಮ್ಮ ಆಕಾಶವಾಣಿಗೆ?
1: ಹೌದು ಮೇಡಮ್.
0: ಬೇರೆ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ?
1: ಇಲ್ಲ, ಅಂದ್ರೆ ಕೆಲವು ಕ್ವಿಜ್ಗಳಿಗೆ ಅಂದ್ರೆ ಹೋಗ್ತಾ ಇರ್ತಾನೆ
0: ಬೇರೆ ಕಡೆ. ಆಕಾಶವಾಣಿ ಕೇಳೋ ಅಭ್ಯಾಸ ಇದೆಯಾ ಸರ್? ಇದೆ. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ಯುವ ವಾಣಿಯಲ್ಲಿ ಕೆಲವು ಎಜುಕೇಶನ್ ಟಾಪಿಕ್ಸ್ ಎಲ್ಲ ಮಾಡ್ತಾರೆ, ಮತ್ತೆ ಸ್ಟೂಡೆಂಟ್ಸ್ ಗಳನ್ನ ಕೇಳುದು ಕೆಲವು ಅವರ.
0: ಅದೆಲ್ಲ ಇಷ್ಟ ಆಗುತ್ತೆ ನಿಮಗೆ ಹಾಗಿದ್ರೆ. ಸರಿ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಮೋಹನ ದಾಸ್ ಮರಕಡ ಅವರು ನಮ್ ಜೊತೆ ಒಂದಿಷ್ಟು ಪ್ರಶ್ನೆಗಳನ್ನ ತಗೊಂಡ್ ಬಂದಿದ್ದಾರೆ. ನಿಮ್ಮ ಮೊದಲನೇ ಪ್ರಶ್ನೆ, ನಿಮಗೆ ರೂಲ್ಸ್ ಗೊತ್ತಿದೆ ಅಲ್ಲ ಸರ್?
1: ಗೊತ್ತು ಮೇಡಮ್.
0: ಹಾಗಿದ್ರೆ ನಿಮ್ಮ ಮೊದಲ ಎಂಟ್ರಿ ಪ್ರಶ್ನೆ, ಪ್ರವೇಶ ಪ್ರಶ್ನೆ ಈ ರೀತಿಯಲ್ಲಿರುತ್ತೆ.
2: ನಮಸ್ತೆ.
1: ನಮಸ್ತೆ.
2: ನಿಮ್ಮ ಎಂಟ್ರೆನ್ಸ್, ನಿಮಗೆ ಮೊದಲನೇ ಪ್ರಶ್ನೆ, ಕೊನಾರ್ಕ್ ಸೂರ್ಯ ದೇವಸ್ಥಾನದ ಸ್ಮಾರಕ ಮುದ್ರಿತವಾಗಿರುವ ಭಾರತೀಯ ಕರೆನ್ಸಿ ನೋಟು ಯಾವುದು? ಕೊನಾರ್ಕ್ ಸೂರ್ಯ ದೇವಾಲಯದ ಸ್ಮಾರಕ ಮುದ್ರಿತವಾಗಿರುವ ಭಾರತೀಯ ಕರೆನ್ಸಿ ನೋಟು ಯಾವುದು?
1: 10 ರೂಪಾಯಿ.
2: 10 ರೂಪಾಯಿ ಸರಿಯಾದ ಉತ್ತರ. ನಿಮ್ಮ ಹತ್ರ ನೋಟ್ ಇದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ.
0: ಅಭಿನಂದನೆಗಳು. ಅಬ್ಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ನಮಗೆ? ನಮ್ಮ ಹತ್ರ ನೋಟು ಅದು ಇದೆಲ್ಲ ಇರುತ್ತೆ, ಆದ್ರೆ ಅಬ್ಸರ್ವೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ. ನಿಮ್ಮ ಮುಂದಿನ ಪ್ರಶ್ನೆ,
2: ನಿಮ್ಮ ಎರಡನೇ ಪ್ರಶ್ನೆ, ಸಿಬಿಐನ ಪ್ರಧಾನ ನಿರ್ದೇಶಕರನ್ನಾಗಿ ಯಾರನ್ನು 1 ವರ್ಷದ ಅವಧಿಗೆ ಮುಂದುವರಿಸಲಾಗಿದೆ? ಸಿಬಿಐನ ಪ್ರಧಾನ ನಿರ್ದೇಶಕರನ್ನಾಗಿ ಯಾರನ್ನು 1 ವರ್ಷದ ಅವಧಿಗೆ ಮುಂದುವರಿಸಲಾಗಿದೆ? ಪ್ರವೀಣ್ ಸೂದ್ ಸರಿಯಾದ ಉತ್ತರ. ಪ್ರವೀಣ್ ಸೂದ್ ಅವರು ಕಳೆದ 1 ವಾರದ ಹಿಂದೆ ಪ್ರಧಾನಿಯವರು, ವಿರೋಧ ಪಕ್ಷದ ನಾಯಕರು ಮತ್ತು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸೇರಿಕೊಂಡು ಈ ಆಯ್ಕೆಯನ್ನ ಮಾಡಿದ್ದಾರೆ. ಪ್ರವೀಣ್ ಸೂದ್ ಅವರು ಎಲ್ಲಿಯವರು ಅಂತ ಗೊತ್ತಾ?
1: ಪ್ರವೀಣ್ ಸೂದ್ ಮಧ್ಯಪ್ರದೇಶ ಅಲ್ಲ, ಐ ಥಿಂಕ್.
2: ಪ್ರವೀಣ್ ಸೂದ್ ಅವರು ಕರ್ನಾಟಕದ ಡಿಜಿ ಆಗಿದ್ರು, ಐಜಿಪಿ ಆಗಿದ್ರು, ಕರ್ನಾಟಕದಲ್ಲಿದ್ರು ಅವರು. ಸರಿ, 4 ವರ್ಷಗಳಿಂದ ಸಿಬಿಐ ನಿರ್ದೇಶಕರಾಗಿ ಅವರು ಅಧಿಕಾರದಲ್ಲಿದ್ದಾರೆ.
0: ಚೇತನ್ ಸರ್, 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಿದ್ದೀರಿ. ನಿಮ್ಮ ಕಡೆ ಪ್ರಶ್ನೆ ಹೇಗಿದೆ? ಎಕ್ಸೈಟ್ಮೆಂಟ್ ಇದೆಯಾ? ಖುಷಿ
1: ಸ್ವಲ್ಪ ಅಂದ್ರೆ, ಹೀಗೆ ನಾವು ಎದುರೆದ್ರು ಕೂತಲ್ಲ, ಅಟೆಂಡ್ ಮಾಡಿದ್ದೇನೆ ಮೊಬೈಲ್ ಅಲ್ಲಿ ಫಸ್ಟ್ ಟೈಮ್.
0: ಅದು ರೇಡಿಯೋಗೆ ಫಸ್ಟ್ ಟೈಮ್ ಅಲ್ಲ. ಸರಿ, ಒಂದು ವಿಭಿನ್ನವಾದಂತಹ ಅನುಭವ. ನಿಮ್ಮ ಕಡೆಯ ಪ್ರಶ್ನೆ, ಫೈನಲ್ ಪ್ರಶ್ನೆ, ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ರೆ ನೀವು ಇವತ್ತಿನ ಕಾರ್ಯಕ್ರಮದ ವಿನ್ನರ್ ಆಗ್ತೀರಿ. ಓಕೆ ಓಕೆ, ಆಲ್ ದ ಬೆಸ್ಟ್. ಕಡೆಯ ಪ್ರಶ್ನೆ,
2: ನಿಮ್ಮ ಕಡೆಯ ಪ್ರಶ್ನೆ, ಮಂಗಳೂರು ಆಕಾಶವಾಣಿ ರಾಜ್ಯದ 6ನೇ ಬಾನುಲಿ ಕೇಂದ್ರವಾಗಿ ಯಾವ ವರ್ಷ ಅಸ್ತಿತ್ವಕ್ಕೆ ಬಂತು? ಆಕಾಶವಾಣಿ ಅದು ಯಾವ ವರ್ಷ ಅಸ್ತಿತ್ವಕ್ಕೆ ಬಂತು? ನೀವು ಆಕಾಶವಾಣಿ ಕೇಳ್ತಾ ಇರ್ತೀರಿ.
1: ವೆರಿ ಗುಡ್,
0: ವೆರಿ ಗುಡ್, ಕಂಗ್ರಾಚುಲೇಷನ್.

0: ಗೆಸ್ವರ್ಕ್ ಕೂಡ ಕರೆಕ್ಟ್ ಆಯ್ತಲ್ಲ.
1: ನೀವು ಸರಿಯಾಗಿ ಗೆಸ್ ಮಾಡಿದಿರಿ, 1976 ಡಿಸೆಂಬರ್ 11ಕ್ಕೆ ದೇಶದ 78ನೇ ಕರ್ನಾಟಕದ 6ನೇ ಸ್ವತಂತ್ರ ಬಾನುಲಿ ಕೇಂದ್ರವಾಗಿ ಮಂಗಳೂರು ಆಕಾಶವಾಣಿ ಅಸ್ತಿತ್ವಕ್ಕೆ ಬಂತು. ಸರಿಯಾದ ಉತ್ತರ.
0: ಸರ್, ನೀವು ನಮ್ಮ ಈ ಕಾರ್ಯಕ್ರಮದ ಮೊದಲ ವಿಜೇತರು, ಅಭಿನಂದನೆಗಳು ನಿಮಗೆ. ಸೊ ನೀವು ಬೇರೆ ಕಡೆ ಭಾಗವಹಿಸ್ತಾ ಇದ್ರಿ ಬೇರೆ ಕ್ವಿಜ್ ಕಾಂಪಿಟೇಷನ್ಗಳಲ್ಲಿ, ಇಲ್ಲಿ ಕೂಡ ಭಾಗವಹಿಸಿ ಈಗ ನೀವು ಕಾರ್ಯಕ್ರಮದ ವಿಜೇತರು.

0: ಕೂಡ ಆಗಿದ್ದೀರಿ. ಈಗ ಇನ್ನು ನಮ್ಮ ಸ್ಟುಡಿಯೋದಲ್ಲಿ ಮುಂದೆ ಬರುವಂತಹ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಆಕರ್ಷಕ ಬಹುಮಾನಗಳನ್ನ ಕೂಡ ನೀವು ಪಡ್ಕೊಳ್ಬಹುದು. ಸರಿ, ಹಾಗಿದ್ರೆ ನೀವು ಇವತ್ತಿನ ವಿನ್ನರ್ ಸರ್, ಕಂಗ್ರಾಚುಲೇಷನ್ಸ್. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ನೀವು ಕೇಳ್ತಾ ಇದ್ದೀರಿ
1: 100.3 ಆಕಾಶವಾಣಿ ಟೆಲಿಕ್ವಿಸ್.

0: ನಮಸ್ತೆ, ಯಾರಿದು?
1: ಕೌಸ್ತುಭ.
0: ಕೌಸ್ತುಭ, ಏನ್ ಮಾಡ್ತಾ ಇರೋದು?
1: ನಾನು NLB ಮಾಡ್ತಾ ಇದ್ದೇನೆ, ಮಂಗಳೂರು.
0: ಹೌದಾ, ರೇಡಿಯೋ ಕೇಳೋ ಅಭ್ಯಾಸ ಇದೆಯಾ?
1: ಕೆಲವೊಮ್ಮೆ ಹೀಗೆ ಮನೆಯಲ್ಲಿ.
0: ಅದರಲ್ಲೂ ಮಂಗಳೂರು ಆಕಾಶವಾಣಿಯ ಬೇರೆ FM?
1: ಎಲ್ಲ ಕೇಳ್ತಾ ಇರ್ತಾರೆ.
0: ಕೇಳ್ತಿರ್ತೀರಿ? ಹೌದು. ಕಾರ್ಯಕ್ರಮದ ರೂಲ್ಸ್ ಗೊತ್ತಿದೆ ನಿಮಗೆ, ನಿಯಮಗಳು?
1: ಗೊತ್ತಾಯ್ತು.
0: ಹಾಗಿದ್ರೆ ನಿಮ್ಮ ಮೊದಲ ಎಂಟ್ರಿ ಪ್ರಶ್ನೆ ಈ ರೀತಿಯಲ್ಲಿದೆ.
2: ಕೌಸ್ತುಭರೇ ನಮಸ್ತೆ.
1: ನಮಸ್ತೆ.
2: ನಿಮ್ಮ ಮೊದಲನೇ ಪ್ರಶ್ನೆ, ಕರ್ನಾಟಕದ ಈಗಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು? ಈಗಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯಾರು?
1: ಅಂದ್ರೆ ಆರೋಗ್ಯ ಮತ್ತು
2: ಕುಟುಂಬ ಕಲ್ಯಾಣ.
1: ದಿನೇಶ್ ಗುಂಡೂರಾವ್.
2: ದಿನೇಶ್ ಗುಂಡೂರಾವ್, ಸರಿಯಾದ ಉತ್ತರ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ದಿನೇಶ್ ಗುಂಡೂರಾವ್. ಸರಿಯಾದ ಉತ್ತರ.
0: ನೀವು ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ, ಕಂಗ್ರಾಚುಲೇಷನ್ಸ್. ಖುಷಿ ಆಗ್ತಿದೆಯಾ? ಸರಿ, ಹಾಗಿದ್ರೆ ನಿಮ್ಮ ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆ.
2: ನಿಮ್ಮ ಎರಡನೇ ಪ್ರಶ್ನೆ, ಸೌತ್ ಬ್ಲಾಕ್ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದ್ದ ಭಾರತದ ಪ್ರಧಾನಮಂತ್ರಿಯವರ ಕಾರ್ಯಾಲಯವನ್ನು ಸೆಂಟ್ರಲ್ ವಿಸ್ಟಾ ಪ್ರಾಜೆಕ್ಟ್ನ ಭಾಗವಾಗಿ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದೆ, ಆ ಹೊಸ ಕಾರ್ಯಾಲಯದ ಹೆಸರೇನು? ಈ ಭಾರತದ ಪ್ರಧಾನಮಂತ್ರಿಯವರ ಕಾರ್ಯಾಲಯವನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ದಾರೆ, ಆ ಹೊಸ ಕಾರ್ಯಾಲಯ ಹೆಸರಿಟ್ಟಿದ್ದಾರೆ, ಆ ಹೆಸರು ಏನು?
1: ಸೇವಾ ತೀರ್ಥ.
2: ಸರಿಯಾದ ಉತ್ತರ, ಸೇವಾ ತೀರ್ಥ. ಇದು ಪ್ರಧಾನಮಂತ್ರಿಯವರ ಕಚೇರಿ, ರಾಷ್ಟ್ರೀಯ ಸುರಕ್ಷಾ ಕೌನ್ಸಿಲ್ ಸೆಕ್ರೆಟೇರಿಯೇಟ್ ಮತ್ತು ಕ್ಯಾಬಿನೆಟ್ ಸೆಕ್ರೆಟೇರಿಯೇಟ್, ಈ ಮೂರನ್ನ ಒಳಗೊಂಡಿದೆ. ಈ ಮೂಲಕ ಸ್ವಾತಂತ್ರ್ಯ ನಂತರ ಮೊದಲನೇ ಬಾರಿ ಪ್ರಧಾನಮಂತ್ರಿಯವರ ಕಚೇರಿಯನ್ನು ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿದೆ. ನಿಮ್ಮ ಎರಡು ಉತ್ತರಗಳು ಸರಿಯಾಗಿದೆ.
0: ನೀವೀಗ ಫೈನಲ್ ರೌಂಡ್ ರೀಚ್ ಆಗ್ತಾ ಇದ್ದೀರಿ ಕೌಸ್ತುಭ ಅವರೇ, ಹೇಗನ್ಸ್ತಿದೆ ನಿಮಗೆ? ಖುಷಿ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ನಿಮ್ಮ ಕಡೆಯ ಪ್ರಶ್ನೆ,
2: ನಿಮ್ಮ ಕೊನೆಯ ಪ್ರಶ್ನೆ. ಭಾರತದ ಕರೆನ್ಸಿ ನೋಟುಗಳಲ್ಲಿರುವ ರೂಪಾಯಿ ರೂಪಿ ಲಾಂಛನವನ್ನ ವಿನ್ಯಾಸ ಮಾಡಿದವರು ಯಾರು? ಭಾರತದ ಕರೆನ್ಸಿ ನೋಟಲ್ಲಿ ಒಂದು ಚಿಹ್ನೆ ಇದೆ, ಲಾಂಛನ ರೂಪಿಸಿದ, ಅದನ್ನ ವಿನ್ಯಾಸ ಮಾಡಿದವರು ಯಾರು? ಡಿಸೈನ್ ಮಾಡಿದವರು ಯಾರು? ಸ್ವಲ್ಪ
0: ಇನ್ನು ಪ್ರಯತ್ನ ಮಾಡ್ತೀರಾ ಸರಿಯಾದ ಉತ್ತರ? ನೀವು ಆಲ್ಮೋಸ್ಟ್ ಹತ್ರದಲ್ಲೇ ಇದ್ದೀರಿ ಸರಿಯಾದ ಉತ್ತರಕ್ಕೆ.
1: ಉದಯ್ ಕುಮಾರ್. ಉದಯ್ ಧರ್ಮಲಿಂಗಂ. ಉದಯ್.
2: ಎಸ್, ಸರಿಯಾದ ಉತ್ತರ.

0: ಉದಯಕುಮಾರ್ ಧರ್ಮಲಿಂಗಂ, ಧರ್ಮಲಿಂಗಂ ಅವರ ತಂದೆ ಹೆಸರು ಉದಯಕುಮಾರ್ ಧರ್ಮಲಿಂಗಂ. ಅವರು ಭಾರತದ ಈಗಿನ ಕರೆನ್ಸಿಗೆ ಹೊಸ ಚಿಹ್ನೆಯನ್ನು ಅವರು ಬಳಸಿದ್ದಾರೆ. ಅದು ದೇವನಾಗರಿ ಅಕ್ಷರ ರಾ ಮತ್ತು ರೋಮನ್ನ ದೊಡ್ಡ ಅಕ್ಷರ ಆರ್ ಇದನ್ನು ಬಳಸಿ ಮಾಡಿರುವಂಥದ್ದು. ಉದಯಕುಮಾರ್ ಅವರು ತಮಿಳುನಾಡು ರಾಜ್ಯ ವಿಧಾನಸಭೆಯ ಮಾಜಿ DMK ಶಾಸಕರಾಗಿದ್ದಂತಹ ಧರ್ಮಲಿಂಗಂ ಅವರ ಪುತ್ರರು. ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ನಿಮಗೆ ಮುಂದೆ ಸೂಚನೆಗಳನ್ನು ಇವರು ಕೊಡ್ತಾರೆ. ಮೇಡಮ್ ಅವರು
1: ಕಸ್ತೂಬ ಸರ್, ಅಭಿನಂದನೆಗಳು. ಯೋಧವೇನ ಎಕ್ಸ್ಪೆಕ್ಟ್ ಮಾಡಿದ್ರ ವಿನ್ ಆಗ್ತೀನಿ ಅಂತ? ಸರಿ, ವಿನ್ ಆಗ್ಬೇಕು ಅಂತ ಆಸೆ ಇತ್ತು. ಆ ಆಸೆಯಿಂದ ನಿಮ್ಮ ಆ ಒಂದು ಛಲ ಇರ್ಲೇಬೇಕಲ್ಲ ನಮ್ಮ ಜೀವನದಲ್ಲಿ, ಹಾಗಿದ್ರೆ ಮಾತ್ರ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಕಂಗ್ರ್ಯಾಚುಲೇಷನ್ಸ್ ಅಗೇನ್, ಯು ಆರ್ ದ ಸೆಕೆಂಡ್ ವಿನ್ನರ್ ಆಫ್ ದಿಸ್ ಕ್ವಿಸ್ ಪ್ರೋಗ್ರಾಮ್ ಟುಡೇ. ಓಕೆ, ಸೊ ನಿಮಗೆ ಮುಂದಿನ ಕಾರ್ಯಕ್ರಮದಲ್ಲಿ ಅಂದ್ರೆ ನಮ್ಮ ಸ್ಟುಡಿಯೋದಲ್ಲಿ ಆಗುವಂತಹ ಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಇರುತ್ತೆ.

0: ಸಿಗುತ್ತೆ, ಮತ್ತೆ ಆಕರ್ಷಕ ಬಹುಮಾನ ಕೂಡ ನಿಮಗೆ ಸಿಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
1: ಥ್ಯಾಂಕ್ ಯು.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: 100.3 ಆಕಾಶವಾಣಿ ಟೆಲಿಕ್ವೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು?
1: ಹರ್ಷರಾಜ್.
0: ಹರ್ಷರಾಜ್, ನೀವು ಯಾವ ಊರಿಂದ ಕರೆ ಮಾಡ್ತಾ ಇದ್ದೀರಿ?
1: ಪಡುಬಿದ್ರೆ.
0: ಪಡುಬಿದ್ರೆಯಿಂದ. ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳುವ ಅಭ್ಯಾಸ ಇದೆಯಾ?
1: ಹೌದು, ಕೇಳ್ತಾ ಇರ್ತೇವೆ.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ನಿಮಗೆ?
1: ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೇವೆ. ಮತ್ತೆ ಒಟ್ಟಿಗೆ ಒಳ್ಳೊಳ್ಳೆ ಹಾಡುಗಳು ಹಾಕ್ತೀರಿ, ಮತ್ತೆ ಕ್ವಿಜ್ ಕ್ವೆಶ್ಚನ್ ಎಲ್ಲ ಕೇಳ್ತಾ ಇರ್ತೇವೆ.
0: ಹೌದಾ, ಏನ್ ಮಾಡ್ತಾ ಇರೋದು ನೀವು? ಸರಿ ಸರಿ ಸರಿ. ಹಾಗಿದ್ರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ ಅವರು ನಿಮಗೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲನೇದು ಪ್ರವೇಶ ಪ್ರಶ್ನೆ. ರೆಡಿ ಆಗಿದ್ದೀರಾ? ಸರಿ, ಆಲ್ ದ ಬೆಸ್ಟ್ ಸರ್. ಎಸ್.
2: ಹರ್ಷ ಅವರೇ ನಮಸ್ತೆ.
1: ನಮಸ್ತೆ.
2: ಕೋಪರೇಟಿವ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮಗೆ ಕೋಪರೇಟಿವ್ ಸೆಕ್ಟರ್ ನನ್ನ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಆರಂಭದ ಪ್ರಶ್ನೆ, ಕೇಂದ್ರ ಸರ್ಕಾರದಲ್ಲಿ ಈಗ ಸಹಕಾರ ಸಚಿವರಾಗಿರುವವರು ಯಾರು?
1: ಅಮಿತ್ ಶಾ.
2: ಅಮಿತ್ ಶಾ, ಸರಿಯಾದ ಉತ್ತರ. ಅಮಿತ್ ಶಾ. ನಿಮ್ಮ ಮೊದಲನೇ ಪ್ರಶ್ನೆಯಲ್ಲಿ ತೇರ್ಗಡೆ ಆಗಿದ್ದೀರಿ. ನಿಮಗೆ ಎರಡನೇ ಪ್ರಶ್ನೆ, ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ವರ್ಷ ಆರಂಭವಾಯಿತು? ಸುಕನ್ಯಾ ಸಮೃದ್ಧಿ ಯೋಜನೆ ಕೇಳಿದಿರ? ಸುಕನ್ಯಾ ಸಮೃದ್ಧಿ ಅದು ಯಾವ ವರ್ಷ ಆರಂಭ ಆಯಿತು?
1: 2015.
2: ಸರಿಯಾದ ಉತ್ತರ 2015. ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅಂದ್ರೆ ಯಾರಿಗೆ ಮಾಡ್ತಾರೆ ಅದನ್ನ?
1: ಹುಡುಗಿಯರಿಗೆ ಭೇಟಿ ಬಚಾವೋ ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿ ಸ್ವಲ್ಪ ಕೇಳಿದ್ದೇನೆ.
2: ಓಕೆ, 10 ವರ್ಷದ ಒಳಗಿನ ಮಕ್ಕಳಿಗೆ, 1 ವರ್ಷದಿಂದ 10 ವರ್ಷದ ಒಳಗಿನ ಮಕ್ಕಳಿಗೆ ಅದನ್ನ ಮಾಡುವಂತದ್ದು. 15 ವರ್ಷಗಳ ತನಕ ಅದರಲ್ಲಿ ನಾವು ಸುಕನ್ಯಾ ಸಮೃದ್ಧಿಯಲ್ಲಿ ಹಣವನ್ನ ಠೇವಣಿ ಮಾಡಬಹುದು. 21 ವರ್ಷ ಪೂರ್ಣಗೊಂಡ ನಂತರ ಅದನ್ನ ಮಕ್ಕಳಿಗೆ ಅದನ್ನ ನೀಡ್ತಾರೆ. 14 ವರ್ಷದ ನಂತರ ಎಜುಕೇಶನ್ ಅಂದ್ರೆ ಶಿಕ್ಷಣದ ಉದ್ದೇಶದಿಂದ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಿಂದೆ ಪಡೆದುಕೊಳ್ಳುವಂತಹ ಅವಕಾಶವೂ ಕೂಡ ಇದೆ. ಇದರಲ್ಲಿ ಕನಿಷ್ಠ ಮಿತಿ ವರ್ಷಕ್ಕೆ 250 ರೂಪಾಯಿ, ಗರಿಷ್ಠ 1.5 ಲಕ್ಷದ ತನಕ ಹೂಡಿಕೆ ಮಾಡಬಹುದು. ಹೆಣ್ಮಕ್ಕಳಿಗೆ ಬಹಳ ಒಂದು ಉತ್ತಮವಾದ ಯೋಜನೆ.
0: ಹರ್ಷ ಸರ್, ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹೇಗೆ, ಖುಷಿ ಆಗ್ತಾ ಇದೆಯಾ, ಹೆದರಿಕೆ ಆಗ್ತಾ ಇದೆಯಾ? ಹಾಗಿದ್ರೆ ಈಗ ಥರ್ಡ್ ಕ್ವಶನ್, ಟಫ್ ಕ್ವಶನ್ ಕೊಡ್ಲಿಕ್ಕೆ ಹೇಳೋಣವಾ? ಕಷ್ಟದ ಕ್ವಶನ್ ಕೊಡ್ಲಿ ಅಲ್ವಾ? ಸರಿ, ಹಾಗಿದ್ರೆ ಈಗ ನಿಮ್ಮ ಕಟ್ಟಕಡೆಯ ಪ್ರಶ್ನೆ. ಆಲ್ ದ ಬೆಸ್ಟ್.
2: ನಿಮ್ಮ 3ನೇ ಪ್ರಶ್ನೆ, ನೀವು ತುಂಬಾ ರೇಡಿಯೋ ಕೇಳ್ತಾ ಇರ್ತೀರಿ, ಅದಕ್ಕಾಗಿ ನಿಮಗೆ ರೇಡಿಯೋಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ. ಆಲ್ ಇಂಡಿಯಾ ರೇಡಿಯೋ ಇದರ ಧ್ಯೇಯ ವಾಕ್ಯ ಯಾವುದು? ಆಲ್ ಇಂಡಿಯಾ ರೇಡಿಯೋ ಇದರ ಧ್ಯೇಯ ವಾಕ್ಯ ಯಾವುದು?
0: ಮೊಬೈಲ್ ಎಲ್ಲ ನೋಡ್ಲಿಕ್ಕಿಲ್ಲ, ಚೀಟಿಂಗ್ ಇಲ್ಲ, ಬೇಗ ಬೇಗ ಆನ್ಸರ್ ಮಾಡ್ಬೇಕು. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಯಾಕೆಂದ್ರೆ ಬೇರೆಯವರು ಕಾಯ್ತಾ ಇರ್ತಾರೆ ಸರ್. ಬೇಗ ಉತ್ತರ ಕೊಡಿ. ಕಡೆಯ ಪ್ರಶ್ನೆ. ಗೊತ್ತಾಗ್ತಿಲ್ವಾ? ಸರಿ ಸರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ತೆ.
3: ನಮಸ್ತೆ ಮೇಡಮ್.
0: ಇದು ಯಾರಿದು?
3: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ತಿಮ್ಮಪ್ಪ ಸರ್, ಕ್ವಿಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು ಮೇಡಮ್.
0: ಹೇಗಿದ್ದೀರಿ?
3: ಚೆನ್ನಾಗಿದ್ದೇನೆ ಮೇಡಮ್.
0: ನೀವು ಯಾವ ಕೆಲಸ ಮಾಡುದು, ಅಂದ್ರೆ ಏನ್ ಕೆಲಸ ಮಾಡ್ತೀರಿ, ಮನೇಲಿ ಇರುದಾ ಅಥವಾ ಹೇಗೆ?
3: ಅಲ್ಲ, ನಾನು ಇದು ಬಿಲ್ಡಿಂಗ್, ಸಣ್ಣ ಸಣ್ಣ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಇಸ್ಕೊಳ್ಳೋದು, ಮತ್ತೆ ಕೆಲಸ ಎಲ್ಲ ತೋಟದ ಕೆಲಸ, ಎಲ್ಲ ಕೆಲಸ ಇಟ್ಕೊಂಡು ಜನ ಇದ್ದು ಮಾಡಿಸೋದು.
0: ಸಕಲ ಕಲಾವಲ್ಲಭರು. ಆಕಾಶವಾಣಿ ಕೇಳುವ ಅಭ್ಯಾಸ ಇದೆಯಾ ಸರ್?
3: ಕೇಳ್ತೀನಿ, ನನಗೆ ಆಕಾಶವಾಣಿ ಇದ್ರೆ ತುಂಬಾ ಪ್ರೀತಿ.
0: ಪುರ್ಸೊತ್ತಾದಾಗೆಲ್ಲ ಅಥವಾ ಆನೇ ಇರುತ್ತಾ ರೇಡಿಯೋ?
3: ರೇಡಿಯೋ ಆನ್ ಇರುದಿಲ್ಲ ಮೇಡಮ್, ಬುರ್ಸೋತಿರುವಾಗ ಮನೆಯಲ್ಲಿ ಇದ್ರೆ, ಮತ್ತೆ ಮಧ್ಯಾಹ್ನ ಊಟ ಆದ ಮೇಲೆ ಸ್ವಲ್ಪ ರೆಸ್ಟ್ ಇರ್ತದಲ್ಲ
0: ಆ ಟೈಮಲ್ಲಿ. ಸರಿ, ಕಾರ್ಯಕ್ರಮಕ್ಕೆ ಮೊದಲ ಬಾರಿ ಕರೆ ಮಾಡ್ತಾ ಇರೋದ ನೀವು?
3: ಇಲ್ಲ, ನಾವು ಮಾಡ್ತಾ ಇರ್ತೇವೆ ಮೇಡಮ್.
0: ಅಲ್ಲ, ಇದು ಕ್ವಿಸ್ ಕಾರ್ಯಕ್ರಮಕ್ಕೆ ಕಳೆದ ಬಾರಿ ಮಾಡಿದ್ರ?
3: ಇಲ್ಲ ಇಲ್ಲ, ನಾನು ಇವತ್ತು ಮೊನ್ನೆ ಉಂಟು ಗೊತ್ತಾಗ್ಲಿಲ್ಲ.

0: ಕಮ್ಮಿಗೆ.
1: ಹಾ ಹಾ ಹಾ ಸರಿ ಸರಿ. ಹಾಗಿದ್ರೆ ನಿಮ್ಮ ಮೊದಲ ಪ್ರಯತ್ನ, ನಿಮಗೆ ಮೂರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಮೊದಲನೇ ಪ್ರಶ್ನೆಗೆ ಸರಿ ಉತ್ತರ ಕೊಟ್ರೆ ಮತ್ತೆ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ಬೋದು. ನಿಮ್ಮ ಮೊದಲ ಪ್ರಶ್ನೆ ಇದೀಗ.
2: ಸರ್ ನಮಸ್ತೆ. ನಿಮ್ಮ ಮೊದಲನೇ ಪ್ರಶ್ನೆ ಬಹಳ ಸುಲಭದ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ನಿಮಗೆ. ಆಧಾರ್ ಕಾರ್ಡ್ ನೀವು ಮಾಡಿದ್ದೀರಿ, ನಮ್ಮ ಆಧಾರ್ ಕಾರ್ಡಿನಲ್ಲಿ ಎಷ್ಟು ಅಂಕೆಗಳಿವೆ? ಹನ್ನೆರಡು. ಸರಿಯಾದ ಉತ್ತರ, ಹನ್ನೆರಡು ಅಂಕೆಗಳು. ನೀವು ಗಮನಿಸಿದ್ದೀರಿ, ನಮ್ಮ ಎಲ್ಲರೂ ಆಧಾರ್ ಕಾರ್ಡ್ ಮಾಡಿರ್ತೀವಿ, ಅದರಲ್ಲಿ ಎಷ್ಟು ಸಂಖ್ಯೆಗಳು ಇರ್ತದೆ, ಎಷ್ಟು ನಮ್ಮ ನಂಬರ್ ಎಷ್ಟು ಅಂತೇಳಿ ಹೆಚ್ಚಿನವರಿಗೆ ಗಮನಿಸಿರುವುದಿಲ್ಲ ಅಷ್ಟಾಗಿ. ಸರಿ, ನೀವು ಮೊದಲನೇ ಪ್ರಶ್ನೆಯನ್ನ ನೀವು ಪಾಸ್ ಮಾಡಿದ್ದೀರಿ.
1: ನಿಮ್ಮ ಎರಡನೇ ಪ್ರಶ್ನೆ ಸರ್.
2: ನಿಮ್ಮ ಎರಡನೇ ಪ್ರಶ್ನೆ, ಕಲ್ಪನಾ ಕೇಳಿದಿರಲ್ಲ, ಚಿತ್ರನಟಿ ಮಿನುಗುತಾರೆ ಕಲ್ಪನಾ ತುಳುವಿನ ಎರಡು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಅದರಲ್ಲಿ ಒಂದು ಕೋಟಿ ಚೆನ್ನಯ್ಯ, ಇನ್ನೊಂದು ಯಾವುದು? ಕಲ್ಪನಾ ತುಳುವಿನಲ್ಲಿ ಅಭಿನಯಿಸಿರುವ ಎರಡು ಸಿನಿಮಾಗಳಲ್ಲಿ ಒಂದು ಕೋಟಿ ಚೆನ್ನಯ್ಯ, ಇನ್ನೊಂದು ಸಿನಿಮಾ ಯಾವುದು?
1: ಕೋಟಿ ಚೆನ್ನಯ್ಯ ಸಿನಿಮಾ ನೋಡಿದಿರಾ?
0: ನಾನು ಅದು ತುಳು ಪಿಕ್ಚರ್ ಎಲ್ಲ ನೋಡ್ಲಿಲ್ಲ ಮೇಡಮ್.
1: ಇದಕ್ಕೀಗ ಉತ್ತರ ಗೊತ್ತಾಗ್ತಾ ಇಲ್ಲ ಅಲ್ಲ ನಿಮಗೆ?
0: ಅಂದ್ರೆ ನಾವು ನೋಡ್ಲಿಲ್ಲ, ಯಾವ್ದಾದ್ರು ತುಳುವಿನದ್ದು ಕೋಟಿ ಚೆನ್ನಯ್ಯ ನೋಡಿದ್ದೇವೆ.
1: ಹೌದು,
0: ಬೇರೆ ತುಳುವಿನದ್ದು ಕಡಿಮೆ, ಅಂದ್ರೆ ಕನ್ನಡ ಫಿಲ್ಮೆ ಜಾಸ್ತಿ ನೋಡಿದ್ದಲ್ಲ.
1: ಸರಿ ಸರಿ,
2: ನಿಮಗೆ ಸರಿಯಾದ ಉತ್ತರ ಹೇಳ್ತೇನೆ. ಕೋಟಿ ಚೆನ್ನಯ್ಯದಲ್ಲಿ ಅಭಿನಯಿಸಿದ ನಂತರ ಅವರು ಏರ್ ಮಲ್ತಿನ ತಪ್ಪು ಅಂತ ಸಿನಿಮಾದಲ್ಲಿ 1973 ಕೋಟಿ ಚೆನ್ನಯ್ಯ, 1974 ಏರ್ ಮಲ್ತಿನ ತಪ್ಪು ಎಂಬ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಕರೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.
1: ಧನ್ಯವಾದ. ತೊಂದ್ರೆ ಇಲ್ಲ, ಮುಂದಿನ ಬಾರಿ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ನಮಸ್ತೆ
3: ಮೇಡಮ್. ನಮಸ್ತೆ.
1: 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮ್ಮ ಹೆಸರು?
3: ನನ್ನ ಹೆಸರು ಶಂಕರ್ ಅಂತ ಹೇಳಿ ಮೇಡಮ್.
1: ಯಾವ ಊರಿಂದ?
3: ನಾನು ಮಂಗಳೂರಿಂದ ಮೇಡಮ್.
1: ಮಂಗಳೂರು ಅಶೋಕ್ ನಗರದಿಂದ. ಏನ್ ಮಾಡ್ತಾ ಇದ್ದೀರಿ ಸರ್ ನೀವು?
3: ನಾನೀಗ ಪ್ರೊಫೆಷನಲ್ SDM ಲಾ ಸ್ಟೂಡೆಂಟ್ ಮೇಡಮ್.
1: ಲಾ ಸ್ಟೂಡೆಂಟ್? ಓಕೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇದಕ್ಕಿಂತ ಮೊದಲು ಒಬ್ರು ಲಾ ಸ್ಟೂಡೆಂಟ್ ಫೋನ್ ಮಾಡಿದ್ರು. ಸರಿ, ನಿಮ್ಗೆ ಆಕಾಶವಾಣಿ ಮಂಗಳೂರು ನಮ್ಮ ಈ ಕಾರ್ಯಕ್ರಮವನ್ನ ಕೇಳೋ ಅಭ್ಯಾಸ ಇದೆಯಾ?
3: ಮೇಡಮ್, ಕೇಳ್ತಾ ಇರ್ತೇನೆ ಮೇಡಮ್. ಕೆಲವೊಂದ್ ಸಾರಿ ನಾನು ಕೂಡ ಕೆಲವು ವಾಯ್ಸ್ ಗಳನ್ನ ಕೊಟ್ಟಿದ್ದೇನೆ ಮೇಡಮ್. ಈ ಯೂತ್ ವಾಯ್ಸ್ ಅಂತ ಹೇಳಿ ಒಂದ್ ಸಮಥಿಂಗ್ ಪ್ರೋಗ್ರಾಮ್ ಬರುತ್ತದೆ ಮೇಡಮ್, ಏನೋ ಸಮಥಿಂಗ್ ಬರುತ್ತೆ.
1: ಯುವವಾಣಿಯಲ್ಲಿ? ಯುವವಾಣಿಯಲ್ಲಿ. ಹಾ ಹಾ ಹಾ, ಯೂತ್ ಪ್ರೋಗ್ರಾಮ್. ಹಾ
3: ಹಾ, ಯೂತ್ ಪ್ರೋಗ್ರಾಮ್.
1: ಕಾಲೇಜಿಂದ?
3: ಕಾಲೇಜಿಂದ.
1: ಹಾ ಸರಿ ಸರಿ, ಅದರಲ್ಲಿ ನೀವು ಭಾಗವಹಿಸಿದ್ರಿ. ಸರಿ ಸರಿ, ಹಾಗಿದ್ರೆ ಇವತ್ತಿನ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಆಗಿ ಮೋಹನ್ ದಾಸ್ ಮರಕಡ ಅವರು ನಮ್ಮ ಜೊತೆ ಇದ್ದಾರೆ. ಮೂರು ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಮೊದಲ ಪ್ರವೇಶ ಪ್ರಶ್ನೆ ನಿಮಗಾಗಿ ಕಾದಿದೆ. ಆಲ್ ದ ಬೆಸ್ಟ್.
2: ನಮಸ್ತೆ.
3: ನಮಸ್ತೆ ಸರ್.
2: ನೀವು ಲಾ ಸ್ಟೂಡೆಂಟ್ ಆಗಿರೋದ್ರಿಂದ ನಿಮಗೆ ಕಾನೂನಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಹಾಕ್ತೇನೆ. ಭಾರತದ ಈಗಿನ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಮೂರ್ತಿ ಯಾರು, ನ್ಯಾಯಾಧೀಶರು?
3: ಸಿಜೆ ಸರ್.
2: ಹೌದು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರೆಸೆಂಟ್.
3: ಇಂಡಿಯಾ ಅಲ್ಲ ಸರ್.
2: ಹೌದು, ಸುಪ್ರೀಂ ಕೋರ್ಟ್.
3: ಸುಪ್ರೀಂ ಕೋರ್ಟ್ ಸರ್.
2: ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಈಗಿನ ಪ್ರೆಸೆಂಟ್?
3: ಸುಪ್ರೀಂ ಕೋರ್ಟ್ ಸಿಜೆ.
1: ಅಲ್ಲಿ ಇಲ್ಲಿ ನೋಡೋ ಹಾಗಿಲ್ಲ.
2: ನಿಮ್ಮ ಉತ್ತರ ತಪ್ಪು, ತಪ್ಪಾದ ಉತ್ತರ. ಈಗಿನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಸೂರ್ಯಕಾಂತ್ ಬಹಳ ಪ್ರಚಾರದಲ್ಲಿದ್ದಾರೆ ಈಗ. ಕಳೆದ November 24 ಅವರು ಅಧಿಕಾರವನ್ನು ಸ್ವೀಕರಿಸಿದ್ದು, February 2027 ತನಕ ಅವರು ಹುದ್ದೆಯಲ್ಲಿ ಇರಲಿಕ್ಕಿದ್ದಾರೆ. ಭಾರತದ 53ನೇ ಮುಖ್ಯ ನ್ಯಾಯಾಧೀಶರು ಅವರು.
1: ತೊಂದ್ರೆ ಇಲ್ಲ, ಮತ್ತೊಮ್ಮೆ ಪ್ರಯತ್ನ ಮಾಡಿ ಸರಿನಾ? ಕರೆ ಮಾಡಿದಕ್ಕಾಗಿ ಧನ್ಯವಾದ. ನಮಸ್ತೆ. ನಮಸ್ತೆ.
4: ನಮಸ್ತೆ ಮೇಡಮ್, ಹೇಳಿ.

0: ಸರ್, ತಮ್ಮ ಹೆಸರು?
1: ನನ್ನ ಹೆಸರು ಅಜಯ್.
0: ಅಜಯ್, ಯಾವ ಮಂಗಳೂರಿಂದ? ಏನ್ ಮಾಡ್ತಾ ಇದ್ದೀರಿ?
1: ನಾನು PhD ಮಾಡಿದ್ನು.
0: PhD ಯಾವ ಸಬ್ಜೆಕ್ಟ್ ಅಲ್ಲಿ?
1: ಎಕನಾಮಿಕ್ಸ್.
0: ಎಕನಾಮಿಕ್ಸ್, ಸರಿ ಸರಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ ಅವರು ನಿಮಗೆ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲ ಪ್ರವೇಶ ಪ್ರಶ್ನೆ, ಆಲ್ ದ ಬೆಸ್ಟ್.
2: ನಿಮ್ಮ ಮೊದಲನೇ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು?
1: ಗೋವಿಂದ ಪೈ.
2: ಸರಿಯಾದ ಉತ್ತರ. ಗೋವಿಂದ ಪೈಗಳು ಅವರು ಎಲ್ಲಿಯವರು ಗೊತ್ತಾ? ಮಂಜೇಶ್ವರ ಗೋವಿಂದ ಪೈಗಳು, ಮಂಜೇಶ್ವರದವರು. ಅವರು 1949 ಆಗಿನ ಮದ್ರಾಸ್ ಸರ್ಕಾರ ಅವರಿಗೆ ರಾಷ್ಟ್ರಕವಿ ಎಂಬ ಬಿರುದು ಕೊಟ್ಟಿತ್ತು. ಆ ಬಳಿಕ ಇಬ್ಬರು ರಾಷ್ಟ್ರಕವಿಗಳಾಗಿದ್ದಾರೆ, ಒಬ್ಬರು ಕುವೆಂಪು, ಇನ್ನೊಬ್ಬರು
1: ಗೋವಿಂದ ಪೈ.
2: ಅಲ್ಲ, ಒಟ್ಟು 3 ಜನ ಕನ್ನಡದ ರಾಷ್ಟ್ರಕವಿಗಳು. ಒಂದು ಗೋವಿಂದ ಪೈಗಳು, ಇನ್ನೊಂದು ಕುವೆಂಪು, ಇನ್ನೊಬ್ಬರು ರೀಸೆಂಟ್ ಆಗಿ ಆಗಿರೋರು GS ಶಿವರುದ್ರಪ್ಪನವರು. ಶಿವರುದ್ರಪ್ಪನವರು.
0: ಅಜಯ್ ಸರ್, ಮೊದಲ ಪ್ರವೇಶ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ, ಅಭಿನಂದನೆಗಳು. ಹೇಗ ಅನಿಸ್ತದೆ? ಹೆದರಿಕೆ ಆಗ್ತಾ ಇದೆಯಾ, ಖುಷಿ ಆಗ್ತಿದೆಯಾ, ಹೇಗೆ ಹೇಗಿದೆ ಫೀಲಿಂಗ್? ಖುಷಿ ಆಗ್ತದೆ. ಇನ್ನು ನೀವು ಮತ್ತೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರೆ ಮತ್ತಷ್ಟು ಖುಷಿ ಆಗ್ಬೋದು, ವಿನ್ನರ್ ಆಗ್ತೀರಿ ನೀವು. ಸರಿಯಾ? ಓಕೆ. ನಿಮ್ಮ ಎರಡನೇ ಪ್ರಶ್ನೆ ಇದೀಗ.
2: ನಿಮ್ಮ ಎರಡನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಯಾವಾಗ ಆಚರಿಸುತ್ತೇವೆ? ಜೂನ್ 21. ಸರಿಯಾದ ಉತ್ತರ, ಜೂನ್ 21. ಅಂತಾರಾಷ್ಟ್ರೀಯ ಯೋಗ ದಿನ ಯಾವಾಗಿಂದ ಅದನ್ನ ಆರಂಭ ಮಾಡಿದ್ರು ಅಂತ ಮಾಹಿತಿ ಇದೆಯಾ? ಯಾವ ವರ್ಷದಿಂದ? ಇಲ್ಲ, 2015 ಈ ವರ್ಷಕ್ಕೆ 11 ಆಚರಣೆ ಆಗ್ತಾ ಇದೆ. 2015 ಅದನ್ನು ಜೂನ್ 21 ಆಚರಿಸಲಾಗುತ್ತಾ ಇದೆ. 2014 ಪ್ರಧಾನಿಯವರು ವಿಶ್ವಸಂಸ್ಥೆಯ ಭಾಷಣದಲ್ಲಿ ಅದನ್ನು ಸೂಚಿಸಿದರು ಮಾಡೋಣ ಅಂತೇಳಿ. ನಂತರ ಅದನ್ನು ವಿಶ್ವಸಂಸ್ಥೆ ಗುರುತಿಸಿ ಜೂನ್ 21 ಅದನ್ನು ಅಧಿಕೃತ ಮಾಡಿದ್ದಾರೆ.
0: ಅಜಯ್ ಸರ್, ನೀವೀಗ ಎರಡನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ, ಅಭಿನಂದನೆಗಳು. ನಿಮ್ಮ ಕಟ್ಟ ಕಡೆಯ ಪ್ರಶ್ನೆ, 3rd question, ಅದಕ್ಕೆ ಸರಿಯಾದ ಉತ್ತರ ಕೊಟ್ರಿ ಅಂದ್ರೆ ವಿನ್ನರ್ ಆಗ್ತೀರಿ. ಓಕೆ, ಆಲ್ ದ ಬೆಸ್ಟ್.
2: ನಿಮ್ಮ 3ನೇ ಪ್ರಶ್ನೆ, ಇಕೋನಾಮಿಕ್ಸ್ ಅಲ್ಲಿ ನೀವು PhD ಮಾಡ್ತಾ ಇದ್ದೀರಿ ಅಲ್ವಾ? ಸರಿ, ನಿಮಗೆ ಅದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ, ಭಾರತದ ವಿದೇಶಿ ವಿನಿಮಯ ಸಂಗ್ರಹವನ್ನು ಯಾರ ವಶದಲ್ಲಿ ಇಡಲಾಗುತ್ತದೆ? ಭಾರತದ ವಿದೇಶಿ ವಿನಿಮಯ ಸಂಗ್ರಹವನ್ನು ಯಾರ ವಶದಲ್ಲಿ ಇಡಲಾಗುತ್ತದೆ?
1: RBI.
2: ಸರಿಯಾದ ಉತ್ತರ, RBI.

0: ಅಜಯ್ ಸರ್, ತುಂಬಾ ಖುಷಿ ಆಯ್ತು. ಪ್ರತಿ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ, ಅಭಿನಂದನೆಗಳು. ಇವತ್ತಿನ ಕಾರ್ಯಕ್ರಮದ ವಿನ್ನರ್ ಕೂಡ ಹೌದು, ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ? ಸರಿ, ಹಾಗೆ ಹೇಳಿ. ನಮಗೂ ಕೂಡ ಖುಷಿ ಆಯ್ತು. ಅಭಿನಂದನೆಗಳು, ಕಂಗ್ರಾಚುಲೇಷನ್ಸ್. ಹಾಗಿದ್ರೆ ಮತ್ತೊಮ್ಮೆ ಮುಂದಿನ ಸಂಚಿಕೆಗಳಲ್ಲಿ ನೀವು ಪ್ರಯತ್ನ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಆಗ್ಲಿಕ್ಕೆ. ಯಾಕೆಂದ್ರೆ ನಿಲಯದಿಂದ ನಿಮಗೆ ಆಕರ್ಷಕ ಬಹುಮಾನ ಮತ್ತೆ ಪ್ರಮಾಣ ಪತ್ರ ಕೂಡ ಸಿಗ್ಲಿಕ್ಕಿದೆ ಅದಕ್ಕೆ. ಆಯ್ತಾ? ಸರಿ, ಓಕೆ, ಆಲ್ ದ ಬೆಸ್ಟ್. ಓಕೆ, ನಮಸ್ತೆ. ನಮಸ್ತೆ. 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು?
1: ರಂಜಿತ್ ಅಂತ ಹೇಳಿ, ಈಗ ಮಾಡಿದ್ವಲ್ಲ.

0: ರಂಜಿತ್
1: ಕಾರ್ಕಳ,
0: ಕಾರ್ಕಳದಿಂದ. ಸರಿ ಸರಿ, ನೀವು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಿ ಅಲ್ಲ? ಹಾ ಸರಿ, ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಾ? ನಮ್ಮ ಮಂಗಳೂರು ಆಕಾಶವಾಣಿಯಿಂದ ಪ್ರಸಾರ ಆಗುವ ಕಾರ್ಯಕ್ರಮಗಳನ್ನ
1: ಕೇಳ್ತಾ ಇರ್ತೇವೆ.
0: ಯಾವ್ದು ಇಷ್ಟದ ಪ್ರೋಗ್ರಾಮ್, ನಿಮ್ಮ ಇಷ್ಟದ ಪ್ರೋಗ್ರಾಮ್ ಯಾವ್ದು?
1: ಅಂದ್ರೆ ನಾವು ಅಷ್ಟೊಂದು ಕೇಳಲ್ಲ,
0: ಹೀಗೆ ಅಪರೂಪ
1: ಆಕಾಶವಾಣಿ ಜಾಸ್ತಿ ಅಂದ್ರೆ ಸ್ವಲ್ಪ ಸ್ವಲ್ಪ ಗೊತ್ತುಂಟಷ್ಟೇ.
0: ಹೌದಾ, ಸರಿ. ಹಾಗಿದ್ರೆ ನಿಮ್ಮ ಮೊದಲ ಪ್ರಶ್ನೆ ಈ ರೀತಿ ಇದೆ.
2: ರಂಜಿತ್ ಅವರೇ ನಮಸ್ಕಾರ.
1: ನಮಸ್ಕಾರ.
2: ನೀವು ಕಾರ್ಕಳ ಉಡುಪಿ ಜಿಲ್ಲೆಯವರಾಗಿರೋದ್ರಿಂದ ನಿಮಗೆ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಸುಲಭದ ಪ್ರಶ್ನೆಯನ್ನು ಕೇಳ್ತೇನೆ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆ ಯಾವ ವರ್ಷ ಪ್ರತ್ಯೇಕಿಸಲ್ಪಟ್ಟಿತ್ತು, ಅಂದ್ರೆ ಉಡುಪಿ ಜಿಲ್ಲೆ ಯಾವಾಗ ಅಸ್ತಿತ್ವಕ್ಕೆ ಬಂತು, ಯಾವ ವರ್ಷ? ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆ ಯಾವ ವರ್ಷ ಪ್ರತ್ಯೇಕಿಸಲ್ಪಟ್ಟಿತ್ತು, ಅಥವಾ ಉಡುಪಿ ಜಿಲ್ಲೆ ಯಾವ ವರ್ಷ ಅಸ್ತಿತ್ವಕ್ಕೆ ಬಂತು?
0: ಗೊತ್ತಾಗ್ತಾ ಇಲ್ವಾ? ಹಲೋ ರಂಜಿತ್ ಅವರೇ, ಉತ್ತರ ಗೊತ್ತಾಗ್ತಾ ಇಲ್ವಾ? ಸಮಯ ಆಗ್ತಾ ಇದೆ, ಬೇಗ ಬೇಗ ಉತ್ತರ ಕೊಡಬೇಕು. ಗೊತ್ತಾಗ್ತಾ ಇಲ್ವಾ?
1: 1970.
2: ಸರಿಯಾದ ಉತ್ತರ ಅಲ್ಲ, ತಪ್ಪಾದ ಉತ್ತರ. 1997ರಲ್ಲಿ ಜೆ ಎಚ್ ಪಟೇಲ್ರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಉಡುಪಿ ಜಿಲ್ಲೆ ಅಸ್ತಿತ್ವಕ್ಕೆ ಬಂದಿತ್ತು. 1997 ಸರಿಯಾದ ಉತ್ತರ.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ರಂಜಿತ್ ಅವರೇ. ನಮಸ್ತೆ. ನಮಸ್ತೆ.
3: ನಮಸ್ತೆ.
0: ತಮ್ಮ ಹೆಸರು?
2: ನಮಸ್ತೆ.
3: ನಮಸ್ತೆ.
2: ಇವತ್ತಿನ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ, ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿಯಾಗಿದ್ದಾಗ ಬಡವರಿಗೆ ಸಾಲ ಸೌಲಭ್ಯಗಳನ್ನು ತಲುಪಿಸಲು ದೇಶಾದ್ಯಂತ ಸಾಲ ಮೇಳವನ್ನು ಆಯೋಜಿಸಿದವರು ಯಾರು? ಇಂದಿರಾ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿಯಾಗಿದ್ದಾಗ ಬಡವರಿಗೆ ಜನಾರ್ದನ ಪೂಜಾರಿ ಅವರು. ಸರಿಯಾದ ಉತ್ತರ, ಜನಾರ್ದನ ಪೂಜಾರಿ ಅವರು. ನೀವು ಎಲ್ಲಿಂದ ಅಂತ ಹೇಳಿದ್ರಿ? ಪದವು ಹತ್ತಿರದಲ್ಲೇ ಇದ್ದೀರಿ. ನೀವು ಮೊದಲನೇ ಪ್ರವೇಶ ಪಡೆದಿದ್ದೀರಿ. ನಿಮಗೆ ಎರಡನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ಈಗಿನ ಮುಖ್ಯ ಆಯುಕ್ತರು ಯಾರು? ಭಾರತದ ಚುನಾವಣಾ ಆಯೋಗದ ಈಗಿನ ಮುಖ್ಯ ಆಯುಕ್ತರು ಯಾರು? ಬಹಳಷ್ಟು ಚರ್ಚೆಯಲ್ಲಿರುವ ಹೆಸರು ಈಗ. ಒಂದು 5 ರಾಜ್ಯಗಳ ಚುನಾವಣೆಯಲ್ಲಿ ಅವರ ಹೆಸರು ದಿನಾಲು ಬರ್ತಾ ಇತ್ತು, ದಿನಾಲು ಹೇಳ್ತಾ ಇದ್ರು. ನಮ್ಮಲ್ಲೂ ಮುಂದಿನ ತಿಂಗಳಿಂದ ವಿಶೇಷ ಪರಿಷ್ಕರಣೆ ಆಗ್ಲಿಕ್ಕಿದೆ.
0: ಸರಿ ಸರಿ, ಹಾಗಾದ್ರೆ ಮುಂದಿನ ಬಾರಿ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ತೆ. ನಮಸ್ತೆ.
4: ನಮಸ್ತೆ ಮೇಡಮ್. ಯೋಗೀಶ್.
0: ಕ್ವಿಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗೀಶ್ ಅವರು ಯಾವ ಊರಿಂದ ಫೋನ್ ಮಾಡ್ತಾ ಇದ್ದೀರಿ?
4: ಕಾಶಿಪಟ್ಟಣ ಬೆಳ್ತಂಗಡಿಯಿಂದ.
0: ನಮ್ಮ ರೆಗ್ಯುಲರ್ ಕಾಲರ್ ನೀವು ಅಲ್ವಾ?
4: ಹೌದು,
0: ಆಕಾಶವಾಣಿ ಅಭಿಮಾನಿ ಕೂಡ. ಹೌದು
4: ಹೌದು.
0: ನೀವು ಕಳೆದ ಬಾರಿ ಕೂಡ ಕರೆ ಮಾಡಿದ್ರಿ ಅಲ್ಲ?
4: ಹೌದು, ಮೊನ್ನೆ ಮಾಡಿದ್ದೇನೆ.
0: ಸರಿ ಸರಿ ಸರ್, ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಕ್ವಿಸ್ ಮಾಸ್ಟರ್ ಮೋಹನ್ ದಾಸ್ ಮರಕಡ ಅವರು. ನಿಮಗೆ ನಮ್ಮ ಈ ಕಾರ್ಯಕ್ರಮದ ನಿಯಮಗಳು ಗೊತ್ತಿರೋದ್ರಿಂದ ಪ್ರವೇಶ ಪ್ರಶ್ನೆ ಇದೀಗ ನಿಮಗಾಗಿ.
2: ನಮಸ್ತೆ.
4: ನಮಸ್ತೆ ಸರ್.
2: ನಮಸ್ತೆ. ನಿಮ್ಮ ಪ್ರವೇಶ ಪ್ರಶ್ನೆ, ಸೌರಮಂಡಲದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? ಒಟ್ಟು ಎಷ್ಟು ಗ್ರಹಗಳಿವೆ?
4: ಒಂಬತ್ತಾ?

0: ಉತ್ತರ ಏನು?
1: ನವಗ್ರಹ.
2: ನವಗ್ರಹಗಳು ಸೌರಮಂಡಲದಲ್ಲಿ.
0: ಯೋಚನೆ ಮಾಡಿ, ಬೇಗ ಉತ್ತರ ಕೊಡಿ.
2: ನಾವು ಹೇಳಿಕೊಂಡು ಹೋಗ್ತೇನೆ. ಬುಧ, ಗುರು, ಶುಕ್ರ, ಶನಿ, ಮಂಗಳ, ಐದಾಯ್ತಾ? ಭೂಮಿ ಆರು, ಯುರೇನಸ್ ಏಳು, ನೆಪ್ಚೂನ್ ಎಂಟು. ಎಂಟು. ನೀವು ಒಂಬತ್ತು ಹೇಳಿದ್ರೆ ಇನ್ನೊಂದು ಯಾವುದು?
1: ನೆಪ್ಚೂನ್. ಫ್ಲೂಟೋನಾ?
2: ಫ್ಲೂಟೋ.
0: ಫ್ಲೂಟೋ
1: ಫ್ಲೂಟೋ
2: ಸರಿಯಾ?
1: ಕರೆಕ್ಟ್. ನೆಪ್ಚೂನ್ ಫ್ಲೂಟೋ ಸೇರಿಸಿ ಒಂಬತ್ತು ಹೇಳಿದ್ರೆ.
2: ನೆಪ್ಚೂನ್ ಫ್ಲೂಟೋ ಒಂದೇ ಹೇಳ್ತಾರೆ ನಿಮ್ಮ ಒಂಬತ್ತು ನಿಜವಾಗಿ. ಭೂಮಿ ಆಯ್ತು, ಭೂಮಿ ಆಯ್ತು. ಭೂಮಿ ಆರನೇದು, ಯುರೇನಸ್, ನೆಪ್ಚೂನ್. ನೀವು ನೆಪ್ಚೂನ್ ಮತ್ತೆ ಫ್ಲೂಟೋವನ್ನು ಕನ್ಫ್ಯೂಸ್ ಮಾಡಿಕೊಂಡ್ರೆ ಸರಿ. ನಿಮಗೆ ನಿಜವಾಗಿ ಇದರಲ್ಲಿ ಎಂಟು, ಆದರೆ ಹಳೆ ಇದರಲ್ಲಿ ಒಂಬತ್ತು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಿಮ್ಮ ಒಟ್ಟು ಗ್ರಹಗಳಿರೋದು ಎಂಟು. ನೀವು ಯುರೇನಸ್, ನೆಪ್ಚೂನ್, ಫ್ಲೂಟೋ ಎರಡನ್ನು ಒಟ್ಟಿಗೆ ಸೇರಿಸಿ ಒಂಬತ್ತು ಮಾಡಿದೆ, ತೊಂದರೆ ಇಲ್ಲ. ನಿಮ್ಮ ಒಂದು ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನಿಮಗೆ ಈಗ ಫ್ಲೂಟೋ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಆದರೂ ಹಳೆ ಇದರಲ್ಲಿ ಒಂಬತ್ತಿತ್ತು, ನಾವು ಕಲಿತಿರುವಾಗಲೂ ಒಂಬತ್ತಿತ್ತು. ಇವತ್ತು ಈಗ ಅದನ್ನು ಎಂಟಕ್ಕೆ ಸೀಮಿತ ಮಾಡಿದ್ದಾರೆ. ನಿಮಗೆ ಮೊದಲನೇ ಇದನ್ನು ನಾವು ಇದು ಮಾಡ್ತೀವಿ.
0: ಯೋಗೀಶ್ ಅವರೇ, ನಿಮ್ಮ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೂಡ ಬಂದಿದೆ ನಿಮ್ಮಲ್ಲಿಂದ. ಎರಡನೇ ಪ್ರಶ್ನೆ
2: ನಿಮಗೆ, ಎರಡನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವ ರಾಜ್ಯ ಸರ್ಕಾರದ ಯೋಜನೆಯ ಹೆಸರೇನು? ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಈಗ ಇದೆಯಲ್ಲ, ಆ ಯೋಜನೆಯ ಹೆಸರೇನು? ಕರ್ನಾಟಕದಲ್ಲಿ ಒಂದು
0: ಫ್ರೀ ಬಸ್.
2: ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ.
0: ನೆನಪಾಗ್ತಾ ಇಲ್ಲ, ಬೇಗ ನೆನಪು ಮಾಡ್ಕೊಳ್ಳಿ ನೋಡ.
1: ಸಾರಿಗೆ ವ್ಯವಸ್ಥೆಗೆ ಹಲವು ಐದು ಪಂಚಭಾಗ್ಯಗಳಲ್ಲಿ ಒಂದು.
2: ಪಂಚಭಾಗ್ಯಗಳಲ್ಲಿ ಒಂದು
1: ಭಾಗ್ಯಗಳು. ಹೌದು, ಒಂದು ಪಂಚಭಾಗ್ಯಗಳೊಂದು. ಹೌದಪ್ಪ,
0: ಬೇಗ ಬೇಗ ಬೇಗ ಬೇಗ ಬೇಗ. ಸರಿ, ಟೈಮ್ ಆಗ್ತಾ ಇದೆ.
1: ಹೌದು,
2: ಪಂಚಭಾಗ್ಯಗಳ ಹೆಸರು ಗೊತ್ತಿದೆಯಾ?
1: ಹಾ, ಗೊತ್ತು ಗೊತ್ತು. ಕ್ಷೀರಬ ಅಲ್ಲ, ಶ್ರೀಬಸ್ ಪಾತ್ ಅಲ್ಲ, ಅದರದ್ದು ಮಾತ್ರ ಗೊತ್ತಿಲ್ಲ.
2: ನಾನು ಹೇಳ
0: ಹತ್ರ ಇದ್ರಿ, ಬೇಗ ಬೇಗ ಹೇಳಿಬಿಡಿ ಒಂದು ಉತ್ತರ.
1: ಫ್ರೀ ಭಾಗ್ಯ.
2: ಅದು ಫ್ರೀ ಭಾಗ್ಯವೇ, ಅದು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ.
1: ಸ್ತ್ರೀ
2: ಅಲ್ಲ ಅಲ್ಲ ಅಲ್ಲ ಅಲ್ಲ ದಿನಾ ಪೇಪರ್. ನಿನ್ನೆಯಿಂದ ಕೇರಳದಲ್ಲಿ ಶುರು ಮಾಡಿದ್ದಾರೆ. ನಿನ್ನೆ ಕೇರಳದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೂಡಲೇ ಶುರು ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ನಿನ್ನೆ ಮೊನ್ನೆಯನ್ನು ಶುರು ಮಾಡಿದ್ದಾರೆ. ನಾನು ಹೇಳ,
0: ಸಮಯ ಆಯ್ತು ಸರ್.
2: ಶಕ್ತಿ ಯೋಜನೆ ಸರಿಯಾದ ಉತ್ತರ. ಶಕ್ತಿ ಯೋಜನೆ 2023 ಈಗಿನ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಯೋಜನೆಗಳು ಬಂದಿವೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವ, ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವ ಯೋಜನೆ ಹೆಸರು ಶಕ್ತಿ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹಜ್ಯೋತಿ, ಯುವನಿಧಿ. ಯುವನಿಧಿ ಒಟ್ಟು ಐದು ಯೋಜನೆಗಳು.
0: ಪ್ರಾಮಾಣಿಕ ಪ್ರಯತ್ನ ಮಾಡಿದಿರಿ, ತುಂಬಾ ಯೋಚನೆ ಕೂಡ ಮಾಡಿದ್ರಿ, ಆದ್ರೆ ನಿಮಗೆ ಹೌದು ಅದೇ ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ಬೇಜಾರು ಮಾಡಬೇಡಿ. ಮತ್ತೊಮ್ಮೆ ನಿಮಗೆ ಕರೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ವಾ? ಅಲ್ವಾ, ತೊಂದ್ರೆ ಇಲ್ಲ. ಮೂರನೇ ಸಲ ನೀವು ವಿನ್ನರ್ ಆಗಿ ಮೂರನೇ ಕಾರ್ಯಕ್ರಮಕ್ಕೆ. ಹಾಗಾದ್ರೆ ಮುಂದಿನ ಬಾರಿ ಫಸ್ಟ್ ಪ್ರಶ್ನೆಗೆ ಔಟ್ ಆಗಬಾರ್ದು. ಅದೇ ಅದೇ, ಅಭಿನಂದನೆಗಳು, ಮತ್ತೊಮ್ಮೆ ಕರೆ ಮಾಡಿ, ಧನ್ಯವಾದ.
1: ಸ್ನೇಹ ಬೆಟ್ಟ.
0: ಹೌದು ಹೌದು ಹೌದು
1: ಹೌದು ಮೇಡಮ್.
0: ಸರಿ, ಥ್ಯಾಂಕ್ ಯು ಮೇಡಮ್.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್ಕಸ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಮೇಡಮ್.
0: ತಮ್ಮ ಹೆಸರು?
1: ಶ್ರೀಧರ ಕೊಯಿಂಗಾಜೆ ಅಂತ, ಸುಳ್ಳ್ಯದಿಂದ ಮಾತಾಡೋದು.
0: ಹೇಗಿದ್ದೀರಿ?
1: ನಾವೆಲ್ಲ ಚೆನ್ನಾಗಿದ್ದೇವೆ ಮೇಡಮ್. ನಮ್ಮ ಆಕಾಶವಾಣಿ ಮಂಗಳೂರು ಬಳಗ ಹೇಗಿದೆ ಮೇಡಮ್?
0: ತುಂಬಾ ಚೆನ್ನಾಗಿದ್ದೇವೆ ನಾವೆಲ್ಲ. ನೀವು ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಕೆಲವೆಲ್ಲ ಸಮಯ ಸಂದರ್ಭ ಇದ್ರೆ ಕೇಳುದು ಮೇಡಮ್, ಇಂಥದೇ ಕೇಳುದಿಲ್ಲ.
0: ಆದ್ರೂ ಕೇಳುವ ಅಭಿರುಚಿ ಇದೆ ನಿಮಗೆ?
1: ಕೇಳ್ತೇವೆ ಮೇಡಮ್.
0: ಅಭಿರುಚಿ ಇದೆ ಅಲ್ವಾ?
1: ಅಭಿರುಚಿ ಇದೆ. ನಾನು ಸಾಧಾರಣ ಒಂದು 45 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೇನೆ ಮೇಡಮ್. 45-50 ವರ್ಷ ಆಗ್ಬೋದು. ನಾವು ಕಮೆಂಟ್ರಿಯೆಲ್ಲ ಗದ್ದೆ ಕೆಲಸ ಮಾಡೋ ಕೂಡ ಕಮೆಂಟ್ರಿಗಳನ್ನು ರೇಡಿಯೋನು ಹುಡಿಯಲ್ಲಿ ಇಟ್ಟು ಕೇಳ್ತಾ ಇದ್ದೇವೆ ಮೇಡಮ್.
0: ನಾವು ತುಂಬಾ
1: ಆಗ ರೇಡಿಯೋದ ಕಮೆಂಟ್ರಿ ಇರೋದು, ಕ್ರಿಕೆಟ್ ಕಮೆಂಟ್ರಿ ಎಲ್ಲ ಕೇಳ್ತೀವಿ.
0: ಹೌದು ಹೌದು ಹೌದು. ನಾವು ಭಾಗ್ಯಶಾಲಿಗಳು, ಇಂತಹ ಅಭಿಮಾನಿಗಳೀಗ ನಮಗೆ ಕರೆ ಮಾಡಿದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಆಗಿ ಮೋಹನ್ ದಾಸ್ ಮರಕಡ ಅವರಿದ್ದಾರೆ.
1: ಕೇಳಿ ಮೇಡಮ್. ಗೊತ್ತಿದ್ರೆ ಹೇಳುವುದು ಮೇಡಮ್.
0: ಅಷ್ಟೇ ಅಷ್ಟೇ. ನಿಮ್ಮ ಮೊದಲ ಪ್ರಶ್ನೆ ಸರ್.
2: ಸರ್ ನಮಸ್ಕಾರ.
1: ನಮಸ್ಕಾರ ಸರ್.
2: ನಿಮ್ಮ ಮೊದಲನೇ ಪ್ರಶ್ನೆ, ಮಣ್ಣಿನ ಗೊಂಬೆಗಳ ಹರಕೆ ಸಲ್ಲಿಸುವ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿದೆ?
1: ಮಣ್ಣಿನ ಹರಕೆ ಸಲ್ಲಿಸುವ ದೇವಸ್ಥಾನ,
2: ಮಣ್ಣಿನ ಗೊಂಬೆಗಳ ಹರಕೆ ಸಲ್ಲಿಸುವ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಜಾಗದಲ್ಲಿದೆ?
1: ಸಹಾಯ ತಕೊಳ್ಬಹುದು ಮೇಡಮ್? ಸರ್
0: ಸಹಾಯ ಬೇಡ ನೀವು.
2: ಇದು ಬಹಳ ಸುಲಭ, ನಿಮಗೆ ಕೂಡ ಹತ್ತಿರ ಅನ್ಸುತ್ತೆ ನನಗೆ.
1: ದಕ್ಷಿಣ ಕನ್ನಡದಲ್ಲಿ?
2: ಹೌದು.
0: ನಿಮ್ಮ ಊರಿನ ಆಚೆ ಬದಿ?
1: ಸುಳ್ಯದಿಂದ ಸುಬ್ರಹ್ಮಣ್ಯ ಇರ್ಬೋದಾ?
2: ಸುಬ್ರಹ್ಮಣ್ಯ ಅಲ್ಲ.
1: ಕ್ಲೂ ಕೊಡ್ಬೋದ ಸರ್? ಬೇರೆ
2: ಒಂದು ಈಶ್ವರ ದೇವಸ್ಥಾನ.
1: ಈಶ್ವರ ದೇವಸ್ಥಾನ
2: ಮತ್ತು ಹೆಚ್ಚು ಪ್ರಚಲಿತದಲ್ಲಿದೆ, ಹೆಚ್ಚಿನ ಜನ ಅಲ್ಲಿ ಹರಕೆ ಹೇಳಿಕೊಂಡು ಗೊಂಬೆಗಳನ್ನು, ಅಂದ್ರೆ ಅವರ ಹರಕೆ ಕೈಗೂಡಿದ ನಂತರ ಗೊಂಬೆಗಳನ್ನು ಅಲ್ಲಿ ಹೋಗಿ ಸಮರ್ಪಿಸ್ತಾರೆ. ಅಂದ್ರೆ ಅವರು ಹೇಳಿರುವಂತ ಕೆಲಸ ಆದ್ರೆ ಅಲ್ಲ. ನಾನೇ ಹೇಳ? ಸುರ್ಯ ಸದಾಶಿವ ರುದ್ರ ದೇವಸ್ಥಾನ.
1: ಹೆಸರು ಕೇಳುದು ಫಸ್ಟ್ ಸರ್?
2: ಹೌದಾ? ಬಹಳ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲದೆ ಬೇರೆ ಹೊರಗಿನ ಜಿಲ್ಲೆಗಳಲ್ಲೂ ಕೂಡ ಪ್ರಸಿದ್ಧಿ ಪಡೆದಂತ ದೇವಸ್ಥಾನ ಸುರ್ಯ ಸದಾ.
1: ಕೇರಳದಲ್ಲಿ ಆದರೆ ಮಾಡಾಯಿ ಕೌ ಇಂತ ದೇವಸ್ಥಾನ ಎಲ್ಲ ಮಣ್ಣಿನ ಅದೆಲ್ಲ ಉಂಟು ಸರ್.
2: ಇದು
1: ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾನು ಫಸ್ಟ್ ಪ್ರಥಮವಾಗಿ ಕೇಳೋದು ಸರ್.
2: ಬೆಳ್ತಂಗಡಿ ತಾಲೂಕಲ್ಲಿ ಇದೆ. ಸುರ್ಯ.
1: ಸರಿ.
0: ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಓಕೆ ಮೇಡಮ್,
0: ಮತ್ತೊಮ್ಮೆ ಟ್ರೈ ಮಾಡಿ ಸರ್. ಥ್ಯಾಂಕ್ ಯು.
1: ಓಕೆ ಓಕೆ ಮೇಡಮ್.
0: ನಮಸ್ತೆ.
3: ನಮಸ್ತೆ ಮೇಡಮ್.
0: 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಓಕೆ ರೀ, ನಮಸ್ತೆ.
0: ಯಾರಿದು?
3: ನಾವು ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದ ಮುತ್ತಣ್ಣ ಚಿತ್ರಗಾರ ಮೇಡಮ್ ಮಾತಾಡ್ತಾ ಇರೋದು.
0: ಮುತ್ತಣ್ಣ ಸರ್, ನಮ್ಮ ನಿಲಯದಿಂದ ಪ್ರಸಾರ ಆಗುವ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
3: ಕೇಳ್ತಾ ಇರ್ತೀನಿ. ಯಾವ್ದು ಬಿಟ್ರೆ ಭಕ್ತಿ ಗೀತೆ ಮಾತ್ರ ಬಿಡಲ್ರಿ. ಬಹಳ ನಮಗೆ ಬಹಳ ಮನಸ್ಸಿಗೆ ಹಿತ ನೆಡೋದಂದ್ರೆ ಅದು ಕಾರ್ಯಕ್ರಮ ಬಹಳ ಇಷ್ಟ ನನಗೆ.
0: ಹೌದಾ?
3: ಅದು ಯಾಕಂದ್ರೆ ನಾವು ಕೇಳಿರ್ದ ಗೀತೆಗಳು ಅದು ನಿಮ್ಮ ಆಕಾಶವಾಣಿಯಲ್ಲಿ ಪ್ರಸಾರ ಮಾಡ್ತಲ್ಲ, ಅದಕ್ಕೆ ನಾನು ಬಹಳ ಸಂತೋಷ ಇದ್ದೇನೆ. ಬೆಳಗ್ಗೆ ಟೈಮ್ ಆಗಿ ಕೇಳ್ತಾ ಇರ್ತೀನಿ ಮೇಡಮ್.
0: ಖುಷಿ ಆಯ್ತು. ನಮ್ಮ ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಆಗಿ ಮೋಹನ್ ದಾಸ್ ಮರಕಡ ಅವರಿದ್ದಾರೆ. ನಿಮ್ಮ ಮೊದಲ ಪ್ರವೇಶ ಪ್ರಶ್ನೆ ಈ ರೀತಿಯಲ್ಲಿರುತ್ತೆ.
2: ಸರ್ ನಮಸ್ಕಾರ. ನಮಸ್ಕಾರ.
3: ನಮಸ್ತೆ ಸರ್. ನಮಸ್ತೆ ಸರ್.
2: ನಿಮ್ಮ ಮೊದಲನೇ ಪ್ರಶ್ನೆ, ವಿಷ್ಣುವರ್ಧನ್ ಗೊತ್ತಲ್ಲ, ಸಾಹಸ ಸಿಂಹ ವಿಷ್ಣುವರ್ಧನ್, ಅವರು ಅಭಿನಯಿಸಿದ ಕೊನೆಯ ಸಿನಿಮಾ, ಅಭಿನಯಿಸಿ ಅದು ಬಿಡುಗಡೆಯಾದ ಕೊನೆಯ ಸಿನಿಮಾ ಯಾವುದು?
3: ಆಪ್ತರಕ್ಷಕ ಏನಾದ್ರೂ ಐತೇನ್ರಿ ಸರ್?
2: ಆಪ್ತರಕ್ಷಕ, ಸರಿಯಾದ ಉತ್ತರ. ಆಪ್ತರಕ್ಷಕ ಅದನ್ನ ಯಾರು ನಿರ್ದೇಶನ ಮಾಡಿದ್ದು ಅಂತ ಹೇಳಿ ನೆನಪಿದೆಯಾ?
3: ಅದು ನಿರ್ದೇಶನ ಆಪ್ತರಕ್ಷಕ ನಿರ್ದೇಶನ ಮಾಡಿದ್ರೆ ಇವರು ಇರ್ಬೋದ್ರಿ. ಏನಾರು ಸುಳು ಕೊಡ್ರಿ ಸರ್.
0: ಅದು ಪ್ರಶ್ನೆ ಅಲ್ಲ.
2: ವಾಸು ಅವರು ನಿರ್ದೇಶನ ಮಾಡಿದ್ರು. ಅವರ ವಿಷ್ಣುವರ್ಧನ್ ನಿಧನದ ನಂತರ ಸಿನಿಮಾ ತೆರೆ ಕಂಡಿತ್ತು. ಮೊದಲನೇ ನೀವು ಮೊದಲನೇ
0: ಪ್ರವೇಶ
2: ಪ್ರಶ್ನೆಯನ್ನ ಪಾಸ್ ಮಾಡಿದಿರಿ. ನಿಮ್ಮ ಮುಂದಿನ ಪ್ರಶ್ನೆ,

0: ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರು? ಭಾರತದ ಚುನಾವಣಾ ಆಯೋಗದ ಈಗಿನ ಮುಖ್ಯ ಆಯುಕ್ತರು ಯಾರು? ಒಂದು ಐದಾರು ತಿಂಗಳಿಂದ ಅತ್ಯಂತ ಹೆಚ್ಚು ಬಳಕೆಯಲ್ಲಿರುವ ಹೆಸರು ಅದು. ಒಂದು ಐದು ರಾಜ್ಯಗಳ ಚುನಾವಣೆ ಕಳೆದ ತಿಂಗಳು ನಡೀತಲ್ಲ, ಟೈಮಲ್ಲಂತೂ ಎಲ್ಲರ ಬಾಯಲ್ಲಿದ್ದಂತ ಹೆಸರು.
1: ರವಿಶಂಕರ್ ಏನಾದ್ರು ಹೇಳ್ಬೋದು ಅಂತ?
0: ರವಿಶಂಕರ್ ಅಲ್ಲ, ಎಲ್ಲ ಪತ್ರಿಕೆಗಳಲ್ಲೂ, ಎಲ್ಲ ಆಕಾಶವಾಣಿ ವಾರ್ತೆಗಳಲ್ಲೂ ಹೆಚ್ಚಾಗಿ ಬಳಕೆ ಆಗ್ತಿದ್ದಂತ ಹೆಸರು. ಬಹುಶಃ ಮುಂದಿನ ತಿಂಗಳಿಂದ ನಮ್ಮ ರಾಜ್ಯದಲ್ಲೂ ಚುನಾವಣಾ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ನಡೀಲಿಕ್ಕಿದೆ. ಆ ಟೈಮಲ್ಲಿ ಮತ್ತೆ ಇವರ ಹೆಸರು ಜೋರಾಗಿ ಕೇಳಿ ಬರಲಿಕ್ಕಿದೆ. ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ನಾನೇ ಹೇಳ.
1: ಜೈಶಂಕರ್
0: ನಮ್ಮ ವಿದೇಶಾಂಗ ಸಚಿವರು ಅವರಲ್ಲ? ಸರಿಯಾದ ಉತ್ತರ
1: ಜ್ಞಾನೇಶ್ ಕುಮಾರ್
0: ಸರಿಯಾದ ಉತ್ತರ. ತುಂಬಾ ದೂರದಿಂದ ಕರೆ ಮಾಡಿದಿರಿ, ಕೊಪ್ಪಳದಿಂದ. ಧನ್ಯವಾದಗಳು ನಿಮಗೆ. ಮುಂದಿನ ವಾರ ಮತ್ತೊಮ್ಮೆ ಟ್ರೈ ಮಾಡಿ.
2: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಪ್ರಿಯ ಶ್ರೋತೃಗಳೇ, 100.3 ಆಕಾಶವಾಣಿ ಟೆಲಿಕ್ವಿಜ್ ಕಾರ್ಯಕ್ರಮದ ಎರಡನೇ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಈ ಕಾರ್ಯಕ್ರಮದ ಕ್ವಿಜ್ ಮಾಸ್ಟರ್ ಮೋಹನ್ ದಾಸ್ ಮರಕಡ, ನಿರೂಪಕರು ಸ್ನೇಹ ಭಟ್. ವಿಜೇತರಿಗೆಲ್ಲ ಅಭಿನಂದನೆಗಳು. ನಿಲಯದಿಂದ ಇಂದಿನ ಕಾರ್ಯಕ್ರಮದ ವಿಜೇತರನ್ನು ನೇರವಾಗಿ ಸಂಪರ್ಕಿಸಲಾಗುವುದು. ಇಂದು ಬೆಳಗ್ಗೆ 11:30 ಧ್ವನಿ ಮುದ್ರಣ ಮಾಡಿದ ಕಾರ್ಯಕ್ರಮವನ್ನು ಮುಂದಿನ ಮಂಗಳವಾರ ರಾತ್ರಿ 9:30 ಪ್ರಸಾರ ಮಾಡಲಿದ್ದೇವೆ. ನಮ್ಮ ಮುಂದಿನ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ಗಮನಿಸಬೇಕಾದ ಕ್ವಿಜ್ ಕಾರ್ಯಕ್ರಮದ ನಿಯಮಗಳು ಹೀಗಿವೆ. ಒಟ್ಟು 3 ಪ್ರಶ್ನೆಗಳು ಇರಲಿವೆ. ಸರಿಯಾದ ಉತ್ತರಗಳನ್ನು ನೀಡಿದವರನ್ನು ವಿಜೇತರೆಂದು ಘೋಷಿಸಲಾಗುವುದು. ವಿಜೇತರಿಗೆ ಆಕಾಶವಾಣಿಯು ಮುಂದೆ ನಡೆಸಲಿರುವ ಸ್ಟುಡಿಯೋ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುವರ್ಣಾವಕಾಶ ಹಾಗೂ ಆಕರ್ಷಕ ಬಹುಮಾನಗಳು ಲಭಿಸಲಿವೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611, STD ಸಂಖ್ಯೆ 0824. ಮತ್ತೊಮ್ಮೆ 2211999 ಅಥವಾ 2222611, STD ಸಂಖ್ಯೆ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
4: 100.3 ಕ್ವಿಜ್ ಟೀಮ್ ಸಾವಿತ್ರಿ ಪೂರ್ಣಚಂದ್ರ, ಸ್ನೇಹಾ ಭಟ್, ರಜನಿ ಭಟ್, ಗೌತಮಿ, ದಿವ್ಯಾ ಎ ಗಿರೀಶ್, ಗಾಯತ್ರಿ ಲೋಕೇಶ್, ಶ್ವೇತಾ ಇಂದಾಜಿ.
3: ತಾಂತ್ರಿಕ ನೆರವು ಜಿಶಾ ಬಿಜು.
4: ಪರಿಕಲ್ಪನೆ ಹಾಗೂ ನಿರ್ಮಾಣ PV ಪ್ರಶಾಂತ್ ಕುಮಾರ್.
5: ಇದುವರೆಗೆ 100.3 ಆಕಾಶವಾಣಿ ಟೆಲಿಕ್ವಿಸ್ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಹಿಂದಿ ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ವೋ ಫಿರ್ ಆಯೆಗೆ ಚಿತ್ರಕ್ಕಾಗಿ ಅಮಿತ್ ಕುಮಾರ್, ಅನುರಾಧ ಪೊದುವಾಳ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ ಸಮೀರ್ ಅವರದು, ಸಂಗೀತ ಆನಂದ್ ಮಿಲಿಂದ್.

ಮುಂದೆ ಕೇಳಿ ವೋಹಿ ಬಾತ್ ಚಿತ್ರಕ್ಕಾಗಿ ಆಶಾ ಭೋಸ್ಲೆ ಹಾಡಿರುವ ಗೀತೆ. ಸಾಹಿತ್ಯ ನಕ್ಷ್ ಲೈಲ್ಪುರಿ, ಸಂಗೀತ ಜಯದೇವ್ ಕುಮಾರ್.

ಮುಂದೆ ಕೇಳಿ ಯಾದ್ಗಾರ್ ಚಿತ್ರಕ್ಕಾಗಿ ಮಹೇಂದ್ರ ಕಪೂರ್ ಹಾಡಿರುವ ಗೀತೆ. ಸಾಹಿತ್ಯ ವರ್ಮಾ ಮಲಿಕ್, ಸಂಗೀತ ಕಲ್ಯಾಣ್ಜಿ ಆನಂದ್ಜಿ.

ಮುಂದೆ ಕೇಳಿ ಯಾದೋಂಕೆ ಮೌಸಮ್ ಚಿತ್ರಕ್ಕಾಗಿ ವಿಜಯ್ ಬೆನೆಡಿಕ್ಟ್ ಹಾಡಿರುವ ಗೀತೆ. ಸಾಹಿತ್ಯ ಸಲಾಹುದ್ದೀನ್ ಪರ್ವೇಜ್, ಸಂಗೀತ ಆನಂದ್ ಮಿಲಿಂದ್.

ಈಗ ಕೇಳಿ ಕಭಿ ಕಭಿ ಚಿತ್ರಕ್ಕಾಗಿ ಮುಖೇಶ್ ಹಾಡಿರುವ ಗೀತೆ. ಸಾಹಿತ್ಯ ಸಾಹಿರ್ ಲುಧಿಯಾನ್ವಿ, ಸಂಗೀತ ಖಯ್ಯಂ.

ಮುಂದೆ ಕೇಳಿ ಯಾರಾ ದಿಲ್ದಾರ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಗೀತೆ. ಸಾಹಿತ್ಯ ಮಜ್ರೂಹ್ ಸುಲ್ತಾನ್ಪುರಿ, ಸಂಗೀತ ಜತಿನ್ ಲಲಿತ್.

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ, ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತದ ಲಕ್ಷಣಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪೋಯ ಕಾಲೇಜು ಮತ್ತು ಆಸ್ಪತ್ರೆಯ ರೆಮಟಾಲಜಿಸ್ಟ್ ವಿಭಾಗದ ತಜ್ಞರಾದ ಡಾಕ್ಟರ್ ಅಶ್ವಿನಿ ಕಾಮತ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ತಪ್ಪದೇ ಕರೆ ಮಾಡಿ. ಏನಪೋಯ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ ನಾಳೆ ರಾತ್ರಿ 8 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು.
1: ಕೇಳುಗರೆ, ನಾಳೆ ಬೆಳಗ್ಗೆ 9:30 ನಯೇತರಾನೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11 ಗಂಟೆಗೆ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಕಾರ್ಯಕ್ರಮದ 285ನೇ ಸಂಚಿಕೆ ಪ್ರಸಾರವಾಗಲಿದೆ. ಈ ಬಾರಿಯ ವಿಷಯ ಯುವ ಮನಸ್ಸಿನ ಸಂಘರ್ಷ ಮತ್ತು ಪರಿಹಾರ ಸಾಧ್ಯತೆ. ಈ ಕುರಿತು ಚೈತನ್ಯ ಅವರೊಂದಿಗೆ ಸಂವಾದ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ, ಮಂಗಳೂರು. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಉಮಂಗ್. ಈ ಕಾರ್ಯಕ್ರಮದ ಕೊಡುಗೆ ಆಕಾಶವಾಣಿ ಬೆಂಗಳೂರು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ, ಸಂಚಿಕೆ 33, ವಿಷಯ ಸೈಬರ್ ಅಪರಾಧ ತಡೆ ಕಾಯ್ದೆ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುತ್ತಾರೆ ಸೌಜನ್ಯ ಜೈನ್, ವಕೀಲರು ಮೂಡಬಿದ್ರೆ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿಯಲ್ಲಿ ದಿನೇಶ್ ಎಂ ಹಳೆ ನೇರಂಕಿ ಅವರಿಂದ ಭಾಷಣ, ದೇಶೀಯ ಭಾಷೆಗಳ ಭವಿಷ್ಯ. ಆ ಬಳಿಕ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ ಕೇಳಲಿದ್ದೀರಿ.

ನಾಳೆ ರಾತ್ರಿ 10 ಗಂಟೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ರಂಜನಿ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.